ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 MHz. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಶ್ರಾವಣ ಮಾಸದ 26ನೇ ದಿನ. ಸ್ಥಳೀಯ ಪಂಚಾಂಗ ಶ್ರಾವಣ ಮಾಸ ಶುಕ್ಲಪಕ್ಷದ ಪಂಚಮಿ. 2026 ಇಸವಿ ಆಗಸ್ಟ್ ತಿಂಗಳ 17ನೇ ತಾರೀಖು ಸೋಮವಾರ. ಈಗ ಸಮಯ 5:58:25. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

0: ಸಮಯ 6:30 FM 100.6, ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಭೂಮಿ ಬದುಕು, ಪರಿಸರ ಹಾಗೂ ಆರೋಗ್ಯ ಕುರಿತಾದ ಬಾನುಲಿ ಸರಣಿ, ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಶಿವು ಪಿ. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಅಪೂರ್ವ ಶ್ರೀಧರ್ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 7:30 ಸೇವಾವಾಹಿನಿ. 7:45, 8:35, 9:30 ಹಾಗೂ ಮಧ್ಯಾಹ್ನ 2:40 ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಿಗ್ಗೆ 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಅರಿಶಿನ ಮತ್ತು ನೆಲ್ಲಿಕಾಯಿಯ ಔಷಧೀಯ ಗುಣಗಳು ಮಾತನಾಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 9:00 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಆಯೋಜಿಸಿದ್ದ ಸಮಾರಂಭದಲ್ಲಿ ಎಂಎನ್ ಜೋಯಿಸ್ ಹಾಗೂ ಜಿವಿ ಅಯ್ಯರ್ ಅವರು ನೀಡಿದ್ದ ಭಾಷಣದ ಆಯ್ದ ಭಾಗವನ್ನು ಕೇಳಬಹುದು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೆಎಸ್ ಹೇಮಂತ್ ಹಾಗೂ ಕೆಎಸ್ ಹೇರಂಭ ಅವರ ಯುಗಳ ವೇಣುವಾದನ ಕೇಳಬಹುದು. ತುಮಕೂರು ಬಿ ರವಿಶಂಕರ್ ಅವರಿಂದ ಮೃದಂಗ, ತುಮಕೂರು ಬಿ ಶಶಿಶಂಕರ್ ಅವರಿಂದ ಘಟ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಪ್ರಸ್ತುತಪಡಿಸುತ್ತಾರೆ ದಿಗ್ವಿಜಯ್ ಬಿ ಹಾಗೂ ಕೀರ್ತನಾ ವಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ನಾಗರ ಪಂಚಮಿ ಹಬ್ಬ ಕುರಿತಂತೆ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಇ ಡ್ರೈವ್ ಕುರಿತು ಮಾಹಿತಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:20 ನಿಖಿಲ ಬಿವಿ ಅವರು ಹಾಡಿರುವ ಭಾವಗೀತೆಗಳು. 11:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಚರ್ಚೆ, ಸ್ತ್ರೀ ಸ್ವಾತಂತ್ರ್ಯ. ಪಾಲ್ಗೊಳ್ಳುತ್ತಾರೆ ಶಿಕ್ಷಕಿಯರಾದ ಶಾಂತಲಾ ಎಂ ರಾವ್, ಗೃಹಿಣಿಯರಾದ ಚಂದ್ರಿಕಾ ಹಾಗೂ ಉಪನ್ಯಾಸಕಿಯಾದ ವೀಣಾ ಚಲುವರಾಜ್. ಇವರೊಂದಿಗೆ ಭಾಗವಹಿಸುತ್ತಾರೆ ನೇತ್ರ ಕೆ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಂಡ್ಯ ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani, the news read by Ashish P. Abraham. Self-enumeration for Census 2027 will begin today in Ladakh and identified snowbound areas of Jammu and Kashmir and continue till August 31.

ರತ್ನಮಾಲ ಪ್ರಕಾಶ್ ಅವರು ಹಾಡಿರುವ ಸಂಪ್ರದಾಯದ ಹಾಡು ಪಂಚಮಿ ಹಬ್ಬ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ.

ವೃಂದಗಾನದಲ್ಲಿ ಅನ್ನರಾಯ ಸಾಲಿಮನಿಯವರ ರಚನೆ ನಾಗರ ಪಂಚಮಿ ಬಂದೈತವ್ವ ನಾಡಿಗೆ ದೊಡ್ಡದ ಹೋಗೋನು ಬನ್ನಿ ನಾಗಪ್ಪನಿಗೆ ಹಾಲನ್ನೆರೆಯೋಣ.

0: ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಸಮಯ 6:30. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಕಾರ್ಯಕ್ರಮ ಮೂಡಿಬರಲಿದೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಚಿಂತನೆ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ.
2: ಅರಿತು ಆಚರಿಸಿದಲ್ಲಿ ಮಾತ್ರ ಉತ್ಸವಗಳು ಅರ್ಥಪೂರ್ಣವಾಗುತ್ತವೆ. ಹಬ್ಬಗಳ ಹಿನ್ನೆಲೆಯ ತತ್ವ ತಿಳಿದರೆ ಆಚರಣೆಯು ಆತ್ಮೀಯವಾಗುತ್ತದೆ, ಹೃದ್ಗತವಾಗುತ್ತದೆ, ಆಗ ಅದು ಸ್ಪಿರಿಚುವಲ್ ಆಗುತ್ತದೆ, ಇಲ್ಲವಾದರೆ ಬರೀ ರಿಚುವಲ್ ಆಗಿಬಿಡುತ್ತದೆ. ಇಂದಿನ ನಮ್ಮ ಬಹುಪಾಲು ಹಬ್ಬ

0: ದಿನಗಳು ಉತ್ಸವಾಚರಣೆಗಳು ಅರ್ಥ ತಿಳಿಯದ ಒಣ ಆಚರಣೆಗಳು ಮಾತ್ರವಾಗುತ್ತಿದ್ದು ನಮ್ಮ ಯುವಜನರು ಆಚರಣೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಜ್ಯೇಷ್ಠ ಆಷಾಢಗಳ ಬಿರು ಮಳೆಗಳ ನಂತರ ಬರುವ ಶ್ರಾವಣದ ಈ ಪಂಚಮಿಯ ಸುಸಂದರ್ಭದಲ್ಲಿ ಅರಳಿ ನಿಂತ ಪ್ರಕೃತಿಯ ನಡುವೆ ನಾಗಪಂಚಮಿ ಹಬ್ಬ ಬರುತ್ತೆ. ಮಲೆನಾಡಿನಲ್ಲಂತೂ ಮಳೆಯಲ್ಲೇ ಹಬ್ಬ. ಹುಣಸೆ ಮರಕ್ಕೆ ಜೋಕಾಲಿ ಹಗ್ಗ ಕಟ್ಟಿ ತೂಗಾಡುವ ಮಕ್ಕಳ ಸಂಭ್ರಮ ಒಂದೆಡೆ, ಮಡಿ ಬಟ್ಟೆ ಧರಿಸಿ ಹುತ್ತ ಹುಡುಕಿ ಹೋಗಿ ಹಾಲೆರೆದು ಬರುವ ನಾರಿಯರ ನಿಯಮಗಳು ಮತ್ತೊಂದೆಡೆ, ನಾಗಬನಗಳನ್ನು ಅಚ್ಚುಕಟ್ಟು ಮಾಡಿ ಅಲಂಕರಿಸಿ ಅಲ್ಲಿ ನಡೆಸುವ ಕ್ಷೀರಾಭಿಷೇಕ ಮತ್ತು ವಿಶೇಷ. ಕೇದಿಗೆ ವನಗಳಲ್ಲಿ ನಾಗ ಕ್ಷೇಮವಾಗಿ ವಾಸಿಸುತ್ತಾನೆ ಎಂದು ನಂಬುತ್ತಾ ಅವನಿಗೆ ಪ್ರಿಯವಾದ ಕೇದಿಗೆ ಹೂಗಳಿಂದ ಅಲಂಕರಿಸಿ ಅರ್ಚಿಸುತ್ತೇವೆ. ತೆಂಗಿನ ಎಳನೀರು, ಅದರಲ್ಲೂ ಗೆಂದಾಲೆ ಬಂಡ ಕೊಂಡು ತಂದು ನಾಗನಿಗೆ ಅಭಿಷೇಕ ಮಾಡುತ್ತೇವೆ. ಸಾಮಾನ್ಯವಾಗಿ ನಾಗನೆಂದರೆ ಭಯ ಜಾಸ್ತಿ. ತಪ್ಪಿ ನಡೆದಲ್ಲಿ ನಮ್ಮ ಪಾಪಗಳಿಗೆ ಶಿಕ್ಷೆ ಕೊಡುವ ಈ ನಾಗ ಭಗವಂತನ ಪ್ರತಿನಿಧಿ ಅಥವಾ ಭಗವಂತನ ಸ್ವರೂಪವೇ ಆಗಿರುತ್ತಾನೆ. ವಿಶೇಷತಃ ದಕ್ಷಿಣ ಕನ್ನಡ ಕರಾವಳಿ ಸೀಮೆಯಲ್ಲಂತೂ ನಾಗಾರಾಧನೆ ತುಂಬ ವಿಶಿಷ್ಟ. ಎಲ್ಲ ಗೃಹ ಪ್ರವೇಶಗಳ ಸಂದರ್ಭಗಳಲ್ಲಿಯೂ ಭೂಮಿಯೊಳಗೆ ವಾಸಿಸುತ್ತಿದ್ದ ನಾಗಗಳಿಗೆ ಮನೆ ಕಟ್ಟುವಾಗ ಆಗಿರಬಹುದಾದ ತೊಂದರೆಗಳಿಗೆ ಕ್ಷಮೆ ಬೇಡಿ ತಪ್ಪು ಕಾಣಿಕೆ ಹಾಕಿ ದಾನ ಧರ್ಮಗಳಿಂದ ಪೂಜಿಸುತ್ತೇವೆ. ನಾಗಗಳ ಭೂಮಿ ಇದು. ಇಲ್ಲಿ ನಾವು ಮನೆ ಕಟ್ಟಿ ವಾಸಿಸಲು ನಾಗದೇವರ ಕೃಪೆ ಬೇಕು. ನಾಗದೋಷಗಳಿಗಂತೂ ಬಲು ವಿಶಿಷ್ಟವಾದ ನಾಗಪ್ರತಿಷ್ಠೆ, ನಾಗಬಲಿಯಂತಹ ಪರಿಹಾರಕ ಪೂಜೆಗಳಿವೆ. ಇದು ಒಂದು ರೀತಿಯ ಪ್ರಕೃತಿ ಪೂಜೆಯೇ ಸರಿ. ಅತಿ ಹೆಚ್ಚು ಭಕ್ತರು ಬಂದು ಪೂಜಿಸುವ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಇರುವುದು ಈ ನಮ್ಮ ಕರಾವಳಿಯಲ್ಲಿಯೇ. ಅನೇಕರ ಮನೆ ದೇವನಾಗಿ, ಗ್ರಾಮದೇವನಾಗಿ ನಾಗಬ್ರಹ್ಮನು ವಿರಾಜಿಸುತ್ತಾ ಇದ್ದಾನೆ. ನಾಗಾರಾಧನೆಗೆ ಯೌಗಿಕ ಸಂಕೇತಗಳಿವೆ. ಇದು ಯೌಗಿಕ ಸಿದ್ಧಿ ಮಾರ್ಗವೇ ಸರಿ. ಜನ್ಮ ಜನ್ಮಾಂತರಗಳ ಸಂಗ್ರಹಿತ ಪುಣ್ಯ ಪಾಪ ಕರ್ಮಗಳ ಫಲಾನುಭವಕ್ಕಾಗಿ ಮತ್ತೆ ಮತ್ತೆ ಜನ್ಮವಾಗುತ್ತದೆ. ಚಿತ್ತದ ಈ ಸಂಗ್ರಹಾಲಯ ಖಾಲಿಯಾದಂದು ನಮಗೆ ಪುನರ್ಜನ್ಮದಿಂದ ಮುಕ್ತಿ. ಮೂಲ ಚೈತನ್ಯದ ಸಾಕ್ಷಾತ್ಕಾರಕ್ಕಿರುವ ಪ್ರತಿಬಂಧಕವೇ ಈ ಸಂಚಿತ ಕರ್ಮಗಳ ಬಂಧ. ಧರ್ಮಾಚರಣೆಗಳ ಜೊತೆಗೆ ಯೌಗಿಕ ಉಪಾಸನೆಗಳು ಆತ್ಮ ಸಾಕ್ಷಾತ್ಕಾರಕ್ಕಿರುವ ಮಾರ್ಗಗಳು. ಕುಂಡಲಿನಿ ಶಕ್ತಿಯು ಮೇರುದಂಡದ ಮೂಲಾಧಾರದಲ್ಲಿ ಕುಳಿತಿದೆ. ಈ ಕುಂಡಲಿನಿ ಜಾಗೃತವಾಗಬೇಕಿದೆ. ಸುರಳಿ ಸುತ್ತುಕೊಂಡ ಈ ನಾಭಿ ಕೆಳಗಿನ ಮೂಲಾಧಾರದಲ್ಲಿ ಮಲಗಿರುವಂತಹ ಸರ್ಪರೂಪದ ಕುಂಡಲಿನಿ ಶಕ್ತಿಯನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಜಾಗೃತವಾದಾಗ ಹೆಡೆ ಬಿಚ್ಚಿಕೊಂಡು ಈ ಸರ್ಪವು ಮೂಲಾಧಾರ ಚಕ್ರದ ಬ್ರಹ್ಮ ಗ್ರಂಥಿಯನ್ನು ಭೇದಿಸಿಕೊಂಡು ಉದರ ಕೇಂದ್ರದ ಸ್ವಾಧಿಷ್ಠಾನ ಚಕ್ರ ದಾಟಿ ಸುಷುಮ್ನ ಇಡ ಪಿಂಗಳ ನಾಡಿಗಳ ಮೂಲಕ ಹೃದಯ ಕೇಂದ್ರದ ಅನಾಹತ ಚಕ್ರಕ್ಕೆ ಬರುತ್ತದೆ. ಇಲ್ಲಿನ ವಿಷ್ಣು ಗ್ರಂಥಿಯನ್ನು ವಿಭೇದಿಸಿಕೊಂಡು ಈ ಮಿಡಿ ನಾಗನು ಕಂಠ ಕೇಂದ್ರದ ವಿಶುದ್ಧ ಚಕ್ರವನ್ನು ಭೇದಿಸಿಕೊಂಡು ಭ್ರೂ ಮಧ್ಯದ ಕೇಂದ್ರದ ಆಜ್ಞಾಚಕ್ರದ ರುದ್ರ ಗ್ರಂಥಿಯನ್ನು ವಿಭೇದಿಸುತ್ತಾನೆ. ನೆತ್ತಿಯ ಸಹಸ್ರಾರ ಗ್ರಂಥಿಗೆ ಹೋಗುತ್ತದೆ. ಹೀಗೆ ಜಾಗೃತನಾದ ನಾಗನ ಪೂಜೆಯೇ ನಾಗಪಂಚಮಿ. ಹೀಗೆ ಮೇಲ್ಮುಖವಾಗಿ ಪ್ರವಹಿಸುವ ಬ್ರಹ್ಮ ಪ್ರಜ್ಞೆಯು ಈ ಸರ್ಪದ ಸಹಸ್ರಾರ ಪ್ರವೇಶವನ್ನು ಚೈತನ್ಯದ ಸಾಕ್ಷಾತ್ಕಾರವೇ ಎನ್ನುತ್ತೇವೆ. ಕಠೋರ ಯೋಗ ಸಾಧನೆಯೇ ಈ ನಾಗನ ಅಂತರ್ಯಾತ್ರೆ. ನಾಗಪಂಚಮಿಯ ಆಧ್ಯಾತ್ಮಿಕ ಉಪಾಸನೆ, ನಾಗನ ಆರಾಧನೆ, ತತ್ಪರಿಣಾಮವಾಗಿ ಉಂಟಾಗುವ ಆತ್ಮಾನಂದವೇ ನಾಗದೇವನ ಪ್ರಸಾದ.
1: ಇದುವರೆಗೆ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ ಚಿಂತನೆ ಕೇಳುತ್ತಿದ್ದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಶ್ರೋತೃಗಳ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ಸರಸ್ವತಿಯವರ ವೀಣಾವಾದನ ಪ್ರಸಾರವಾಗಲಿದೆ. 10:00 ಶ್ರೀವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನಾಧರಿಸಿದ ಬಾನುಲಿ ಸರಣಿ ಪ್ರಸ್ತುತಪಡಿಸುತ್ತಾರೆ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈಗ ಸಮಯ ಸರಿಯಾಗಿ 6:35.
3: ಆಕಾಶವಾಣಿ ಮೈಸೂರು. ಭೂಮಿ ಬದುಕು, ಪರಿಸರ ಮತ್ತು ಆರೋಗ್ಯ ಕುರಿತಾದ ವಿಶಿಷ್ಟ

0: ಲೀಟರ್ ಗಾಳಿಯನ್ನು ಒಳಗೆಳೆಯುತ್ತಾನೆ. ಶುದ್ಧ ಗಾಳಿಯು ಜೀವವನ್ನು ಉಳಿಸುತ್ತದೆ, ಆದರೆ ಕಲುಷಿತ ಗಾಳಿಯು ನಮ್ಮ ಆರೋಗ್ಯಕ್ಕೆ, ವಿಶೇಷವಾಗಿ ಉಸಿರಾಟದ ವ್ಯವಸ್ಥೆಗೆ ಗಂಭೀರ ಹಾನಿಯನ್ನು ಉಂಟು ಮಾಡಬಹುದು. ಹೊಗೆ, ಧೂಳು, ಕೈಗಾರಿಕಾ ಮಾಲಿನ್ಯಕಾರಕಗಳು ಮತ್ತು ವಿಷಕಾರಿ ಅನಿಲಗಳಂತಹ ಹಾನಿಕಾರಕ ಪದಾರ್ಥಗಳು ಗಾಳಿಯನ್ನು ಕಲುಷಿತಗೊಳಿಸಿದಾಗ ಅದನ್ನು ವಾಯುಮಾಲಿನ್ಯ ಎಂದು ಕರೆಯಲಾಗುತ್ತದೆ. ನಾವು ಕಲುಷಿತ ಗಾಳಿಯನ್ನು ಉಸಿರಾಡಿದಾಗ ಹಾನಿಕಾರಕ ಕಣಗಳು ಮತ್ತು ಅನಿಲಗಳು ಮೂಗು, ಗಂಟಲು, ಉಸುರಿನ ನಾಳಗಳು ಮತ್ತು ಶ್ವಾಸಕೋಶಗಳಿಗೆ ಪ್ರವೇಶಿಸುತ್ತವೆ. ವಿಶೇಷವಾಗಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಎಂಬ ಸೂಕ್ಷ್ಮ ಕಣಗಳು ಶ್ವಾಸಕೋಶದ ಆಳದವರೆಗೆ ತಲುಪಿ ರಕ್ತ ಪ್ರವಾಹಕ್ಕೂ ಸೇರಿ ಉಸಿರಾಟದ ಹಾಗೂ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ವಾಯು ಮಾಲಿನ್ಯವು ಅನೇಕ ಉಸಿರಾಟದ ಕಾಯಿಲೆಗಳೊಂದಿಗೆ ಸಂಬಂಧಿಸಿದೆ. ಇದು ಆಸ್ತಮಾ ರೋಗವನ್ನು ಉಂಟು ಮಾಡಬಹುದು ಅಥವಾ ತೀವ್ರಗೊಳಿಸಬಹುದು. ಇದರ ಪರಿಣಾಮವಾಗಿ ಕೆಮ್ಮು, ಉಬ್ಬಸ, ಉಸಿರಾಟದ ತೊಂದರೆ ಮತ್ತು ಆಸ್ತಮಾ ದಾಳಿಗಳು ಹೆಚ್ಚಾಗಬಹುದು. ಇದಲ್ಲದೆ ಇದು ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ಗೆ ಕಾರಣವಾಗಬಹುದು. ಇದು ಉಸಿರಾಟದ ಸಾಮರ್ಥ್ಯವನ್ನು ಕುಗ್ಗಿಸುವ ಕಾಯಿಲೆಯಾಗಿದೆ. ಕಲುಷಿತ ಗಾಳಿಗೆ ಒಳಗಾಗುವ ಮಕ್ಕಳಲ್ಲಿ ನ್ಯುಮೋನಿಯಾ ಮತ್ತು ಬ್ರಾಂಕೈಟಿಸ್ನಂತಹ ಉಸಿರಾಟದ ಸೋಂಕುಗಳ ಅಪಾಯ ಹೆಚ್ಚಾಗಿರುತ್ತದೆ. ವಯೋವೃದ್ಧರು ಮತ್ತು ಈಗಾಗಲೇ ಶ್ವಾಸಕೋಶದ ಕಾಯಿಲೆಗಳಿಂದ ಬಳಲುತ್ತಿರುವವರು ವಾಯು ಮಾಲಿನ್ಯದ ಪರಿಣಾಮಗಳಿಗೆ ಹೆಚ್ಚು ಒಳಗಾಗುತ್ತಾರೆ. ದೀರ್ಘಕಾಲದವರೆಗೆ ವಾಯು ಮಾಲಿನ್ಯಕ್ಕೆ ಒಳಗಾಗುವುದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಇತರೆ ದೀರ್ಘಕಾಲೀನ ಉಸಿರಾಟದ ಕಾಯಿಲೆಗಳು ಅಪಾಯ ಹೆಚ್ಚಾಗುತ್ತದೆ. ಹಲವು ಅಧ್ಯಯನಗಳು ವರ್ಷಗಳ ಕಾಲ ನಿರಂತರವಾಗಿ ಮಾಲಿನ್ಯಕ್ಕೆ ಒಳಗಾಗುವುದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ತೋರಿಸಿದೆ. ವಾಯು ಮಾಲಿನ್ಯದ ಪರಿಣಾಮವು ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಉಸಿರಾಟದ ಕಾಯಿಲೆಗಳು, ಶಾಲಾ ಗೈರುಹಾಜರಿ, ಕೆಲಸದ ಉತ್ಪಾದಕತೆಯ ಕುಸಿತ, ಆರೋಗ್ಯ ವೆಚ್ಚಗಳ ಹೆಚ್ಚಳ ಮತ್ತು ಜೀವನ ಗುಣಮಟ್ಟದ ಕುಸಿತಕ್ಕೂ ಕಾರಣವಾಗುತ್ತವೆ. ಆದ್ದರಿಂದ ವಾಯು ಮಾಲಿನ್ಯವು ಪರಿಸರದ ಸಮಸ್ಯೆ ಅಷ್ಟೇ ಅಲ್ಲ, ಒಂದು ಪ್ರಮುಖ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿಯೂ ಆಗಿದೆ. ಸಂತೋಷದ ವಿಷಯವೆಂದರೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಮತ್ತು ಉಸಿರಾಟದ ಆರೋಗ್ಯವನ್ನು ರಕ್ಷಿಸಲು ಹಲವು ಮುನ್ನೆಚ್ಚರಿಕಾ ಕ್ರಮಗಳಿವೆ. ಸರ್ಕಾರಗಳು ಕಟ್ಟುನಿಟ್ಟಾದ ಹೊರಸೂಸುವಿಕೆಯ ನಿಯಮಗಳನ್ನು ಜಾರಿಗೊಳಿಸಬಹುದು. ಶುದ್ಧ ಇಂಧನ ಬಳಕೆಯನ್ನು ಉತ್ತೇಜಿಸಬಹುದು. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸಬಹುದು ಮತ್ತು ಹಸಿರು ಪ್ರದೇಶಗಳನ್ನು ಹೆಚ್ಚಿಸಬಹುದು. ವೈಯಕ್ತಿಕ ಮಟ್ಟದಲ್ಲಿ ನಾವು ಶುದ್ಧ ಇಂಧನಗಳನ್ನು ಬಳಸುವುದು, ವಾಹನಗಳನ್ನು ಸರಿಯಾಗಿ ನಿರ್ವಹಿಸುವುದು, ಧೂಮಪಾನ ಮತ್ತು ಪರೋಕ್ಷ ಧೂಮಪಾನವನ್ನು ತಪ್ಪಿಸುವುದು, ಮರಗಳನ್ನು ನೆಡುವುದು ಹಾಗೂ ಗಾಳಿಯ ಗುಣಮಟ್ಟದ ಬಗ್ಗೆ ಜಾಗೃತರಾಗಿರುವುದರ ಮೂಲಕ ಕೊಡುಗೆ ನೀಡಬಹುದು. ಕೊನೆಯಲ್ಲಿ, ಶುದ್ಧ ಗಾಳಿಯು ಆರೋಗ್ಯಕರ ಶ್ವಾಸಕೋಶಗಳಿಗೆ ಮತ್ತು ಆರೋಗ್ಯಕರ ಜೀವನಕ್ಕೆ ಮೂಲಭೂತ ಅವಶ್ಯಕತೆಯಾಗಿದೆ. ವಾಯು ಮಾಲಿನ್ಯವು ತಡೆಗಟ್ಟಬಹುದಾದ ಉಸಿರಾಟದ ಕಾಯಿಲೆಗಳ ಪ್ರಮುಖ ಕಾರಣವಾಗಿದೆ ಮತ್ತು ಇದು ವಿಶ್ವದ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ. ವ್ಯಕ್ತಿಗಳು, ಸಮುದಾಯಗಳು ಮತ್ತು ನೀತಿ ರೂಪಿಸುವವರು ಒಟ್ಟಾಗಿ ಕಾರ್ಯನಿರ್ವಹಿಸುವ ಮೂಲಕ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಿ ಉಸಿರಾಟದ ಆರೋಗ್ಯವನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ನಿರ್ಮಿಸಬಹುದು.
1: ಭೂಮಿ ಬದುಕು, ಪರಿಸರ ಮತ್ತು ಆರೋಗ್ಯ ಕುರಿತಾದ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಸಮಯ ಸರಿಯಾಗಿ 6:40. ಆಕಾಶವಾಣಿ
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
4: ಸಿರಿಗನ್ನಡ ದೇವಿಯ ಮುಕುಟ
2: ಪದ ಸಂಸ್ಕೃತಿ
3: ಹಾಡುವ
2: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಎಚ್ ವಿ ನಾಗರಾಜರಾವ್. ಪದಪರಿಚಯ.
5: ಇಂದು ನಾವು ಚೆಂಗದಿರ ತಂಗದಿರ ಎಂಬ ಎರಡು ಕನ್ನಡ ಪದಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಕದಿರ್ ಅಥವಾ ಕದಿರು ಎಂದರೆ ಕಿರಣ ಎಂದರ್ಥ. ಇದು ಅಚ್ಚ ಕನ್ನಡದ ಶಬ್ದ. ಕೆಂಪು ಎಂಬ ಅರ್ಥದಲ್ಲಿ ಚೆಂ ಎಂಬ ಪದವು ಸೇರಿ ಚೆಂಗದಿರ ಎಂಬ ಪದವಾಗಿರುವುದರಿಂದ ಅದಕ್ಕೆ ಒಂದು ಅರ್ಥ ಕೆಂಪು

0: ಕಾರಣ ಎಂದಾಗುತ್ತದೆ. ಆದರೆ ಚೆಂಗದಿರ ಎಂಬ ಶಬ್ದದ ಪ್ರಸಿದ್ಧಾರ್ಥ ಸೂರ್ಯ, ಏಕೆಂದರೆ ಅವನಲ್ಲಿ ಕೆಂಪು ಕಿರಣಗಳಿವೆ. ಬಹುವ್ರೀಹಿ ಸಮಾಸದಿಂದ ಚೆಂಗದಿರ ಎಂದರೆ ಕೆಂಪಾದ ಬಿಸಿಯಾದ ಕಿರಣಗಳನ್ನು ಉಳ್ಳವನು, ಅರ್ಥಾತ್ ಸೂರ್ಯ. ಅಂತೆಯೇ ತಂಪಾದ ಕಿರಣಗಳನ್ನು ಉಳ್ಳವನು ಎಂಬ ಅರ್ಥದಲ್ಲಿ ತಂಗದಿರ ಎಂಬ ಪದ ಹುಟ್ಟಿದೆ. ಇದರ ಅರ್ಥ ಚಂದ್ರ, ಏಕೆಂದರೆ ಅವನ ಕದಿರಗಳು, ಕಿರಣಗಳು ತಂಪಾಗಿರುತ್ತವೆ. ಸಂಸ್ಕೃತದಲ್ಲಿ ಉಷ್ಣಕಿರಣ ಎಂದರೆ ಸೂರ್ಯ, ಶೀತಕಿರಣ ಎಂದರೆ ಚಂದ್ರ. ಅದನ್ನು ಅನುಕರಿಸಿ ಕನ್ನಡ ಕವಿಗಳು ಚೆಂಗದಿರ ತಂಗದಿರ ಎಂಬ ಪದಗಳನ್ನು ಸೃಷ್ಟಿಸಿರಬಹುದು. ಒಂದು ಪದ್ಯದಲ್ಲಿ ಅಂಜಬೇಡೆಲೆ ಹೂವೆ ನೀನರಳು ಒಂದು ತಂಗದಿರ ತಂಬೆಲರ ನೆರೆಯಿಲ್ಲವೆಂದು ಎಂದು ಪ್ರಯುಕ್ತವಾಗಿದೆ. ಇದರಲ್ಲಿ ತಂಗದಿರ ಎಂದರೆ ಚಂದ್ರ, ತಂಬೆಲರು ಎಂದರೆ ತಂಗಾಳಿ. ಈ ಕನ್ನಡ ಪದಗಳನ್ನು ನಾವು ಬಳಸಿಕೊಳ್ಳಬೇಕು.
1: ತಪ್ಪು ಒಪ್ಪು.
0: ಅನೇಕರು ಮನೋಸ್ವಾಸ್ಥ್ಯ, ಮನೋಶಾಂತಿ, ವಯೋಸಹಜವಾದ ಬಯಕೆಗಳು ಇತ್ಯಾದಿ ತಪ್ಪು ರೂಪಗಳನ್ನು ಬಳಸುತ್ತಿದ್ದಾರೆ. ಇವುಗಳ ಸರಿಯಾದ ರೂಪಗಳು ಮನಸ್ವಾಸ್ಥ್ಯ, ಮನಃಶಾಂತಿ, ವಯಸ್ಸಹಜ ಎಂಬವು. ಮನಸ್ ಎಂಬ ಶಬ್ದದ ಮುಂದೆ ಮೃದುವ್ಯಂಜನವು ಇದ್ದರೆ ಮಾತ್ರ ಉತ್ವ ಮತ್ತು ಗುಣಸಂಧಿಗಳು ಬಂದು ಓಕಾರ ಉಂಟಾಗುವುದು. ಆದ್ದರಿಂದ ಮನೋಭವ ಎಂಬುದು ಸರಿ, ಮನೋವೇದನೆ ಎಂಬುದು ಸರಿ, ಆದರೆ ಕರ್ಕಶ ವ್ಯಂಜನವು ಪರವಾದರೆ ಈ ಸಂಧಿ ಆಗುವುದಿಲ್ಲ. ವರ್ಗೀಯ ವ್ಯಂಜನಗಳಲ್ಲಿ ಪ್ರತಿವರ್ಗದ ಕೊನೆಯ ಮೂರು ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳಲ್ಲಿ ಯಾ ರ ಲ ವ ಹ ಎಂಬ ಐದು ಮೃದು ವ್ಯಂಜನಗಳು, ವರ್ಗಗಳ ಮೊದಲನೆಯ ಎರಡು ಹಾಗೂ ಅವರ್ಗೀಯ ವ್ಯಂಜನಗಳಲ್ಲಿ ಸ ಶ ಷ ಎಂಬವು ಕರ್ಕಶ ವರ್ಣಗಳು. ಸಕಾರಾಂತವಾದ ಮನಸ್, ವಯಸ್, ತಪಸ್ ಮುಂತಾದ ಸಂಸ್ಕೃತ ಶಬ್ದಗಳನ್ನು ಇತರ ಶಬ್ದಗಳೊಡನೆ ಸೇರಿಸಿ ಪದಗಳನ್ನು ಬಳಸುವಾಗ ಈ ಎಚ್ಚರಿಕೆ ಅಪೇಕ್ಷಿತ.
1: ಸುಮಧುರ.
0: ಪ್ರೇಮ ಕವಿ ಕೆಸಿ ಶಿವಪ್ಪನವರ ಮುದ್ದುರಾಮನ ಮನಸ್ಸು ಎಂಬ ಚೌಪದಿಗಳ ಸಂಗ್ರಹದ ಪದ್ಯಗಳನ್ನು ಇಂದು ಕೇಳೋಣ.
2: ಯಾರು

ಈ ಪದ್ಯಗಳಲ್ಲಿ ಕವಿ ವಿಸ್ಮಯವೆಂಬ ಸ್ಥಾಯಿ ಭಾವವನ್ನು ಉತ್ತುಂಗ ಸ್ಥಿತಿಗೆ ಒಯ್ದಿದ್ದಾರೆ. ನಿರ್ಮಲವಾದ ಮನಸ್ಸಿಗೆ ಜಗತ್ತು ವಿಸ್ಮಯಗಳ ಗೂಡು, ಅದ್ಭುತ ರಸದ ಬೀಡು. ಸಹಸ್ರ ಕೋಟಿ ನಕ್ಷತ್ರ ಮಂಡಿತವಾದ ಬಾನನ್ನು ನೋಡಿದಾಗ ಯಾರ ಮನಸ್ಸು ತಾನೇ ವಿಸ್ಮಯದಿಂದ ವಿಕಸಿಸುವುದಿಲ್ಲ? ಇಂಥ ಸೊಬಗನ್ನು ಆಕಾಶಕ್ಕೆ ಯಾರು ಕೊಟ್ಟರು? ನಮ್ಮ ನೇತ್ರಗಳಿಗೆ ಇಷ್ಟು ಹರ್ಷೋತ್ಕರ್ಷವನ್ನು ನೀಡಬಲ್ಲ ಸೌಂದರ್ಯವನ್ನು ಆಕಾಶಕ್ಕೆ ನೀಡಿದವರು ಯಾರು ಎಂಬ ಕವಿಯ ಪ್ರಶ್ನೆ ನಮ್ಮಲ್ಲೂ ವಿಸ್ಮಯದ ಅಲೆಗಳನ್ನು ಸೃಜಿಸಿ ಮೈ ಮರೆಸುತ್ತದೆ. ನಕ್ಷತ್ರಗಳಲ್ಲಿ ಮಿನುಗು ಇದೆ, ನಾಚಿ ಕಣ್ಣನ್ನು ಮುಚ್ಚಿ ತೆರೆಯುವ ಹೆಣ್ಣಿನ ವೈಯಾರವಿದೆ, ಪರಿಮಿತಿಯೇ ಇಲ್ಲದ ಕಳೆ, ಕಾಂತಿ, ಶೋಭೆ ಇವೆಲ್ಲ ಇವೆ. ಚಂದ್ರನೆಂಬ ಮುಖವನ್ನು ಮರೆಯಿಸಲು ಮೋಡದ ತೆರೆ ಸೊಗಸಾದ ಮುಸುಕಿನಂತೆ ಮುಚ್ಚುತ್ತಿದೆ. ಎಷ್ಟು ಅದ್ಭುತ ಕಲ್ಪನೆ! ಬಾನು ನವಿಲಿನ ಎದೆ ಎಂಬ ಅಪೂರ್ವ ರೂಪಕವನ್ನು ಈ ಪದ್ಯದಲ್ಲಿ ಕವಿ ಕಟ್ಟಿಕೊಟ್ಟಿದ್ದಾರೆ. ನವಿಲಿನ ಎದೆಯ ನೀಲವರ್ಣವೇ ಆಕಾಶದಲ್ಲಿ ಕಾಣಿಸುತ್ತಿದೆ ಕವಿ ಚಕ್ಷುಸ್ಸಿಗೆ. ಇಲ್ಲಿ ಮನಸ್ಸನ್ನು ಆಕರ್ಷಿಸುವ ಕಾವ್ಯಾಂಶವೇನೆಂದು ಆಲೋಚಿಸಿದರೆ ಅಚೇತನದಲ್ಲಿ ಚೇತನ ಕಾರ್ಯಾರೂಪವೆಂದು ಸ್ಪಷ್ಟವಾದೀತು. ಚೇತನದಲ್ಲಿ ಮಾತ್ರ ಇರುವ ವೈಯಾರ, ಚೇತನ ಇವುಗಳನ್ನು ಚೇತನ ಹೊಂದಿರುವ ಮಾನವರು ಹಾಕಿಕೊಳ್ಳುವ ಮೊಗದ ಮುಸುಕು ಇತ್ಯಾದಿಗಳನ್ನು ಕವಿ ಅಚೇತನವಾದ ತಾರೆಗಳಲ್ಲಿ, ಮೋಡಗಳಲ್ಲಿ ಪ್ರತಿಭಾ ನಯನದಿಂದ ಕಂಡಿದ್ದಾನೆ. ಅಚೇತನದಲ್ಲಿ ಚೇತನವನ್ನು ಕವಿ ಕಾಣದಿದ್ದರೆ ಜಗತ್ತಿನ ಬಹುಭಾಗ ನೀರಸವಾಗಿ ಬಿಡುತ್ತಿತ್ತು.

0: ಎರಡನೆಯ ಪದ್ಯದಲ್ಲಿ ಕವಿಯು ಜಗದ್ವೈವಿಧ್ಯವನ್ನು ನಮಗೆ ತೋರಿಸುತ್ತಿದ್ದಾನೆ. ಎಲೆಗಳು ಎಲ್ಲ ಗಿಡಗಳಲ್ಲಿದ್ದರೂ ಒಂದರಂತೆ ಒಂದಿಲ್ಲ. ಆಲದ ಎಲೆಯದೇ ಒಂದು ಸೊಬಗು, ಮುತ್ತುಗದ ಎಲೆಯದೇ ಒಂದು ರೀತಿ, ಬಾಳೆಯ ಎಲೆಯ ವಿಶಾಲತೆ ಅನ್ಯತ್ರ ದುರ್ಲಭ. ಎಷ್ಟು ಜಾತಿಯ ಮರಗಳೋ ಅಷ್ಟು ರೀತಿಯ ಎಲೆಗಳು, ಹಾಗೆಯೇ ಕಾಂಡಗಳು ಬೇರೆ ಬೇರೆ. ಬಾಳೆಯ ಗಿಡದ ಕಾಂಡವು ತೆಂಗಿನ ಮರದ ಕಾಂಡವು ಭಿನ್ನ ಭಿನ್ನ. ಹೂಗಳ ವಿಷಯವನ್ನಂತೂ ಹೇಳಬೇಕಾಗಿಲ್ಲ. ಬಣ್ಣದಲ್ಲಿ, ಆಕಾರದಲ್ಲಿ, ಪರಿಮಳದಲ್ಲಿ ಎಷ್ಟೊಂದು ವೈವಿಧ್ಯ. ಹಾಗೆಯೇ ಪ್ರತಿಯೊಂದು ಜಾತಿಯ ಮರದ, ಗಿಡದ, ಬಳ್ಳಿಯ ಹಣ್ಣು ಒಂದೊಂದು ಥರ. ಕುಂಬಳಕಾಯಿಗೋ ಮಾವಿನ ಹಣ್ಣಿಗೂ ಎಲ್ಲಿಯ ಹೋಲಿಕೆ? ಹಲಸಿನ ಹಣ್ಣಿಗೂ ಬಾಳೆಯ ಹಣ್ಣಿಗೂ ಸಾದೃಶ್ಯವೆಲ್ಲಿದೆ? ಎಲ್ಲಿ ನೋಡಿದರೂ ವೈವಿಧ್ಯ. ಒಂದರ ರಸದಂತೆ ಇನ್ನೊಂದರ ರಸವಿಲ್ಲ. ರಚನೆ, ರೂಪ, ರಸ ಎಲ್ಲೆಲ್ಲೂ ವೈಶಿಷ್ಟ್ಯ. ಹೀಗೆ ಪ್ರಕೃತಿಯಲ್ಲಿ ನಾವು ಕಾಣುವ ವೈವಿಧ್ಯಕ್ಕೆ ಕಾರಣವೇನೆಂದು ಎಷ್ಟು ಯೋಚಿಸಿದರೂ ಹೊಳೆಯದು. ಒಂದೇ ಭೂಮಿ, ಒಂದೇ ನೀರು, ಒಂದೇ ಸೂರ್ಯನ ಬಿಸಿಲು, ಆದರೆ ಮಾವಿನ ಹಣ್ಣಿನಲ್ಲಿ ಸಿಹಿ, ಮೆಣಸಿನಕಾಯಲ್ಲಿ ಖಾರ. ಇದರ ಹಿಂದಿನ ರಹಸ್ಯವೇನು? ಯಾರ ಕೈಚಳಕದಿಂದ, ಯಾರ ಕರಕುಶಲತೆಯಿಂದ ಈ ವೈವಿಧ್ಯ ಸಾಧ್ಯವಾಯಿತು ಎಂಬುದು ಕವಿಯ ಪ್ರಶ್ನೆ. ಇದಕ್ಕೆ ದೈವದಲ್ಲಿ ವಿಶ್ವಾಸವನ್ನಿಟ್ಟವರು ದೇವರ ಅಪರಿಮಿತ ಶಕ್ತಿ ಎನ್ನಬಹುದು. ವಿಜ್ಞಾನಿಗಳು ವಿಕಾಸದ ಹಾದಿಯ ಏರುಪೇರುಗಳ ಕಾರಣ ಎಂದು ಹೇಳಬಹುದು. ಇತರರು ಪ್ರಶ್ನೆಗೆ ಉತ್ತರವಿಲ್ಲ ಎನ್ನಬಹುದು. ಸ್ವಭಾವವಾದಿಗಳು ವಸ್ತುಗಳ ಸ್ವಭಾವವೇ ವಿವಿಧ ಎನ್ನಬಹುದು. ಕಾವ್ಯಾಸ್ವಾದನೆಯಲ್ಲಿ ತಲ್ಲೀನರಾದ ನಮಗೆ ಉತ್ತರವೇ ಬೇಕಿಲ್ಲ. ಆ ಪ್ರಶ್ನೆಯಲ್ಲೇ, ಸಂದೇಹದಲ್ಲೇ ಆನಂದವಿದೆ. ಇಲ್ಲಿ ಮುಗಿಲು ಎಂಬ ಅಚ್ಚ ಕನ್ನಡ ಶಬ್ದವನ್ನು ಬಳಸಿರುವುದು ಚೆನ್ನಾಗಿದೆ. ಅದಕ್ಕೆ ಆಕಾಶ, ಮೇಘ ಎಂಬ ಎರಡೂ ಅರ್ಥಗಳಿವೆ. ಇಲ್ಲಿ ಮೇಘವೆಂಬ ಅರ್ಥವೇ ಪ್ರಸ್ತುತ. ಅದು ತಾನೇ ಚಂದ್ರನಿಗೆ ಮುಸುಕು ಹಾಕುವುದು.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಚ್ ವಿ ನಾಗರಾಜಾರಾವ್. ಪದ್ಯಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಮೈಸೂರಿನ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
3: ಭಾರತಾಂಬೆ ನಿನ್ನ ಜನ್ಮದಿನ.
4: 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಬಾಂಬೆಯಲ್ಲಿ ಕಾಂಗ್ರೆಸ್ ರೇಡಿಯೋ ಅನ್ನು ಭೂಗತ ರೇಡಿಯೋ ಸ್ಟೇಷನ್ ಅನ್ನು ಸ್ಥಾಪಿಸಿದ ಹೆಗ್ಗಳಿಕೆ ಯಾರದು ಗೊತ್ತಾ?
3: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ FM 100.6
5: FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
6: ಕಬ್ಬಿನ ಬೆಳೆಗಾರರೊಬ್ಬರು ಕಬ್ಬಿನ ಗದ್ದೆಯಲ್ಲಿ ಓಡಾಡುವಂತಹ ಇಲಿಗಳನ್ನು ಹತೋಟಿ ಮಾಡೋದಕ್ಕೆ ಅವರೇ ಬಳಕೆ ಮಾಡಿರುವಂತಹ ಒಂದು ವಿನೂತನ ಸರಳವಾದ ಉಪಾಯವನ್ನು ವಿವರಣೆ ಮಾಡ್ತಾಯಿದ್ರು. ಅವರು ಹಿಂದಿನ ದಿವಸ ಹೋಗಿ ಆ ಕಬ್ಬಿನ ಗದ್ದೆನಲ್ಲಿ ಎಲ್ಲೆಲ್ಲಿ ಹೆಗ್ಗಣಗಳು ಬಿಲ ತೋಡಿರ್ತಾವಲ್ಲ ಅದರ ಮೇಲೆಲ್ಲ ಹಸಿ ಮಣ್ಣನ್ನು ಮುಚ್ಚಿ ಬರ್ತಾರಂತೆ. ಮರುದಿವಸ ಹೋದರೆ ಯಾವ ಮಣ್ಣು ಆ ಮುಚ್ಚಿರೋ ಜಾಗದಿಂದ ಹೊರಗಡೆ ಬಂದು ಬಿಲ ತೆರೆದಿರುತ್ತೋ ಅಲ್ಲಿ ಹೆಗ್ಗಣ ಓಡಾಡ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಆ ದಿವಸ ರಾತ್ರಿ ಆ ಬಿಲದ ಮುಂದೆ ಒಂದು ಕೋಳಿ ಮೊಟ್ಟೆಯನ್ನು ಇಡ್ತಾರಂತೆ. ಈ ಕೋಳಿ ಮೊಟ್ಟೆ ಇಡೋದು ಯಾಕೆ ಅಂದರೆ ಹಾವನ್ನು ಆಕರ್ಷಣೆ ಮಾಡೋಕ್ಕಂತೆ. ಕೋಳಿ ಮೊಟ್ಟೆಯನ್ನು ತಿನ್ನೋದಕ್ಕೆ ಬರುವಂತಹ ಹಾವು ಹೆಗ್ಗಣವನ್ನು

0: ಕೂಡ ಹತೋಟಿ ಮಾಡುತ್ತೆ. ಇದನ್ನು ಬಹಳ ಚೆನ್ನಾಗಿ ನಾನು ನನ್ನ ಜಮೀನಿನಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಬೇರೆಯವರು ಕೂಡ ಅಳವಡಿಸ್ಕೋಬಹುದು ಅಂತ ಹೇಳ್ತಾ ಇದ್ರು. ಆದರೆ ಕೋಳಿ ಮೊಟ್ಟೆಯನ್ನು ಅವರು ಖರೀದಿ ಮಾಡ್ಕೊಂಬರಲ್ಲ, ಮನೆಯಲ್ಲಿ ನಾಟಿ ಕೋಳಿಗಳಿದ್ದಾವೆ ಆ ಮೊಟ್ಟೆಯನ್ನೇ ಬಳಕೆ ಮಾಡ್ತಾರೆ. ಇಲ್ಲಾಂದರೆ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಇಲಿನೂ ಕಷ್ಟ ಹಾವು ಕಷ್ಟ, ಕೋಳಿ ಮೊಟ್ಟೆಗೂ ದುಡ್ಡು ಕೊಟ್ಟು ಈ ವಿಧಾನನೇ ಅಳವಡಿಸ್ಕೋಬೇಕು ಅಂತ. ಇಲ್ಲಿ ಒಂದೇ ಒಂದು ಅಂಶ ಇದೆ, ಹಿರಿಯರೆಲ್ಲ ಹೇಳ್ತಾ ಇದ್ರು ನೋಡಿ, ಶತ್ರುವಿನ ಶತ್ರು ಮಿತ್ರ ಅಂತ, ಆ ವಿಧಾನವನ್ನು ನೀವು ಅಳವಡಿಕೆ ಮಾಡ್ಕೋಬೋದು. ತುಂಬ ಜನ ಕಬ್ಬಿನ ಬೆಳೆಗಾರರು ಹೇಳ್ತಾರೆ, ಸರ್ ನಾವು ಕಬ್ಬಿನ ಗದ್ದೆಗೆ ನೀರು ಬಿಡುವಾಗ ಆ ನೀರು ಜುಳು ಜುಳು ಜುಳು ಜುಳು ಅಂತ ಈ ಏನು ಯಾದ ಅಥವಾ ಇಲಿ ಮಾಡಿರೋ ಬಿಲದೊಳಗಡೆ ಹೋದರೆ ಅದರಿಂದ ಹೊರಗಡೆ ಹಾವು ಬರುತ್ತೋ ಅಥವಾ ಹೆಗಣ ಬರುತ್ತೋ ಹೇಳೋಕ್ಕಾಗಲ್ಲ ಅಂತ. ಭಾಳ ಕಷ್ಟದ ಪರಿಸ್ಥಿತಿನೇ. ತರಗ್ಬಿಟ್ಟು ಬೇಸಾಯ ಮಾಡೋರಂತೂ ಹೆಗಣನ ಹತೋಟಿ ಮಾಡೋದು ಭಾಳ ಕಷ್ಟ ಅಂತಾರೆ. ನೋಡಿ, ತಂತ್ರಜ್ಞಾನ ತುಂಬ ಸರಳವಾಗಿದೆ, ಅಳವಡಿಕೆ ಮಾಡ್ಕೋಬೋದು. ಈ ಹಾವುಗಳಿಗೆ ಸಂಬಂಧಪಟ್ಟಂತೆ ಈ ಸಿನಿಮಾ ಸೀರಿಯಲ್ಗಳನ್ನೆಲ್ಲ ನೋಡಿಕೊಂಡು ಭಾಳ ಜನ ತುಂಬ ತಪ್ಪು ಗ್ರಹಿಕೆಯನ್ನು ಇಟ್ಕೊಂಡಿದ್ದಾರೆ. ಹಾವುಗಳಿಗೆ ದ್ವೇಷ ಇರುತ್ತಂತೆ, ಮನುಷ್ಯನ ಗುರುತಿಸುತ್ತಂತೆ, ಎಷ್ಟೋ ವರ್ಷ ಆದರೂ ಹುಡಿಕಂಬಂದು ಕಚ್ಚುತ್ತಂತೆ, ಇನ್ನು ಹಾವು ಹಾಲು ಕುಡಿಯುತ್ತಂತೆ, ಹೀಗೆ ನೂರೆಂಟು ವಿಚಾರಗಳನ್ನು ಹೇಳ್ತಾರೆ. ಅದೆಲ್ಲ ತಪ್ಪು ಅಂತಲ್ಲ, ಏಕೆಂದರೆ ಹಾವಿಗೆ ಒಂದು ದೈವಿಕವಾದ ಸ್ವರೂಪವನ್ನು ನಮ್ಮ ಪೂರ್ವಿಕರು ನೀಡಿದ್ದಾರೆ. ಅದರ ಹಿಂದಿನ ಉದ್ದೇಶ ಏನಪ್ಪ ಅಂದರೆ, ಸುಮ್ಮನೆ ಹಾವನ್ನು ಸಾಯಿಸಬೇಡಿ ಅಂತ. ನಿಸರ್ಗದಲ್ಲಿ ಒಂದು ಆಹಾರ ಚಕ್ರ ಇದೆ, ಅದನ್ನು ಗೌರವಿಸಿ ಹಾವುಗಳನ್ನು ಸುಮ್ಮನೆ ಸಾಯಿಸಬೇಡಿ ಅಂತ. ಏಕೆಂದರೆ ಎಷ್ಟೋ ಜನ ಇವತ್ತಿಗೂ ಹಾವಿನ ಬಗ್ಗೆ ಮಾತಾಡೋರು ಹೇಳೋದು, ಹಾವುಗಳು ನಿರುಪದ್ರವಿಗಳು, ನಾವು ಅವಕ್ಕೇನಾದ್ರು ತೊಂದರೆ ಮಾಡಿದ್ರೆ ಅಷ್ಟೇ ಅವು ನಮ್ಮನ್ನು ಕಚ್ಚುತ್ತವೆ, ಇಲ್ಲಾಂದರೆ ಮನುಷ್ಯನಿಂದ 100 ಮೀಟ್ರ್ ದೂರದಲ್ಲೇ ಇರ್ತವೆ ಯಾವಾಗಲೂ ಅಂತ. ಸಾವಯವ ಕೃಷಿ ಮಾಡುವಂತಹ ಕೃಷಿ ಭೂಮಿಯಲ್ಲಿ ನಾಗರ ಹಾವುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಆದರೆ ಕಬ್ಬಿನ ಗದ್ದೆನಲ್ಲಿ ಕೆರೆ ಹಾವುಗಳೇ ತುಂಬ ಜಾಸ್ತಿ. ತುಂಬ ಹಾವುಗಳ ಜಾತಿಯಲ್ಲಿ ವಿಷಕಾರಿ ಅಲ್ಲದಂತಹ ಹಾವುಗಳು ಸಾಕಷ್ಟು ಇದ್ದಾವೆ. ನೋಡೋಕ್ಕೆ ಬಣ್ಣವಾಗಿರ್ತವೆ, ಆದರೆ ಅವುಗಳ ದೇಹದಲ್ಲಿ ವಿಷ ಇರೋದಿಲ್ಲ. ಕಾಳಿಂಗ ಸರ್ಪ, ನಾಗರ ಹಾವು, ಕಟ್ಟ ಹಾವು, ಮಂಡಲದ ಹಾವು, ಈ ಕೆಲವು ಹಾವುಗಳಲ್ಲಿ ವಿಷದ ಅಂಶ ಇರುತ್ತೆ, ಆದರೆ ಗೊತ್ತಾಗಲ್ಲ ನೋಡಿ. ಅದಕ್ಕೋಸ್ಕರ ಒಂದಷ್ಟು ಜಾಗರೂಕತೆಯನ್ನು ರೈತರು ಕೂಡ ವಹಿಸ್ಕೋಬೇಕು. ಎಲ್ಲಿ ಹಾವುಗಳ ಸಂಚಾರ ಇದೆ ಅಂತ ಗೊತ್ತಾಗುತ್ತೋ, ಗಂಬೂಟ್ಗಳನ್ನು ಧರಿಸಿ ಮೊಳಕಾಲಿನವರೆಗೆ ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ಶಬ್ದ ಮಾಡಿಕೊಂಡು ಓಡಾಡಿ, ಆ ಭೂಮಿಯ ಮೇಲೆ ನೀವು ಕೊಟ್ಟುವಂತಹ ಶಬ್ದದಿಂದಲೇ ಹಾವು ನಿಮ್ಮಿಂದ ದೂರ ಹೋಗುತ್ತೆ. ಹೆದರೋ ಬದಲು ಯಾವ ರೀತಿ ಅದರೊಂದಿಗೆ ಬದುಕೋದನ್ನು ಕಲಿಬೇಕು ಅನ್ನೋದು ಯೋಚನೆ ಮಾಡಿದ್ರೆ ನಾಗರ ಪಂಚಮಿ ಹಬ್ಬ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತಲ್ವಾ?
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, ಸಂಜಾರು 21ರ ಕೃಷಿ ರಂಗದಲ್ಲಿ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯಲ್ಲಿ ಮಂಡ್ಯ ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಉಕ್ತವಾನ್ ಯತ್ ಯುವಾನಃ ಮಹಿಳಾಃ ಕೃಷಕಾಃ ನಿರ್ಧನಜನಾಃ ಚ ಸಬಲಾಃ ಭವೇಯುಃ ಇತಿ ಅವಶ್ಯಕಮಸ್ತಿ. ಯೇನ 47,000 ಯಾವತ್ ಭಾರತ ರಾಷ್ಟ್ರಂ ಪೂರ್ಣತಯಾ ವಿಕಸಿತ ದೇಶಃ ಭವಿತುಮರ್ಹತಿ. ಸಹ ಅವದತ್ ಯತ್ ನರೇಂದ್ರ ಮೋದಿ ಸರ್ವಕಾರಃ ಏತೇಷಾಂ ವರ್ಗಾಣಾಂ ಕಲ್ಯಾಣೆ ವಿಕಾಸೆ ಚ ವಿಶೇಷಂ ಧ್ಯಾನಂ ಪ್ರದದಾತಿ. ಶ್ರೀಶಾಹ ಹ್ಯಃ ರಾಜಸ್ಥಾನ ರಾಜ್ಯಸ್ಯ ಅಲವರ ನಗರೆ ಏಕಂ ಕಾರ್ಯಕ್ರಮಂ ಸಂಬೋಧಯನಾಸೀತ್. ತೇನ ರಾಜ್ಯಸ್ಯ 17

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪರಂಪರೆಯನ್ನು ಪಸರಿಸುವ,
1: ಐತಿಹಾಸಿಕ ಸ್ಥಳಗಳ ಪರಿಚಯ,
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಮುಂದುವರಿಯಲಿದ್ದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳು ಸಮಾವೇಶಗೊಳ್ಳಲಿವೆ. ವಿಧಾನಸಭೆ

0: ಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಅವಧಿ ನಿಗದಿಯಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಶೂನ್ಯ ವೇಳೆ ಹಾಗೂ ಬಳಿಕ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯಿತಿರಾಜ್ ಸಂಸ್ಥೆಗಳ ಕರ್ನಾಟಕ ವಿಧಾನಮಂಡಲದ ಸದನ ಸಮಿತಿ ಅಧ್ಯಕ್ಷ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು 2025-26 ಸಾಲಿನ 44ನೇ ವರದಿಯನ್ನು ಸದನದಲ್ಲಿ ಮಂಡಿಸಲಿದ್ದಾರೆ. ಬಳಿಕ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಸರ್ಕಾರದ ಗಮನ ಸೆಳೆಯಲು ಸೂಚನೆಗಳನ್ನು ಸಲ್ಲಿಸಿದ್ದಾರೆ. ಆ ಪೈಕಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಳಿವಾಡ್ ಸರ್ಕಾರಿ ಹಾಗೂ ಖಾಸಗಿ ಜಮೀನುಗಳಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಕಂದಾಯ ಗ್ರಾಮ ಯೋಜನೆ ಅಡಿ ಹಕ್ಕುಪತ್ರಗಳನ್ನು ವಿತರಿಸಲು ಹಾಗೂ ಆಸ್ತಿಗಳಿಗೆ ಈ ಸ್ವತ್ತು ನೀಡುವ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿದ್ದಾರೆ. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಸಹಯೋಗದಲ್ಲಿ ಬೆಂಗಳೂರಿನ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನದಡಿ ಮುಂಗಾರು ಪೂರ್ವದಲ್ಲಿ ವಿವಿಧ ಧಾನ್ಯಗಳನ್ನು ನೇರವಾಗಿ ಒಣಬಿತ್ತನೆ ಮಾಡುವ ಪದ್ಧತಿಯನ್ನು ಸಣ್ಣ ಹಿಡುವಳಿ ಹೊಂದಿದ ರೈತರಲ್ಲಿ ಪ್ರಚುರಪಡಿಸುತ್ತಿದೆ. ಈ ಕುರಿತು ಒಂದು ವರದಿ.
1: ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಿಸಲೇಹಳ್ಳಿಯ ಕೃಷಿಕ ಪಂಚಾಕ್ಷರಿಯವರು ಮುಂಗಾರು ಆರಂಭಕ್ಕಿಂತ 2 ತಿಂಗಳು ಮುಂಚೆ ತಮ್ಮ 1 ಎಕರೆ ಅಡಿಕೆ ತೋಟದಲ್ಲಿ ಜೋಳ, ಹೆಸರು, ಅಲಸಂದೆ, ಎಳ್ಳು ಹಾಗೂ ಅವರೇ ಸೇರಿದಂತೆ 12 ತರಹದ ವಿವಿಧ ಧಾನ್ಯಗಳನ್ನು ಮುಂಗಾರು ಪೂರ್ವ ಬಿತ್ತನೆ ಕೈಗೊಂಡಿದ್ದರು. 45 ದಿನಗಳಲ್ಲೇ ಈ ಧಾನ್ಯಗಳು ಸೊಂಪಾಗಿ ಬೆಳೆದು ನಿಂತವು. ಕೆಲವು ತಳಿಗಳು ತೆನೆ ಒಡೆದರೆ ಇನ್ನೂ ಕೆಲವು ತಳಿಗಳು ಆಳೆತ್ತರ ಬೆಳೆದು ಇಡೀ ತೋಟವೇ ಹಸಿರು ಹೊತ್ತಂತೆ ಕಂಗೊಳಿಸಿತು. ಹಸಿರೆಲೆ ಗೊಬ್ಬರದ ಮುಂದುವರಿಕೆಯಂತಿರುವ ಪ್ರೀ ಮಾನ್ಸೂನ್ ರೈನ್ ಸೋಯಿಂಗ್ ಪಿಎಂಡಿಎಸ್ ವಿಧಾನ ಮಳೆಯಾಶ್ರಿತ ಪ್ರದೇಶಗಳ ಸಣ್ಣ ಹಿಡುವಳಿದಾರರಿಗೆ ಕೃಷಿ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸುವ ಸುಸ್ಥಿರ ಮಾರ್ಗ ಎನ್ನುತ್ತಾರೆ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಯೋಜನಾ ನಿರ್ದೇಶಕ ಕೆ ರವಿ ಮೂಡಿಗೆರೆ.
2: ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ನಬಾರ್ಡ್ ಸಹಯೋಗದೊಂದಿಗೆ ಜೀವ ನೈಸರ್ಗಿಕ ಕೃಷಿ ಯೋಜನೆಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬುಕ್ಸಾಗರ, ಬಿಸ್ಲೇಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಹೀಗೆ 2 ವರ್ಷಗಳಿಂದ ಅನುಷ್ಠಾನ ಮಾಡುತ್ತಾ ಇದೆ. ಈ ಯೋಜನೆಯಲ್ಲಿ ಮಣ್ಣಿನ ಫಲವತ್ತತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಪಿಎಂಡಿಎಸ್ ಅನ್ನೋ ವಿಧಾನವನ್ನು ಕೂಡ ಬಳಸಲಾಗುತ್ತಿದೆ. ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಎಂದು ಮುಂಗಾರು ಪೂರ್ವ ಬಿತ್ತನೆ 1 ಎಕರೆಯಲ್ಲಿ ಸುಮಾರು 8-10 ಕೆಜಿ ಬೀಜಗಳನ್ನ ದ್ವಿದಳ ಧಾನ್ಯಗಳನ್ನ ಭೂಮಿಗೆ ಬಿತ್ತನೆ ಮಾಡಿ 40-65 ದಿವಸಗಳ ನಂತರ ಮತ್ತೆ ಭೂಮಿಗೆ ಸೇರಿಸುವ ಪ್ರಕ್ರಿಯೆಯನ್ನ ಪಿಎಂಡಿಎಸ್ ಅಂತ ಹೇಳಿ ಕರಿತೀವಿ. ಸಿರಿಧಾನ್ಯಗಳನ್ನು ತರಕಾರಿ ಬೀಜಗಳನ್ನು ಕೂಡ ಇದರಲ್ಲಿ ಸೇರಿಸಬಹುದು. ಬೇಸಿಗೆಯಲ್ಲಿ ಮಣ್ಣಿನ ಮೇಲೆ ಹಸಿರು ಹೊದಿಕೆಯನ್ನ ರಚನೆ ಮಾಡಲಾಗುತ್ತದೆ. ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ. ಎಲ್ಲಾ ರೀತಿಯ ಧಾನ್ಯಗಳನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಮನೆಗೆ ಬೇಕಾಗುವ ಬೇಳೆಕಾಳುಗಳು ಕೂಡ ಸ್ವಲ್ಪ ಮಟ್ಟಿನಲ್ಲಿ ದೊರೆಯುತ್ತೆ. ತಮ್ಮ ಭೂಮಿಯಲ್ಲಿ ಯಾವ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ ಅಂತ ಒಂದು ಸೂಚನೆಯನ್ನು ಕೂಡ ಇದು ನೀಡುತ್ತೆ. 1 ಎಕರೆಯಲ್ಲಿ ಈ ಪದ್ಧತಿಯನ್ನ ಅಳವಡಿಸಿದ್ರೆ ಸುಮಾರು 1.5-2 ತಿಂಗಳಲ್ಲಿ 10-12 ಟನ್ ಗೊಬ್ಬರವನ್ನು ಕೊಟ್ಟಂತೆ ಆಗುತ್ತೆ. ದ್ವಿದಳ ಧಾನ್ಯಗಳನ್ನ ಹಾಕುವುದರಿಂದ ವಾತಾವರಣದಲ್ಲಿರತಕ್ಕಂತಹ ಸಾರಜನಕವನ್ನ ಹೆಚ್ಚಿನ ಮಟ್ಟದಲ್ಲಿ ಸ್ಥಿರೀಕರಣ ಆಗುವಂತಹ ಒಂದು ಪ್ರಕ್ರಿಯೆ ಕೂಡ ಇದರಲ್ಲಾಗುತ್ತೆ. ರೈತರಿಗೆ ಸುಮಾರು 1 ಎಕರೆಗೆ 8-10 ಕೆಜಿ ಬೀಜಗಳು ಬೇಕಾಗಬಹುದು. 1,500-2,000 ಒಂದು ಬೀಜದ ವೆಚ್ಚ ಬರುತ್ತೆ. ಈ ವಿಧಾನವನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸುಲಭ ರೂಪದಲ್ಲಿ ಕಡಿಮೆ ಖರ್ಚಿನಲ್ಲ ಶೀಘ್ರವಾಗಿ ಉತ್ತಮ ಗೊಬ್ಬರ ಮಾಡುವ ಒಂದು ವಿಧಾನ ಇದು ಆಗಿರುತ್ತೆ.
0: ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಮೃತಪಟ್ಟ ಪ್ರಕರಣದ ಸತ್ಯಾಂಶ ಪರಿಶೀಲಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಕೊಡಗು ಜಿಲ್ಲೆ ಭಾಗಮಂಡಲದಲ್ಲಿ ಈ ವಿಷಯ ತಿಳಿಸಿದ ಅವರು, ತನಿಖಾ ವರದಿ ಆಧರಿಸಿ ಕಾನೂನಿನಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದರು. ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಕುಟುಂಬಕ್ಕೆ ಒಟ್ಟು 15 ಲಕ್ಷ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ಪಂಚಮಿ ತಿಥಿಯಾದ ಇಂದು ನಾಗರ ಪಂಚಮಿ.

0: ನಾಗದೇವತೆಗಳ ಆರಾಧನೆಗೆ ತನ್ಮೂಲಕ ನಾಗಬನಗಳ ಸಂರಕ್ಷಣೆಗೆ ಮೀಸಲಾಗಿರುವ ಮಣ್ಣು ಪೂಜೆಯ ಸಾಂಪ್ರದಾಯಿಕ ಪ್ರಮುಖ ಹಬ್ಬ. ಶ್ರಾವಣ ಮಾಸದ 5ನೇ ದಿನದಂದು ಆಚರಿಸಲಾಗುವ ಈ ಹಬ್ಬ ಹಾವುಗಳ ಬಗ್ಗೆ ಭಕ್ತಿ, ರಕ್ಷಣೆಯ ಪಣ, ಪ್ರಕೃತಿಯ ಬಗ್ಗೆ ಗೌರವ ಮತ್ತು ವನ್ಯಜೀವಿಗಳೊಂದಿಗೆ ಶಾಂತಿಯುತ ಸಹಬಾಳ್ವೆ ಮಹತ್ವವನ್ನು ಪ್ರತಿನಿಧಿಸುತ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಧಾರವಾಡ ತಾಲೂಕು ದೇವರ ಹುಬ್ಬಳ್ಳಿಯ ಹಿರಿಯ ಜಾನಪದ ತಜ್ಞೆ ಡಾ ಪಾರ್ವತ್ಯವ್ವ ಸಿದ್ದಪ್ಪ ಹೊಂಗಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ. ಪಂಚಮಿಗೆ ನಾಗಪ್ಪಗೆ ಹಾಲು ಹೊಯ್ಯದಂದ್ರ ದೊಡ್ಡ ಖುಷಿ ಹೆಣ್ಣು ಮಕ್ಕಳಿಗೆ. ದೂರ ಇರ್ಲಿ ಲಗತ್ತಿರ್ಲಿ ತವ್ರ ಮನಿ ಅಂದ್ರ ಹೆಣ್ಣು ಮಕ್ಕಳದು ಅಂತ ಸಡಗರ. ಮಳೆಗಾಲದಾಗ ಬರುವಂತ ಹಬ್ಬ. ಈ ಹಬ್ಬಕ್ಕ ಉಂಡಿ ಉಸಿಳಿ ಅಳ್ಳು ಗುಳ್ಳವನ್ನ ಆಡೋದ್ರಿಂದ ಹಿಡ್ಕೊಂಡು ಅಳ್ಳು ಹುರ್ಕೊಂಡು ಮಣ್ಣು ತಂದು ಗುಳ್ಳವನ್ನ ಮಾಡಿ ನಾಲ್ಕು ಗುಳ್ಳವ ಆತಂದ್ರ ನಾಗಪ್ಪ ಬರ್ತಾನ. ಅವಾಗ ತಂಗಿ ಕರೆಯಕ ಅಣ್ಣ ಹೋಗುವಾಗ ತಂಗಿ ಬರ್ಲಿಲ್ಲ ಅಂದ್ರ ಅಣ್ಣಗ ಕಷ್ಟಕ್ಕೆ ದಾರಿ ನೋಡ್ತಿರ್ತಾಳಲ್ಲ. ನಾ

0: ಗ್ರಾಮಗಳು ದುಶ್ಚಟಗಳಿಂದ ಮುಕ್ತವಾಗಿ ಶಾಂತಿ ನೆಮ್ಮದಿಯ ಬದುಕು ಕಂಡುಕೊಂಡಾಗ ಗಾಂಧೀಜಿಯವರ ನೈಜ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಲಿದೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ, ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಇಲಕಲ್ಲಿನ ಶ್ರೀ ಗುರುಮಹಾಂತ ಶ್ರೀಗಳು ಹಾಗೂ ರಬಕವಿಯ ಶ್ರೀ ಗುರುಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಹಟ್ಟಿ ಗ್ರಾಮದ ಮಹಿಳೆಯರನ್ನು ಸನ್ಮಾನಿಸಿ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿ ಪ್ರದಾನಿಸಿದರು. 10 ಗ್ರಾಮಗಳಿಗೆ ಮದ್ಯಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಿದರು. ಲಾಲ್ ಸಾಯಿ ಸಮಿತ್ ಸಿ ಬಂಧು ಅವರು ಭಾನುವಾರ ಮುಕ್ತಾಯಗೊಂಡ ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು. ಅಮಿತ್ ರಾಜ್ ಪುರುಷರ ಡಬಲ್ಸ್ 19 ವರ್ಷದೊಳಗಿನ ಪುರುಷರ ಮತ್ತು ಮಿಶ್ರ ಡಬಲ್ಸ್ ವಿಭಾಗಗಳಲ್ಲಿ ಗೆದ್ದು ಹ್ಯಾಟ್ರಿಕ್ ಪ್ರಶಸ್ತಿಗಳಿಗೆ ಭಾಜನರಾದರು. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿದ್ದ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ 4ನೇ ಶ್ರೇಯಾಂಕದ ಆಟಗಾರ್ತಿ ಶೈನಾ ಮಣಿಮುತ್ತು ಜಯ ಸಾಧಿಸಿದರು. ಪುರುಷರ ಡಬಲ್ಸ್ ಫೈನಲ್ ಪಂದ್ಯದಲ್ಲಿ ಅಮಿತ್ ರಾಜ್ ಹಾಗೂ ಯದುನಂದನ್ ಜೋಡಿ ಗೆದ್ದರೆ ಮಹಿಳೆಯರ ವಿಭಾಗದಲ್ಲಿ ಅಶ್ವಿನಿ ಭಟ್ ಹಾಗೂ ಶಿಖಾ ಗೌತಮ್ ಜೋಡಿ ವಾಕ್ ಓವರ್ ಪಡೆದು ಪ್ರಶಸ್ತಿ ಜಯಿಸಿದರು. ಮಿಶ್ರ ಡಬಲ್ಸ್ನಲ್ಲಿ ಕಿಶಾಲ್ ಗಣಪತಿ ಹಾಗೂ ನೈಸಾ ಕಾರ್ಯಪ್ಪ ಪ್ರಶಸ್ತಿಗೆ ಭಾಜನರಾದರು. ಕೆಬಿಎ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ವಿಜೇತರನ್ನು ಗೌರವಿಸಿದರು. ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆ ಬೆಂಗಳೂರಿನ ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣದ ಕರ್ನಾಟಕ ಒಲಿಂಪಿಕ್ ಭವನದಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ವಿವಿಧ ರಾಷ್ಟೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳನ್ನು ಮುಡಿಗೇರಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಜೂನಿಯರ್ ಹಾಗೂ 23 ವರ್ಷದೊಳಗಿನವರ ಬಾಸ್ಕೆಟ್ಬಾಲ್ ತಂಡಗಳ ಆಟಗಾರರಿಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸನ್ಮಾನಿಸಿ ಗೌರವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಸಮಯ 7:15:48 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಅಪೂರ್ವ ಶ್ರೀಧರ್ ಅವರು ಹಾಡಿರುವ ಭಾವಗೀತೆಗಳು ಕಾರ್ಯಕ್ರಮದ

ಆರಂಭಕ್ಕೆ ಕೇಳೋಣ. ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಕವಿತೆ ಎಲ್ಲಿ ಜಾರಿತೋ ಮನವು ಎಲ್ಲೆ ಮೀರಿತೋ ಎಲ್ಲಿ ಅಲೆಯುತಿ ಹೋದೋ ಏಕೆ ನಿಲ್ಲದಾಯಿತೋ.

0: ಇದುವರೆಗೆ ಅಪೂರ್ವ ಶ್ರೀಧರ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ.
1: ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
0: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಸಮಯ 7:30. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಸೇವಾವಾಹಿನಿ.
4: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
5: ಮಗ್ಗದ ಮನೆ.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1-800-420-2233.
3: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಶಾಲಾ ಶಿಕ್ಷಣ ಇಲಾಖೆಯ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ 2026-27 ಸಾಲಿನಲ್ಲಿ ಮೈಸೂರು ಜಿಲ್ಲೆಯ 9

0: ಬ್ಲಾಕ್ ಸಂಪನ್ಮೂಲಕ ಕೇಂದ್ರಗಳಾದ ಎಚ್ಡಿ ಕೋಟೆ, ಹುಣಸೂರು, ಕೆಆರ್ ನಗರ, ಮೈಸೂರು ಉತ್ತರ, ಮೈಸೂರು ಗ್ರಾಮಾಂತರ, ಮೈಸೂರು ದಕ್ಷಿಣ, ನಂಜನಗೂಡು, ಟಿನರ್ಸೀಪುರ, ಪಿರಿಯಾಪಟ್ಟಣ. ಇಲ್ಲಿ ಒಬ್ಬರಂತೆ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿ ಅಂದರೆ ಅಕಾಡೆಮಿಕ್ ರಿಸೋರ್ಸ್ ಪರ್ಸನ್ ಫಾರ್ ಮೆಂಟಲ್ ಹೆಲ್ತ್ ಇವರನ್ನು ಸಮಾಲೋಚಕ ಆಧಾರದ ಮೇಲೆ ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸೆಲಿಂಗ್ ಮನೋವಿಜ್ಞಾನ ಇವುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಎಂಎ ಎಂಎಸ್ಸಿ ಪದವಿಯನ್ನು ಹೊಂದಿರುವ ಮತ್ತು ಶಾಲೆ ಅಥವಾ ಸಮುದಾಯ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಕನಿಷ್ಠ 1 ವರ್ಷ ಅನುಭವ ಹೊಂದಿರುವ ಅಭ್ಯರ್ಥಿಗಳಿಂದ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ಅಭ್ಯರ್ಥಿಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಉಪನಿರ್ದೇಶಕರು ಹಾಗೂ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ, ಸಮಗ್ರ ಶಿಕ್ಷಣ ಕರ್ನಾಟಕ, ಶಾಲಾ ಶಿಕ್ಷಣ ಇಲಾಖೆ, ಡಿ ಸುಬ್ಬಯ್ಯ ರಸ್ತೆ, ಜಂಟಿ ನಿರ್ದೇಶಕರ ಕಚೇರಿಯ ಆವರಣ, ಮೈಸೂರು ಇವರಿಂದ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಅಂಚೆ ಅಥವಾ ಖುದ್ದಾಗಿ ಈ ತಿಂಗಳ 17ರ ಒಳಗಾಗಿ ಅಂದರೆ ಇಂದು ಸಂಜೆ 5 ಗಂಟೆಯ ಒಳಗಾಗಿ ತಲುಪಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಇವರು ಫಿಟ್ಟರ್, ಟರ್ನರ್, ಮೆಷಿನಿಸ್ಟ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಕೋಪಾ, ಕಾರ್ಪೆಂಟರ್, ಫೌಂಡ್ರಿ ಮ್ಯಾನ್, ಶೀಟ್ ಮೆಟಲ್ ವರ್ಕರ್, ಟೂಲ್ ಅಂಡ್ ಡೈಮೇಕರ್, ಸಿಎನ್ಸಿ ಪ್ರೋಗ್ರಾಂ ಕಮ್ ಆಪರೇಟರ್, ಎಂಆರ್ಎಸಿ ಟ್ರೇಡ್ಗಳಿಗೆ ಫುಲ್ ಟರ್ಮ್ ಅಪ್ರೆಂಟಿಸ್ ಟ್ರೈನಿಂಗ್ ತರಬೇತಿಯನ್ನು ನೀಡುವವರಿದ್ದು ಆಸಕ್ತ ಅರ್ಹ ಅಭ್ಯರ್ಥಿಗಳು ಸಹಾಯಕ ನಿರ್ದೇಶಕರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ನಂಬರ್ 323 ಸನ್ಮಾರ್ಗ 10ನೇ ಮೇನ್ ಸಿದ್ದಾರ್ಥನಗರ ಮೈಸೂರು ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಅರ್ಜಿ ನಮೂನೆಗಳನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಕಚೇರಿಗೆ ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿದ್ಯಾರ್ಹತೆ, ಐಟಿಐ ತೇರ್ಗಡೆ ಹೊಂದಿರಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ apprenticeshipindia.org ಇಲ್ಲವೇ apprenticeshipindia.org/candidate ರಿಜಿಸ್ಟ್ರೇಷನ್ನಲ್ಲಿ ನೋಂದಾಯಿಸಿ ಅರ್ಜಿ ನಮೂನೆಯಲ್ಲಿ ಅಪ್ರೆಂಟಿಸ್ ನೋಂದಣಿ ಸಂಖ್ಯೆಯನ್ನು ನಮೂದಿಸಬೇಕು. ತರಬೇತಿ ಪಡೆಯುವ ಅಭ್ಯರ್ಥಿಗಳಿಗೆ ಸರ್ಕಾರ ನಿಗದಿಪಡಿಸಿದಂತೆ ಸ್ಟೈಫಂಡ್ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ ಇವರನ್ನು ಸಂಪರ್ಕಿಸಬಹುದು. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇನ್ನು ಮುಂದೆ ಜಾಹೀರಾತು, ನಂತರ 7:35ಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
2: ಆಯುಷ್ವಾಣಿ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ, ಸೌರಿಕ್ಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಯುಷ್ವಾಣಿ ಪ್ರತಿ ಬುಧವಾರ ಶನಿವಾರ ಮಧ್ಯಾಹ್ನ 12:35 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಭಾನುವಾರ ಬೆಳಗ್ಗೆ 8:50 101.3 ಎಫ್ಎಂ ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ 8:02 102.9 ಎಫ್ಎಂ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಆಯುಷ್ವಾಣಿ. ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ವಾರ್ತೆಗಳ ವಿವರ. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದ್ದು ಇದೇ 31

0: ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳ ಹಿಮಾವೃತ ಪ್ರದೇಶದ ನಿವಾಸಿಗಳು ಮತ್ತು ಲಡಾಖ್ನ ಎಲ್ಲಾ ಸಾರ್ವಜನಿಕರು ನಿಗದಿತ ಅವಧಿಯೊಳಗೆ ಸ್ವಯಂ ವಿವರ ನಮೂದಿಸುವಂತೆ ಕೋರಲಾಗಿದೆ. ಲಡಾಖ್ ಪ್ರದೇಶಕ್ಕೆ 2026 ಅಕ್ಟೋಬರ್ 1 ಮಧ್ಯರಾತ್ರಿಯನ್ನು ಉಲ್ಲೇಖಿತ ದಿನಾಂಕವನ್ನಾಗಿ ಅಧಿಸೂಚಿಸಲಾಗಿದ್ದು, ದೇಶದ ಉಳಿದ ಭಾಗಗಳಿಗೆ 2027 ಮಾರ್ಚ್ 1 ಎಂದು ನಿಗದಿಪಡಿಸುವ ನಿರೀಕ್ಷೆ ಇದೆ. ಇನ್ನು ಲಡಾಖ್ನಲ್ಲಿರುವ ಮಿಲಿಟರಿ, ಐಟಿಬಿಪಿ ಮತ್ತು ವಾಯುಪಡೆಯಂತಹ ವಿಶೇಷ ಸೇನಾ ಸೌಲಭ್ಯಗಳನ್ನು ಗಣತಿಯ 2 ಹಂತದಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ 3 ವಿಷಯಗಳಿಗೆ ಮರುಪರೀಕ್ಷೆಯನ್ನು ಘೋಷಿಸಿದೆ. ಸೆಪ್ಟೆಂಬರ್ 9 ಬೆಳಿಗ್ಗೆ 9 ಮಧ್ಯಾಹ್ನ 12 ಗಂಟೆಯವರೆಗೆ ಇಂಗ್ಲಿಷ್ ವಿಷಯದ ಪರೀಕ್ಷೆಯನ್ನು ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು ಮತ್ತು ವಾಣಿಜ್ಯಶಾಸ್ತ್ರವನ್ನು ಅದೇ ದಿನ ಮಧ್ಯಾಹ್ನ 3 ಸಂಜೆ 6 ಗಂಟೆಯವರೆಗೆ 2 ಪಾಳಿಯಲ್ಲಿ ನಡೆಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಸೆಪ್ಟೆಂಬರ್ 10 ಬೆಳಗ್ಗೆ 9 ಮಧ್ಯಾಹ್ನ 12 ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಮತ್ತು ಪಿಎಚ್ಡಿ ಕಾರ್ಯಕ್ರಮಗಳ ಪ್ರವೇಶಕ್ಕಾಗಿ ಜೂನ್ 22-30 87 ವಿಷಯಗಳಲ್ಲಿ ಯುಜಿಸಿ ನೆಟ್ ಪರೀಕ್ಷೆಯನ್ನು ಎನ್ಟಿಎ ನಡೆಸಿತ್ತು. ಕೆಲವು ದೋಷಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಈ ದೋಷಗಳನ್ನು ಪರಿಶೀಲಿಸಲು ಎನ್ಟಿಎ ಒಂದು ಸಮಿತಿಯನ್ನು ರಚಿಸಿತ್ತು. ನ್ಯಾಯಯುತ ಮತ್ತು ದೋಷಮುಕ್ತ ಪರೀಕ್ಷೆಯನ್ನು ನಡೆಸುವ ಹಿತದೃಷ್ಟಿಯಿಂದ ಈ 3 ವಿಷಯಗಳಿಗೆ ಮರುಪರೀಕ್ಷೆ ನಡೆಸಬೇಕೆಂದು ಸಮಿತಿ ಶಿಫಾರಸು ಮಾಡಿತ್ತು. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಅನುಭವ್ ಪ್ರಶಸ್ತಿ 2026 ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟ್ರವ್ಯಾಪಿ ಡಿಜಿಟಲ್ ಜೀವನ್ ಪ್ರಮಾಣಪತ್ರ ಅಭಿಯಾನ 5 ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ನಿವೃತ್ತರಾಗುತ್ತಿರುವ ನೌಕರರಿಗಾಗಿ ರೂಪಿಸಲಾದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಲು 17 ಪಿಂಚಣಿ ವಿತರಣಾ ಬ್ಯಾಂಕ್ಗಳ ಪ್ರದರ್ಶನವನ್ನು ಸಹ ಆಯೋಜಿಸಲಾಗಿದೆ. ಈ ಬಾರಿಯ ರಾಷ್ಟೀಯ ಅನುಭವ ಪ್ರಶಸ್ತಿಗೆ ಆಯ್ಕೆಯಾಗಿರುವ 15 ಪ್ರಶಸ್ತಿ ವಿಜೇತರು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಸ್ಥಾಪನೆ, ಹಳೆಯ ನಿಯಮಗಳ ರದ್ದು ಮತ್ತು ಹೊಸ ನಿಯಮಗಳ ರಚನೆ, ಆಡಳಿತ ಹಾಗೂ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ಇಂಧನ ಸಂರಕ್ಷಣೆಯಂತಹ ಸರ್ಕಾರದ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ತೀವ್ರಗೊಂಡಿದ್ದು, ರಾಂಚಿಯಲ್ಲಿ ನಿನ್ನೆ ಪ್ರತಿಭಟನೆಕಾರರು ಮುಖ್ಯಮಂತ್ರಿ ಹೇಮಂತ್ ಸೊರೆನ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ಅಣಕು ಪುತ್ತಳಿಗಳನ್ನು ದಹಿಸಿ ಪ್ರತಿಭಟಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದ ವಿದ್ಯಾರ್ಥಿಗಳು ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷೆಗಳನ್ನು ಕೂಡಲೇ ರದ್ದುಗೊಳಿಸಬೇಕೆಂಬ ತಮ್ಮ ಬೇಡಿಕೆಗಳನ್ನು ಪುನರುಚ್ಚರಿಸಿದ್ದಾರೆ. ಇದರ ಜೊತೆಗೆ ಬರುವ ಇದೇ 30 ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದೆಡೆ ಈ ಬಿಕ್ಕಟ್ಟು ಶಮನಗೊಳಿಸಲು ರಾಜ್ಯ ಸರ್ಕಾರ ಸಂಧಾನದ ಮಾರ್ಗ ಅನುಸರಿಸಿದ್ದು, ಮಾತುಕತೆಗಾಗಿ ಇಂದು ಮಧ್ಯಾಹ್ನ 2 ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಸಭೆಗೆ ಆಹ್ವಾನಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ನಾಳೆ ನವದೆಹಲಿಯಲ್ಲಿ 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಗೆ ಮುಂಚಿತವಾಗಿ ಇಂದು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತಾದ ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದೆ. ಈ ಕಾರ್ಯಕ್ರಮ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ 2026 ಧ್ಯೇಯವಾಕ್ಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ

0: ನಿರ್ಮಾಣ ಎಂಬುದರ ಕುರಿತಾಗಿ ನಡೆಯಲಿದೆ. ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ವಹಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನ ಅಡಿಯಲ್ಲಿ ಕೇಂದ್ರೀಕೃತ ತೊಡಗಿಸಿಕೊಳ್ಳುವಿಕೆಗಾಗಿ ಭಾರತ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವುದು, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಮತ್ತು ಹೊಂದಾಣಿಕೆ ಎಂಬ ನಾಲ್ಕು ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶಾಖಪಟ್ಟಣಕ್ಕೆ ಬರುವ ಮತ್ತು ಅಲ್ಲಿಂದ ಹೊರಡುವ ಏರ್ ಇಂಡಿಯಾದ ಎಲ್ಲಾ ವಿಮಾನಗಳು ಎಂದಿನಿಂದ ಭೋಗಪುರಂನ ಹೊಸ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅಸ್ತಿತ್ವದಲ್ಲಿರುವ ವಿಮಾನ ನಿಲ್ದಾಣ ಕೋಡ್ VTZ ಅನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸಲಿದೆ ಎಂದು ಘೋಷಣೆ ಮಾಡಿದೆ. ಭೋಗಪುರಂ ಮತ್ತು ದೆಹಲಿ ನಡುವೆ ವಾರಕ್ಕೊಮ್ಮೆ 14 ವಿಮಾನಗಳನ್ನು ನಿರ್ವಹಿಸುವುದನ್ನು ಮುಂದುವರಿಸಲಾಗುವುದು ಎಂದು ಏರ್ ಇಂಡಿಯಾ ತಿಳಿಸಿದೆ. 77,342 ಚದರ ಮೀಟರ್ಗಳಲ್ಲಿ ವ್ಯಾಪಿಸಿರುವ ಹೊಸ ಟರ್ಮಿನಲ್ ಪ್ರಯಾಣಿಕರ ಸೌಕರ್ಯ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು 22 ಚೆಕ್ಇನ್ ಕೌಂಟರ್ಗಳು, 18 ಸ್ವಯಂ ಬ್ಯಾಗೇಜ್ ಡ್ರಾಪ್ ಘಟಕಗಳು, ಸುಧಾರಿತ ಸ್ಕ್ರೀನಿಂಗ್ ವ್ಯವಸ್ಥೆಗಳು, ಆಧುನಿಕ ಬ್ಯಾಗೇಜ್ ನಿರ್ವಹಣಾ ಸೌಲಭ್ಯಗಳು ಮತ್ತು ತಡೆರಹಿತ ಪ್ರಯಾಣಿಕರ ಅನುಭವಕ್ಕಾಗಿ 7 ಏರೋ ಬ್ರಿಡ್ಜ್ಗಳನ್ನು ಹೊಂದಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ಗೆ ಚಾಲನೆ ದೊರೆಯಲಿದೆ. ಪಂದ್ಯಾವಳಿಯ ಮೊದಲ ದಿನದ ಭಾರತದ ಪ್ರಮುಖ ಆಟಗಾರರು ತಮ್ಮ ಸವಾಲು ಆರಂಭಿಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಚಾಂಪಿಯನ್ಶಿಪ್ ಚಾಂಪಿಯನ್ ಹಾಗೂ 9ನೇ ಶ್ರೇಯಾಂಕಿತೆ PV ಸಿಂಧು ಐರ್ಲೆಂಡ್ನ ಸೋಫಿಯಾ ನೊಬೆಲ್ ಅವರನ್ನು ಎದುರಿಸಲಿದ್ದಾರೆ. ಮಹಿಳಾ ಡಬಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಕ್ಸ್ ಜೋಡಿಯನ್ನು ಎದುರಿಸಲಿದೆ. ಇನ್ನು ಸಂಜೆ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಹಾಗೂ ಹಾಲಿ ಚಾಂಪಿಯನ್ ಚೀನಾದ ಶಿ ಯುಕಿ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ 5ನೇ ಶ್ರೇಯಾಂಕಿತ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಸುತ್ತಿನಲ್ಲಿ ಬೈಪಡೆದು ಈಗಾಗಲೇ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮತ್ತೊಂದೆಡೆ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರಣ್ ಜೋಡಿಯು ಐರ್ಲೆಂಡ್ನ ಸ್ಕಾಟ್ ಗಿಲ್ಡಿಯಾ ಹಾಗೂ ಪೌಲ್ ರೆನಾಲ್ಡ್ಸ್ ಜೋಡಿಯನ್ನು ಎದುರಿಸಲಿದೆ. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ 15ನೇ ಶ್ರೇಯಾಂಕಿತ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯೂ ಸಹ ಬೈಪಡೆದು 32ರ ಹಂತಕ್ಕೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಕ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ, 2027ರ ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. UGC ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಸಮಯ 7:45. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ. ಮಗ್ಗದ
3: ಮನೆ. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
1: ಪಿ ಸುಶೀಲಾ ಅವರು ಹಾಡಿರುವ ವಿಜಯ ನರಸಿಂಹ ಅವರ ರಚನೆ, ಕ್ಷಮಿಸಿ, ಸೂಲಮಂಗಲಂ ರಾಜಲಕ್ಷ್ಮಿ ಅವರು ಹಾಡಿರುವ ವಿಜಯ ನರಸಿಂಹ ಅವರ ರಚನೆ, ಹೇಮರೆಡ್ಡಿ ಮಲ್ಲಮ್ಮ ಚಿತ್ರಕ್ಕಾಗಿ ಸಂಗೀತ ಅಳವಡಿಸಿದ್ದಾರೆ PS ದಿವಾಕರ್.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸಂಗಡಿಗರೊಂದಿಗೆ ಚಿತ್ರ ಅವರು ಹಾಡಿರುವ ಬಂಗಾರದ ಮನೆ ಚಿತ್ರದ ಹಾಡು. ದೊಡ್ಡರಂಗೇಗೌಡ ಅವರು ಬರೆದಿರುವ ಈ ಗೀತೆಯನ್ನು ಸಂಗೀತ ಕಳುಹಿಸಿರುವ ಜೋಡಿ ರಾಜನ್ ಮತ್ತು ನಾಗೇಂದ್ರ.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ. ಮಗ್ಗದ
1: ಮನೆ. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ವಿಜಯನಾರಸಿಂಹ ಅವರು ಗೀತೆ ಬರೆದು ಇಳಯರಾಜ ಅವರು ಸಂಗೀತ ಕೇಳಬಡಿಸಿರುವ ನಾಗರ ಮಹಿಮೆ ಚಿತ್ರದ ಹಾಡು. ಗಾಯಕಿ ಪಿ. ಸುಶೀಲಾ.

0: in on the opening day today. In the women's singles, former world champion and 9th seed PV Sindhu will be up against Sophia Noble of Ireland, while the women's doubles duo of Teresa Jolly and Gayatri Gopichand will face Paula Lopez and Lucia Rodriguez of Spain in the first round. In the evening, Indian debutant Ayush Shetty will face world number 1 and defending champion Shi Yu Qi of China in the men's singles category. In the men's doubles discipline, the ace Indian duo and 5th seeds Sattvik Sairaj Ranki Reddy and Chirag Shetty have already proceeded to the second round after receiving a bye. Meanwhile, the Indian duo of M.R. Arjun and Hariharan Amsakarunan will take on the Irish duo of Scott Gildy and Paul Reynolds. In the mixed doubles category, 15th seed pair of Dhruv Kapila and Tanisha Krasto have also proceeded to the round of 32 after a bye. Ashish Abraham, Akashwani News, Delhi.
1: In men's cricket, India will resume the first innings at the overnight score of 460-9 on day 3 of the first test match of the series, the Gull International Stadium in Sri Lanka today. Prasidh Krishna and Kuldeep Yadav were on the crease at the draw of stumps yesterday evening. Devdutt Padikkal hit his maiden test century, scoring 167 runs. KL Rahul scored 82 runs and Dhruv Jurel contributed 51 runs. For Sri Lanka, Prabhat Jayasurya clinched 4 wickets, while Keshara Nuwantha took 3 wickets. And now for a look at today's newspapers, it's over to VC Pramod.
2: Thank you, Abhishek. Amit Shah seeks Congress apology over Vande Mataram Rao, reports The Hindu. West Bengal launches Ayushman Bharat, CM health insurance schemes, says The Statesman. Hindustan Times, in its editorial piece, A Roadmap for Progress, writes that the successes of the PM Sapsadhara focus is critical to resolving the immediate crisis of jobs. The paper elaborates that, like every such address from the ramparts of the Red Fort over the past 8 decades, Prime Minister Narendra Modi's speech to mark the 80th Independence Day combined a short-term actionable roadmap with the long-term path that the country should embark on. And finally, in a world record and Guinness feat, the Asian Age writes that 3 UAE-based Indians were among 65 skydivers who jumped from an aircraft at an altitude of 13,000 feet, each carrying their respective national flag, making it to the Guinness World Records. And with that, it's back to you, Abhishek.
1: Thank you, Pramod. And now, before we end the bulletin, the headlines once again. Self-enumeration for Census 2027 to begin today in Ladakh and identified snowbound areas of Jammu and Kashmir. NTA to reconduct UGC NET exams for 3 subjects, English, Sociology and Commerce, following complaints of errors in these papers. Protesting Jharkhand students to hold fresh round of talks with state government in Ranchi today. IMD issues red alert for very heavy rainfall in Odisha and Gangetic West Bengal. Annual pilgrimage to Himalayan Shrine of Burha Amarnath begins in Jammu and Kashmir. And BWF Badminton World Championships to begin today in New Delhi. And for details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಕೇಳಿ ಆಯುಷ್ವಾಣಿ
4: ಕೇಳುಗರೆಲ್ಲರಿಗೂ ನಮಸ್ಕಾರ ನಾವು ಆಹಾರವಾಗಿ ಅನೇಕ ಔಷಧೀಯ ಸಸ್ಯಗಳನ್ನು ಔಷಧೀಯ ಮೂಲಿಕೆಗಳನ್ನ ಬಳಸ್ತಾ ಇರ್ತೇವೆ ಆದರೆ ಅವುಗಳ ಪ್ರಾಮುಖ್ಯತೆ ಅದರ ಗುಣಗಳು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ನಾವು ನಿತ್ಯ ಬಳಸುವಂತಹ 2 ಔಷಧೀಯ ಸಸ್ಯಗಳ ಔಷಧೀಯ ಮೂಲಿಕೆಗಳ ಔಷಧೀಯ ಗುಣಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಅರಿಶಿಣ ಇದರ ಸಸ್ಯಶಾಸ್ತ್ರೀಯ ಹೆಸರು ಅಂದರೆ ಬೊಟಾನಿಕಲ್ ನೇಮ್ ಕುರ್ಕುಮಲಾಂಗ ಅಂತ ಇದರಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರುವ ಕಾರಣ ನಮ್ಮ ಹಿರಿಯರು ಇದನ್ನು ಆಹಾರದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ದಾರೆ ಇದರ ಹೂವು ನೋಡಲು ಆಕರ್ಷಕ ಸುವಾಸನೆ ಭರಿತ ಇದನ್ನು ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿದ್ರೆ ನಿತ್ಯ ಆಹಾರವಾಗಿ ಬಳಸಬಹುದು ಮತ್ತು ಇದನ್ನು ಅಲಂಕಾರಿಕವಾಗಿ ಸಹ ಕಾಣುತ್ತೆ ನಮ್ಮ ಆರೋಗ್ಯ ರಕ್ಷಣೆ ಸಹ ಆಗುತ್ತೆ ಹಸಿ ಅರಿಶಿಣದ ಕೊಂಬನ್ನು ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಬೆಳಗಿನ ಜಾವ ಬಿಸಿಲು ಬೀಳುವ ಜಾಗದಲ್ಲಿ ಹಾಕಿ ನಿಯಮಿತವಾಗಿ ನೀರು ಕೊಡುತ್ತಾ ಬಂದರೆ 2-3 ತಿಂಗಳಲ್ಲಿ ಗಿಡ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುತ್ತೆ ಇದರ ಎಲೆ ಬೇರು ಮತ್ತು ಕೊಂಬು ಅಥವಾ ಗಡ್ಡೆಗಳಲ್ಲಿ ಔಷಧೀಯ ಗುಣವಿದೆ ಇದನ್ನು ಆಯುರ್ವೇದ

0: ಅರ್ಥದಲ್ಲಿ ಸರ್ವ ರೋಗ ನಿವಾರಕ ಅಂತ ವಿವರಿಸಿದ್ದಾರೆ. ಇದರ ಅರ್ಥ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಶುದ್ಧೀಕರಿಸಿ ಅಂದರೆ ಡಿಟಾಕ್ಸ್ ಮಾಡಿ ಎಲ್ಲ ಥರದ ಕಾಯಿಲೆಗಳ ವಿರುದ್ಧ ಹೋರಾಡುವಂತಹ ಶಕ್ತಿಯನ್ನು ಕೊಡುತ್ತೆ. ಮಕ್ಕಳಲ್ಲಿ ಮೇಲಿಂದ ಮೇಲೆ ಕೆಮ್ಮು, ನೆಗಡಿ, ಶೀತ ಉಂಟಾಗೋದು ಸಹಜ. ಇಂಥ ಪರಿಸ್ಥಿತಿಯಲ್ಲಿ ಅರಿಶಿನವನ್ನ ಬಿಸಿ ಹಾಲಿಗೆ ಅರ್ಧ ಚಮಚದಷ್ಟು ಪುಡಿಯನ್ನು ಬೆರೆಸಿ ದಿನಕ್ಕೆ ಎರಡು ಬಾರಿ ಕೊಡ್ತಾ ಬಂದ್ರೆ ಈ ರೀತಿಯ ಶೀತ, ಕೆಮ್ಮು, ನೆಗಡಿ ಕಡಿಮೆ ಆಗುತ್ತೆ. ಇದನ್ನ ಗೋಲ್ಡನ್ ಮಿಲ್ಕ್ ಅಂತ ವಿದೇಶಗಳಲ್ಲೂ ಸಹ ಸೇವನೆ ಮಾಡ್ತಾರೆ. ಚರ್ಮದ ಅಲರ್ಜಿ ಮತ್ತು ಶ್ವಾಸಕೋಶ ಸಂಬಂಧಿತ ಅಲರ್ಜಿ ನಿಯಂತ್ರಣಕ್ಕೂ ಸಹ ಈ ಗೋಲ್ಡನ್ ಮಿಲ್ಕ್ ಅತ್ಯಂತ ಸಹಾಯಕ. ಅರಿಶಿಣವನ್ನ ಸಾಂಪ್ರದಾಯಿಕವಾಗಿ ಮುಖಕ್ಕೆ ಹಚ್ಚಿಕೊಳ್ಳಲು ಬಳಸಲಾಗುತ್ತೆ. ಮುಖಕ್ಕೆ ಅರಿಶಿಣವನ್ನು ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ, ಯಾವುದೇ ಚರ್ಮದ ಕಾಯಿಲೆ ಬರೋದಿಲ್ಲ, ಹಾಗೂ ಮುಖದ ಮೇಲೆ ಕಂಡು ಬರುವಂತಹ ಅನಾವಶ್ಯಕವಾದ ಕೂದಲುಗಳು ಇಲ್ಲದಂತಾಗುತ್ತೆ. ನಿಯಮಿತವಾಗಿ ಅರಿಶಿಣ ಬಳಕೆ ಮಾಡೋದ್ರಿಂದ ತೂಕ ಸಹ ನಿಯಂತ್ರಣಕ್ಕೆ ಬರುತ್ತೆ. ರಾತ್ರಿ ವೇಳೆ ಒಂದು ದೊಡ್ಡ ಲೋಟದಷ್ಟು ನೀರಿಗೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಕಿ ಒಂದು ಚಿಟಿಕೆಯಷ್ಟು ಮೆಂತ್ಯ ಪುಡಿಯನ್ನು ಹಾಕಿ ರಾತ್ರಿ ಪೂರ್ತ ನೆನೆಸಿ ಬೆಳಗ್ಗೆ ಎದ್ದು ಸೋಸಿ ಆ ನೀರನ್ನು ಕುಡಿಯೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಸಹ ನಾವು ನಿಯಂತ್ರಿಸಬಹುದು, ಹಾಗೂ ಮಧುಮೇಹದಲ್ಲಿ ಉಂಟಾಗುವಂತಹ ಸುಸ್ತು, ಕೈಕಾಲು ನೋವು ಇತ್ಯಾದಿ ಲಕ್ಷಣಗಳನ್ನು ಸಹ ನಾವು ನಿಯಂತ್ರಿಸಬಹುದು. ಅರಿಶಿಣದ ಎಲೆಯಲ್ಲೂ ಸಹ ಔಷಧ ಗುಣ ಇದೆ, ಇದನ್ನು ಸಹ ನಾವು ಆಹಾರವಾಗಿ ಬಳಸಬಹುದು. ಅರಿಶಿಣದ ಎಲೆಯನ್ನು ಸುತ್ತಿ ಬೇಯಿಸಿದಂತಹ ಇಡ್ಲಿನ ಕೊಟ್ಟೆ ಕಡುಬು ಅಂತ ಕರೀತಾರೆ. ಇದು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಸಹ ಇರುತ್ತೆ. ಅದೇ ರೀತಿ ಇನ್ನೊಂದು ಔಷಧೀಯ ಗುಣ ಇರುವಂತಹ ಸಸ್ಯ ನೆಲ್ಲಿಕಾಯಿ. ಇದರ ಬೊಟಾನಿಕಲ್ ನೇಮ್ ಅಥವಾ ಸಸ್ಯಶಾಸ್ತ್ರೀಯ ಹೆಸರು ಎಂಬ್ಲಿಕಾ ಆಫಿಸಿನಾಲಿಸ್. ಬಿಸಿಲು ಕಡಿಮೆ ಇರುವ ಜಾಗದಲ್ಲಿ, ಅಲ್ಪ ನೀರಿರುವ ಜಾಗದಲ್ಲೂ ಸಹ ಬೆಳೆಯುವಂತಹ ಒಂದು ಮಧ್ಯಮ ಗಾತ್ರದ ಮರ ಈ ನೆಲ್ಲಿಕಾಯಿ. ಇದರ ಹಣ್ಣು, ಬೀಜ, ಎಲೆಗಳಲ್ಲಿ ಔಷಧೀಯ ಗುಣ ಇದೆ. ಮಕ್ಕಳು ಮೇಲಿಂದ ಮೇಲೆ ಕಾಯಿಲೆ ಬೀಳುತ್ತಿದ್ರೆ ಹಾಗೂ ಹಿರಿಯರಲ್ಲೂ ಸಹ ನಿಯಮಿತವಾಗಿ ನೆಲ್ಲಿಕಾಯಿಯನ್ನು ಸೇವಿಸ್ತಾ ಬಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಮಧ್ಯಮ ವಯಸ್ಸು ದಾಟಿದ ನಂತರ ವಯೋಸಹಜವಾಗಿ ಅಂಗಾಂಗಗಳ ಶಕ್ತಿ ಕುಂದುತ್ತೆ. ಇದನ್ನು ತಡೆಗಟ್ಟಲು ಹಾಗೂ ವೃದ್ಧಾಪ್ಯದ ಲಕ್ಷಣಗಳನ್ನು ಸಹ ಮುಂದೂಡಲು ನೆಲ್ಲಿಕಾಯಿಯನ್ನು ದಿನನಿತ್ಯ ಸೇವನೆ ಮಾಡ್ತಾ ಬಂದ್ರೆ ದೇಹಕ್ಕೆ ಹೊಸ ಚೈತನ್ಯ ದೊರೆಯುತ್ತೆ. ಆದ ಕಾರಣ ಆಯುರ್ವೇದದಲ್ಲಿ ಇದನ್ನ ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ನೆಲ್ಲಿಕಾಯಿ ಬೀಜದ ಪುಡಿಯನ್ನ ನೀರಿನಲ್ಲಿ ನೆನೆಸಿ ಲೇಪಿಸಿ ಸ್ನಾನ ಮಾಡುವುದರಿಂದ ತಲೆಯ ಹೊಟ್ಟು ನಿಯಂತ್ರಣಕ್ಕೆ ಬರುತ್ತೆ. ಎಲೆಯನ್ನು ಮಿಕ್ಸಿಯಲ್ಲಿ ಅರೆದು ಕಲ್ಕ ಮಾಡಿಕೊಂಡು ಅಂದರೆ ಪೇಸ್ಟ್ ಮಾಡಿಕೊಂಡು ಹಚ್ಚುವುದರಿಂದ ಕೂದಲು ಸಹ ಸೊಂಪಾಗಿ ಬೆಳೆಯುತ್ತೆ. ನೆಲ್ಲಿಕಾಯಿನಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ, ಅದರಲ್ಲೂ ಮುಖ್ಯವಾಗಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ. ವಿಟಮಿನ್ ಸಿ ನಮ್ಮ ದೇಹಕ್ಕೆ ಉಂಟಾಗುವ ಗಾಯಗಳನ್ನು ಗುಣಪಡಿಸಲು ಅತ್ಯವಶ್ಯಕ. ಈ ವಿಟಮಿನ್ ಸಿ ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತೆ. ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ರಕ್ತಗತವಾಗಲು ನೆಲ್ಲಿಕಾಯಿ ಸಹಕಾರಿಯಾಗಿದೆ. ನೆಲ್ಲಿಕಾಯಿಯನ್ನು ನಿತ್ಯ ಸೇವನೆ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಹಿತಕರ, ದೃಷ್ಟಿಶಕ್ತಿ ಹೆಚ್ಚಾಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ಈ ಎರಡೂ ಔಷಧೀಯ ಸಸ್ಯಗಳನ್ನು ನಿತ್ಯ ತಮ್ಮ ಆಹಾರದಲ್ಲಿ ಬಳಸಿ ಆರೋಗ್ಯದಿಂದಿರಿ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:35. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಬೆಳ್ಳಿನಾಗ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಮಂಜುಳಾ ಗುರುರಾಜ್ ಹಾಗೂ ರಮಾ ಅವರೊಂದಿಗೆ ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸತ್ಯಂ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಂಗಡಿಗರೊಂದಿಗೆ ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಅಂಜಲಿ ಗೀತಾಂಜಲಿ ಚಿತ್ರದ ಹಾಡು. ಸಾಹಿತ್ಯ ಎಸ್ ನಾರಾಯಣ್ ಅವರದ್ದು. ಸಂಗೀತ ನಿರ್ದೇಶನ ಮಾಡಿದ್ದಾರೆ ಪ್ರಶಾಂತ್ ರಾಜ್.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಸ್ನೇಹ ಸೇಡು ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ ಗೀತೆ ಬರೆದವರು ಚಿ ಉದಯಶಂಕರ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ರಾಜೇಶ್ವರರಾವ್

0: الشر مجيئة.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹುಣಸೂರು ಕೃಷ್ಣಮೂರ್ತಿಗಳು ಗೀತೆ ಬರೆದು ಟಿಜಿ ಲಿಂಗಪ್ಪ ಅವರು ಸಂಗೀತ ಕೇಳಬಡಿಸಿರುವ ಶಿವಕನ್ಯೆ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬಾನುಲಿ ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
2: ಇದೇ ತಿಂಗಳ 24ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
3: ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಡಿಕೆ ಕೊಪ್ಪಲು ಗ್ರಾಮದ ಕೆಎಸ್ ಹಿರಣ್ಣಯ್ಯ ಹಾಗೂ ಆರ್ಟಿ ರುಕ್ಮಿಣಿ ದಂಪತಿಗಳ ಜಮೀನಿನಲ್ಲಿ
4: ನಾನು ಕೆಎಸ್ ಹಿರಣ್ಣಯ್ಯ,
5: ನಾನು ಆರ್ಟಿ ರುಕ್ಮಿಣಿ,
4: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡುತ್ತಿದ್ದೇವೆ.
5: ಎಲ್ಲರೂ ತಪ್ಪದೇ ಬನ್ನಿ.

0: ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಸಂಪೂರ್ಣ ರೇಷ್ಮೆ ಕೃಷಿ ತಾಂತ್ರಿಕತೆಗಳ ಪ್ರದರ್ಶನ ಏರ್ಪಾಡಾಗಿದೆ.
1: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
0: ವಿಜ್ಞಾನಿಗಳೊಂದಿಗೆ ಸಂವಾದ,
1: ಕೃಷಿ ಪ್ರಕಟಣೆಗಳ ಮಾರಾಟ,
0: ಸಾವಯವ ಹಾಗೂ ಜೈವಿಕ ಉತ್ಪನ್ನಗಳ ಪ್ರದರ್ಶನ ಈ ಬಾರಿಯ ವಿಶೇಷ.
1: ಬನ್ನಿ
0: ಭಾಗವಹಿಸಿ.
1: ಇದೇ ತಿಂಗಳ 24ರಂದು ಸೋಮವಾರ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಡಿಕೆ ಕೊಪ್ಪಲು ಗ್ರಾಮದಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
2: ಇಂದ್ರನ ಗೆದ್ದ ನರೇಂದ್ರ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ಅಳವಡಿಸಿದ್ದಾರೆ ವಿ ಮನೋಹರ್.

ಎಸ್ ಜಾನಕಿಯವರು ಹಾಡಿರುವ ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿರುವ ಗೀತೆ, ಚಿತ್ರ ಪಾತಾಳ ಮೋಹಿನಿ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ನೆನಪಿನಂಗಳ ಕಾರ್ಯಕ್ರಮದ ಬಳಿಕ ಪ್ರಸಾರ ಮಾಡುತ್ತೇವೆ. ಸಮಯ 9:45. ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಮೈಸೂರು ವಿಶ್ವವಿದ್ಯಾನಿಲಯವು ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಂಎನ್ ಜೋಯಿಸ್ ಅವರು ಮಾಡಿದ್ದ ಭಾಷಣದಿಂದ ಆಯ್ದ ಭಾಗ.
1: ಸುವರ್ಣ ಮಹೋತ್ಸವ, ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನದ ವಸ್ತು ಪ್ರದರ್ಶನ ಅಂದರು. ಸ್ವಲ್ಪ ಜೀವ ಬಂತು ನನಗೆ. ಯಾಕೆಂದರೆ ಸ್ವಾತಂತ್ರ್ಯ ಅಂದರು 50 ವರ್ಷ ಅಂತ ಹೇಳಿಬಿಟ್ಟಂದರು. ಅಂದರೆ ವಿಜ್ಞಾನದಲ್ಲಿ ಈ 50 ವರ್ಷದಲ್ಲಿ ವಿಜ್ಞಾನ ಏನೇನು ಮಾಡಿದೆ, ಇಂಡಿಯಾ ದೇಶದಲ್ಲಿ ವಿಜ್ಞಾನಿಗಳು ಏನೇನು ಮಾಡಿದ್ದಾರೆ ಅನ್ನೋದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟಂದರೆ ಈ 50 ವರ್ಷಕ್ಕೆ ಹಿಂದೆ ಇದ್ದಂಥ ವಿಜ್ಞಾನ ಏನು, ಆಗಿನ ಕಾಲದಲ್ಲಿದ್ದಂಥ ಪರಿಸ್ಥಿತಿ ಏನು ಅಂತ ಹೇಳೋದಕ್ಕೆ ಒಂದು ಅವಕಾಶ ಸಿಕ್ತು ನನಗೆ ಅಂತ ಹೇಳಿ ಅನ್ನಿಸ್ತು.

ಆದ್ದರಿಂದ ಇವತ್ತೊಂದು ದಿವಸದ ವಿಜ್ಞಾನದಲ್ಲಿ ಏನೇನು ನೀವು ಮಾಡಿದಿರಿ ಇದೆಲ್ಲ ಈ 50 ವರ್ಷದಲ್ಲಿ ಆದಂತಹದ್ದು ಅಂತ ಹೇಳ್ತಾ ಇರುವಾಗ ಅದಕ್ಕೆ ಹಿಂದೆ ಏನಿತ್ತು ಅಂತ ಹೇಳಿಬಿಟ್ಟು ಅನ್ನೋದು ತಿಳಿಬೇಕಲ್ಲ. ನನಗೊಂದು ಸ್ವಲ್ಪ ವಯಸ್ಸಾಗಿದೆ, ಒಂದು 93 ವರ್ಷ. ಆದ್ದರಿಂದ ಆ ಹಿಂದೆ ಇದ್ದಂಥದ್ದನ್ನು ನೋಡಿದ್ದೆ. ಈಚೆಗಿರೋರಿಗೆಲ್ಲರಿಗೂ ಕೂಡ ಗೊತ್ತಿಲ್ಲ. ಆದ್ದರಿಂದ ಅದರ ವಿಷಯದಲ್ಲಿ 1-4 ಮಾತನ್ನು ಹೇಳ್ತಾರೆ. ನಮ್ಮ ಮೈಸೂರು ಸಂಸ್ಥಾನ ಈ ಕರ್ನಾಟಕ ಆಗಿದೆ. ನಾವೆಲ್ಲ ಹುಡುಗರಾಗಿದ್ದಾಗಿದ್ದು ಮೈಸೂರು ಸಂಸ್ಥಾನ ಅಂತ ಹೇಳಿ, ಈ ಮೈಸೂರು ಸಂಸ್ಥಾನದಲ್ಲಿದ್ದು ಡಿಸ್ಟ್ರಿಕ್ಟಿಗೆ ಒಂದೊಂದು ಹೈಸ್ಕೂಲ್ ಇತ್ತು, ತಾಲೂಕಿಗೆ ಒಂದೊಂದು ಮಿಡಲ್ ಸ್ಕೂಲ್ ಇತ್ತು. ಇಲ್ಲಿ ಮಹಾರಾಜಾಸ್ ಕಾಲೇಜು, ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜು, ಬಿ ಎ ಓದವರೆಲ್ಲರೂ ಮಹಾರಾಜಾಸ್ ಕಾಲೇಜಿಗೆ ಬರಬೇಕು, ಬಿ ಎಸ್ ಸಿ ಓದವರೆಲ್ಲ ಸೆಂಟ್ರಲ್ ಕಾಲೇಜಿಗೆ ಹೋಗಬೇಕು. ಅದು ವಿಜ್ಞಾನದ ಕಾಲೇಜು, ಇದು ಆರ್ಟ್ಸ್ ಕಾಲೇಜ್. ಆದ್ದರಿಂದ ಆಗಿನ ಕಾಲದಲ್ಲಿದ್ದಂಥ ಪರಿಸ್ಥಿತಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಏನು ಅಂತ ಹೇಳಿದ್ರು. ಆದ್ದರಿಂದ ವಿಜ್ಞಾನ ಅಂತ ಹೇಳಿಬಿಟ್ಟಂದ್ರೆ ಮೈಸೂರು ಇಲ್ಲವೇ ಇಲ್ಲ, ಎಲ್ಲ ಬರೀ ಬೆಂಗಳೂರೇ. ಯಾಕೆಂದರೆ ಸೆಂಟ್ರಲ್ ಕಾಲೇಜ್ ಇದ್ದಿದ್ದೆ ಬೆಂಗಳೂರಿನಲ್ಲಿ, ಅಲ್ಲೇ ವಿಜ್ಞಾನ, ಅಲ್ಲೇ ಸೈನ್ಸು. ಆದ್ದರಿಂದ ಇಂಥ ಪರಿಸ್ಥಿತಿ ಆಗ ಇತ್ತು. ಅದರ ಜೊತೆಗೆ ಈ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳಿ ಇವಾಗಿನ ಕಾಲದಲ್ಲಿ ಬೇಕಾದಷ್ಟು ಮಾಡ್ತಾ ಇದ್ದೀರಿ ಈ ವಿಜ್ಞಾನಿಗಳು. ಆಗಿದ್ದು ಟಾಟಾ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ ಒಂದು, ಕಲ್ಕತ್ತಾದಲ್ಲಿ ಬೋಸ್ ಇನ್ಸ್ಟಿಟ್ಯೂಟ್ ಒಂದು, ಇದು ಎರಡು. ಅಲ್ಲಿಂದ ಆಚೆಗೆ ಬಂದದ್ದು ರಾಮನ್ ಇನ್ಸ್ಟಿಟ್ಯೂಟ್. ಇದಿಷ್ಟಾದರೆ ಇಡೀ ಇಂಡಿಯಾ ದೇಶದಲ್ಲಿ ವಿಜ್ಞಾನಿಗಳ ಇನ್ಸ್ಟಿಟ್ಯೂಟ್ ಮುಗೀತು. ಇನ್ಸ್ಟಿಟ್ಯೂಷನ್ಸ್ ಬೇರೆ ಇನ್ಯಾವುದೂ ಇರಲಿಲ್ಲ. ಹಾಗೆ ಈ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥದ್ದು ಬೆಂಗಳೂರಿನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು ಆಗೋಯ್ತು. ಎಲ್ಲ ಸಂಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಯಾರು ಇಂಜಿನಿಯರಿಂಗ್ ಓದಬೇಕಾದರೂ ಅದೊಂದು ಕಾಲೇಜಲ್ಲಿ ಎಷ್ಟು ಸೀಟ್ ಇತ್ತೋ ಅಷ್ಟು ಸೀಟು, ಅಷ್ಟು ಜನ, ಅದಕ್ಕಿಂತ ಜಾಸ್ತಿ ಏನೂ ಇರಲಿಲ್ಲ. ಈಗ ನಮ್ಮ ಮೈಸೂರು ಸಿಟಿ ಒಳಗೇನೆ ನನಗೆ ತಿಳಿದ ಹಾಗೆ 2-3 ಇದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟಂದರೆ, ಅದು ಒಬ್ಬ ನೆಹರು ಆಗಲಿ, ಒಬ್ಬ ಗಾಂಧಿ ಆಗಲಿ, ಒಬ್ಬ ಪಟೇಲ್ನಾಗಲಿ ಬ್ರಿಟಿಷರನ್ನ ಓಡಿಸಲಿಲ್ಲ. ಅವರ ನೇತೃತ್ವದಲ್ಲಿ, ಅವರು ಹೇಳದಂಥ ಮಾರ್ಗದಲ್ಲಿ ನಡೆದಂಥ ಲಕ್ಷಾಂತರ ಜನ ಏನು ತ್ಯಾಗ ಮಾಡಿದ್ರು ಅದರಲ್ಲಿ, ಆ ಮಾರ್ಗದಲ್ಲಿ ಹೋಗೋದಕ್ಕೆ ಏನು ಕಷ್ಟಪಟ್ಟರು, ಏನು ತಮ್ಮ ಮನೆಮಠಗಳನ್ನು ಭಸ್ಮ ಮಾಡಿಕೊಂಡ್ರು, ಆ ತ್ಯಾಗ, ಆ ಬಲಿದಾನದಿಂದ ನಿಮಗೆ ಸ್ವಾತಂತ್ರ್ಯ ಬಂತು. ಆಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ತ್ಯಾಗ ಮಾಡಿದ್ರು ಅನ್ನೋದ್ರ ವಿಷಯದಲ್ಲಿ 4 ಮಾತನ್ನು ಹೇಳ್ತೀನಿ. ಅವತ್ತೊಂದು ದಿವಸ 3 ಚಳವಳಿ ನಡೀತು. ಒಂದು ನಾನ್ ಕೋಆಪರೇಷನ್, ಇನ್ನೊಂದು ಸಿವಿಲ್ ಡಿಸೋಬಿ 2020-21. ಆಮೇಲೆ ಮುಂದೆ 30 ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿ ಏನು ಕರೀತಾರೆ, ಅದು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್. ಅಲ್ಲಿಂದ ಕ್ವಿಟ್ ಇಂಡಿಯಾ ಮೂಮೆಂಟ್ 42. ಆ ಮೊದಲನೇ ಮೂಮೆಂಟಲ್ಲಿ ನಾನ್ ಕೋಆಪರೇಷನ್ ಅಂದರೆ ಹೇಳಿಬಿಟ್ಟಂದ್ರೆ ಅಸಹಕಾರ. ಸರ್ಕಾರದ ಜೊತೆ ಒಳಗೆ ಯಾವ ವಿಧವಾದಂಥ ಸಹಕಾರವನ್ನು ಮಾಡಬೇಡಿ ಅಂತಕ್ಕಂಥ ಚಳವಳಿ. ಅಂದರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಸ್ಕೂಲ್ಗೆ ಹೋಗಬೇಡ, ಆಫೀಸುಗಳಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಕೂನ ಹೋಗಬೇಡ, ಲಾಯರ್ಗಳು ಲಾ ಕೋರ್ಟ್ಗೆ ಹೋಗಿ ವಾದ ಮಾಡೋದಕ್ಕೆ ಹೋಗಬೇಡ, ವ್ಯಾಪಾರಸ್ಥರು ಇಂಗ್ಲೆಂಡಿಂದ ತರಿಸ್ತಾ ಇರತಕ್ಕಂಥ ಸಾಮಾನನ್ನು ತರಿಸಬೇಡ, ಸ್ವದೇಶಿ ಅಂತ ಹೇಳಿ ಆ ಚಳವಳಿ ಆಯಿತು. ಆಗ ಬೇಕಾದಷ್ಟು ಜನ ಸ್ಕೂಲ್ಗಳನ್ನು ಕಾಲೇಜುಗಳನ್ನು ಬಿಟ್ಟುಬಿಟ್ರು, ಅವರ ಪೂರ್ವಾಭಿವೃದ್ಧಿ ಎಲ್ಲ ಮುಂದೆ ಹಾಳಾಗೋಯಿತು. ಆದರೆ ಅದು ಅವರು ಮಾಡಿದಂಥ ತ್ಯಾಗ. ಎರಡನೇ ಚಳವಳಿಯೊಳಗೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಅಂತ ಹೇಳಿ ಮಾಡಿದರು. ಆ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಅಂತ ಹೇಳಿಬಿಟ್ಟಂದರೆ ಕಾನೂನು ಭಂಗ ಚಳವಳಿ, ಕಾನೂನನ್ನು ಮುರಿಯತಕ್ಕಂಥದ್ದು. ಮುಂದೆ ಚಳವಳಿ ಕಾಲದಲ್ಲೇನೋ ಬಂದುಬಿಟ್ರು, ಆಮೇಲೆ ಅವರು ಮಾಡ್ತಕ್ಕಂಥದ್ದೇನು, ಅವರ ವಿದ್ಯಾಭ್ಯಾಸ ಏನು ಅಂತ ಹೇಳೋದಕ್ಕೋಸ್ಕರವಾಗಿಯೇ ಈ ಬೇಕಾದಂಥ ಈ ನ್ಯಾಷನಲ್ ಸ್ಕೂಲ್ಸ್ ಅಂತ ಹೇಳಿಬಿಟ್ಟು ಆಗ ಆರಂಭ ಮಾಡಿದ್ರು. ಆ ಆರಂಭ ಮಾಡಿದ್ರ ನ್ಯಾಷನಲ್ ಸ್ಕೂಲ್ ಪೈಕಿನೇ ಒಂದು ಇವತ್ತಿನ ದಿವಸ ನಿಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ನ್ಯಾಷನಲ್ ಸ್ಕೂಲು. ಇನ್ನು

0: ಚಳವಳಿ. 700-800 ಜನ ಜೈಲಿನೊಳಗೆ, ಮೈಸೂರು ಸೆಂಟ್ರಲ್ ಜೈಲಲ್ಲಿದ್ದರು. ವಿದ್ಯಾರ್ಥಿಗಳು 1000 ಜನ ಹೊರಗಡೆ, ಒಳಗೆ ಬೇಕಾದಂಥ ಇದು. ಒಂದು ಕಡೆ ಒಳಗೆ ಕೂಲಿಕಾರರುಗಳು ಎಲ್ಲ ಫ್ಯಾಕ್ಟ್ರಿಗಳೆಲ್ಲ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಇತ್ತಲ ಕಡೆ ವಿದ್ಯಾರ್ಥಿಗಳು ಬಂದುಬಿಟ್ಟಿದ್ದಾರೆ. ಬರೀ ವಿದ್ಯಾರ್ಥಿಗಳೇ ಅಲ್ಲ, ಆಗಿನ ಕಾಲದಲ್ಲಿದ್ದಂಥ ಮೇಷ್ಟ್ರುಗಳು ಕೂಡ ಈ ಸಂದರ್ಭದಲ್ಲಿ ಕೇಸರಿ ಕೇಶವನ್, ಎಸ್ ಬಿ ಕೇಶವನ್ ಅಂತ ಹೇಳಿ ಇಂಗ್ಲೀಷ್ ಲೆಕ್ಚರರ್ಸ್ ಆಗಿದ್ದಂಥ, ಮಹಾರಾಜ ಕಾಲೇಜಿನಲ್ಲಿ ಲೆಕ್ಚರ್ಸ್ ಆಗಿದ್ದಂಥ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಅಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ತೋರಲಿಲ್ಲ, ಈ ಹುಡುಗರಿಗೆ ಬರೀ ಜೈಲಿಗೆ ಹಾಕಿದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇದಕ್ಕೆ ಕರ್ಕೊಂಡೋದ್ರು. ಒಳಗಡೆ ಇದ್ದಂಥ ರಾಜಕೀಯ ಕೈದಿಗಳು ಬೇರೆಯವರು ಇದ್ದಂಥ ಅವರನ್ನೆಲ್ಲ ಬೇರೆ ಜೈಲಿಗೆ ಸಾಗಿಸ್ಬಿಟ್ರು. ಬರೀ ಹುಡುಗರನ್ನ ಮೈಸೂರು ಜೈಲಿನೊಳಗೆ ಇಟ್ಟರು. ಮೈಸೂರು ಜೈಲಿನಲ್ಲಿ ಇಟ್ಬಿಟ್ಟು ಹೊರಗಿನಿಂದ ರಿಸರ್ವ್ ಪೊಲೀಸ್ ಕರೆಸಿ ಲಾಠಿಯಲ್ಲಿ ಅವ್ರನ್ನೆಲ್ಲ ಬಡಿ ಅಂತ ಹೇಳಿದ್ರು. ಎಲ್ಲ ಜೈಲು ಗೋಡೆ ಎಲ್ಲ ಕಡೆಗೂ ಹೋಗೋ ಹಾಗಿಲ್ಲ, ಹಗ್ಗಣ ಬಡದಾಗೆ ಬಡಿದ್ರು. ಅವತ್ತೊಂದು ದಿವಸ ಈ ನಿಮ್ಮ ಸ್ಟೂಡೆಂಟ್ ಕಮ್ಯುನಿಟಿನ ಸತ್ಯಾಗ್ರಹದಲ್ಲಿ ಭಾಗವಹಿಸೋದ್ರನ್ನ ಮೈಸೂರು ಜೈಲಿನಲ್ಲಿ. ಆಗ ಎಷ್ಟು ಜನ ಕೈ ಮುರ್ಕೊಂಡ್ರು, ಕಾಲು ಮುರ್ಕೊಂಡ್ರು, ಹಾಗೆ ಬಿದ್ದಂಥ ಜನದ ಮೇಲೆ ಇವರು ಅಮ್ಯುನಿಷನ್ ಬೂಟ್ಸ್ನಲ್ಲಿ ತುಳ್ಕೊಂಡು ತುಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರು ಪೊಲೀಸ್ನವರು. ಹಾಗೆ ತುಳಿತಕ್ಕೆ ಸಿಕ್ಕಿದಂಥ ಅವನು ಒಬ್ಬ ಶಂಕರಪ್ಪ ಅಂತ ಹೇಳಿ ಕೃಷ್ಣರಾಜನಗರದ ಹುಡುಗ. ಆ ಹುಡುಗ ಅವನ ಮೇಲೆ ಪೊಲೀಸ್ನವ್ರು ಒಬ್ಬನಾದ್ಮೇಲೆ ಒಬ್ಬ ತುಳ್ಕೊಂಡು ಹೋದ. ಜೈಲಿನೊಳಗೆ ರಕ್ತಕಾರಿ ಸತ್ತ. ಇವತ್ತೊಂದು ದಿವಸ ಆ ಶಂಕರಪ್ಪ ಕೃಷ್ಣರಾಜನಗರದವನು, ಅವ್ರ ಊರಿನವರು ಅವನ ಹೆಸರಾಗಿ ಒಂದು ಬೀರುಗಲ್ಲು ಹಾಕಿ ಇಟ್ಟುಕೊಂಡಿದ್ದಾರೆ. ಆಗಿನ ಕಾಲದ ವಿದ್ಯಾರ್ಥಿಗಳ ತ್ಯಾಗದ ದೃಷ್ಟಿ ಒಳಗೆ ಬಲಿದಾನ ಏನು ಮಾಡಿದ್ರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ಈ ಸವಲತ್ತನ್ನು ಪಡೆಯೋದಕ್ಕೋಸ್ಕರವಾಗಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸಮಾಜಕ್ಕೆ ಅದರಿಂದ ಲಾಭ ಸಿಗ್ತಾ ಇದೆ, ಆದರೆ ಅದರ ಜೊತೆ ಜೊತೆಗೆ ಆ ಲಾಭವನ್ನು ನಿರ್ನಾಮ ಮಾಡತಕ್ಕಂಥ ವಿಜ್ಞಾನವೂ ಕೂಡ ಬೆಳೀತಾ ಇದೆ. ಅಂಥ ವಿಜ್ಞಾನದಿಂದ ಇಡೀ ಏನು ಸಂಪಾದನೆ ಮಾಡಿದೆ ಅದು ನಿರ್ನಾಮವಾಗುತ್ತೆ. ಅಂಥ ವಿಜ್ಞಾನಿಗಳಿಗೆ ಕ್ಯಾರೆಕ್ಟರ್ ಇರಬೇಕು. ಆದ್ದರಿಂದ ಯಾವ ವಿಜ್ಞಾನಿ ಕ್ಯಾರೆಕ್ಟರ್ ಇಲ್ಲದೆ ಇರ್ತಾನೋ ಅಂಥ ವಿಜ್ಞಾನಿ ದೇಶದ ನಾಶಕ್ಕೆ ಕಾರಣನಾಗ್ತಾನೆ. ಯಾವ ವಿಜ್ಞಾನಿಗೆ ಕ್ಯಾರೆಕ್ಟರ್ ಇರುತ್ತೋ ಅವನು ದೇಶದ ಉದ್ಧಾರಕನಾಗ್ತಾನೆ.
1: ಮೈಸೂರು ವಿಶ್ವವಿದ್ಯಾನಿಲಯವು ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಂಎನ್ ಜೋಯಿಸ್ ಅವರು ಮಾಡಿದ್ದ ಭಾಷಣದಿಂದ ಆಯ್ದ ಭಾಗವನ್ನು ಕೇಳಿದಿರಿ. ಇನ್ನು ಇದೇ ಸಮಾರಂಭದಲ್ಲಿ ಹಿರಿಯ ಚಿತ್ರ ನಿರ್ದೇಶಕ ಜಿ ವಿ ಅಯ್ಯರ್ ಅವರು ಮಾಡಿದ್ದ ಭಾಷಣದಿಂದ ಆಯ್ದ ಭಾಗ.
2: ದೀಪ ಹಚ್ಚಿದ್ವಿ, ಏನ್ ದೀಪ ಇದು? ಎಣ್ಣೆ ಬತ್ತಿ, ಅದಕ್ಕೆ ಬೆಳಕು. ಇದು ಗಾಳಿ ಬಂದ್ರೆ ಯಾರು ಹೋಗುತ್ತೆ, ಬತ್ತಿ ಹೋದ್ರೆ ಯಾರು ಹೋಗುತ್ತೆ, ಎಣ್ಣೆ ತೀರಿದ್ರೆ ಯಾರು ಹೋಗುತ್ತೆ? ಈ ದೀಪನ ಕಟ್ಕೊಂಡು ಏನ್ ಮಾಡೋದು? ಈ ದೀಪನ ಹಚ್ಚಿ ನಾವು ದೀಪ ಹಚ್ಚಿದ್ವಿ ಅಂತಕೊಳ್ತೇವೆ. ಇದಲ್ಲ ದೀಪ, ದೀಪ ಇಲ್ಲಿದೆ, ದೀಪ ಇಲ್ಲಿ. ಆ ದೀಪನ ಹಚ್ಚೋದ್ರ ಸಂಕೇತವಾಗಿ ಈ ದೀಪ ಹಚ್ಚಿರೋದಷ್ಟೇ. ಈ ದೀಪ ಹಚ್ಚೋದ್ರಿಂದ ಪ್ರತಿಯೊಂದು ಮನಸ್ಸಿನ ದೀಪ ಹತ್ತುಕೊಳ್ಬೇಕು, ಅದು ಜಾಜ್ವಲ್ಯಮಾನವಾಗಿ ಬೆಳಗಬೇಕು, ಅದು ಜಗತ್ತಿಗೆ ಬೆಳಕನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಸಾಂಕೇತಿಕವಾಗಿ ಈ ದೀಪ. ನನಗೆ ಒಂದು ಉದ್ಗಾರ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಈ ಸಭೆಯಲ್ಲಿ ಒಂದು ಉದ್ಗಾರ ಬಂತು, ಕನ್ನಡದಲ್ಲಿ ಮಾತಾಡಿ ನೀವು ಅಂತ ಹೇಳಿ ಆಗ್ರಹಪೂರ್ವಕವಾಗಿ ಹೇಳಿದರು. ಬಹಳ ನನಗೆ ಏನು ಸಂತೋಷವಾಗ್ತಾ ಇತ್ತು ಅಂತ ಕೇಳಿದ್ರೆ, ಎದ್ದು ಆ ಹೇಳಿದವ್ರನ್ನೆಲ್ಲ ಹಾಗೆ ತಬ್ಬಿಕೊಂಡು ಬಿಡಬೇಕು ಅನ್ನೋ ಅಷ್ಟು ಆನಂದ. ಯಾಕೆ ಯಾಕೆ ಅಂತ ಕೇಳಿದ್ರೆ, ನನಗೆ ಈ ಆಸ್ಕರ್ ಅವಾರ್ಡ್ ಅಂತ ಹೇಳಿ ಅಮೇರಿಕಾದಲ್ಲೊಂದು ಅವಾರ್ಡ್ ಕೊಡ್ತಾರೆ ಚಿತ್ರಕ್ಕೆ, ಆ ಚಿತ್ರಕ್ಕೆ ಅವಾರ್ಡ್ ಕೊಡ್ತಾರೆ. ಆ ಚಿತ್ರನ ತೆಗೆದು ಕಳಿಸ್ಬೇಕಾದ್ರೆ ಎಲ್ಲ ಪ್ರಪಂಚದ ಎಲ್ಲ ಮೂಲೆಗಳಿಂದಲೂ ಚಿತ್ರಗಳನ್ನು ತೆಗಿಬಹುದು, ತೆಗೆದು ಆಸ್ಕರ್ ಅವಾರ್ಡಿಗೆ ಕಳಿಸಬಹುದು. ಆ ಕಳಿಸಿದರೆ ಅದನ್ನು ನೋಡೋ ವಿಧಾನ ಹೇಗೆ ಅನ್ನೋದರ ಬಗ್ಗೆ ಆಸ್ಕರ್ನವರು ಬರೆದಿರೋ ಒಂದು ಆರ್ಟಿಕಲನ್ನು ಓದಿದಾಗ ಅದರಲ್ಲಿ ಅವರು ಹೇಳ್ತಾರೆ, ಯಾವ ಪ್ರದೇಶದ ನೈಜತೆಯನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸಿರುತ್ತೋ ಆ ಚಿತ್ರಕ್ಕೆ ಆಸ್ಕರ್

ಬಾರದಂತ ಹೇಳಿ ಹೇಳಿದರು. ನಮಗೆ ಭಾರತ ದೇಶದಲ್ಲಿ ಮೈಸೂರಿನಲ್ಲಿ ಕನ್ನಡದಲ್ಲಿ ನಮ್ಮ ಒಡನಾಡಿಗಳು, ನಾವು ಬದುಕು, ನಮ್ಮ ಬದುಕಿನ ಒಳಗೂ ಹೊರಗು ನಮ್ಮದೇ, ನಮ್ಮದನ್ನೇ ನಮ್ಮ ಸಂಸ್ಕೃತಿ ಇವುಗಳ ಪರಿಚಯ ನಾವು ಮಾಡಿಕೊಳ್ಳದೇನೇ ಇದ್ದರೆ ನಮ್ಮ ಮಾನಸಿಕ ಬೆಳಕು ಯಾವುದು, ಅದು ಹೇಗೆ ಬೆಳಗುತ್ತೆ? ನಾವು ನಮ್ಮ ಸಂಸ್ಕೃತಿ ಪರಿಚಯವನ್ನು ಮೊದಲು ಮಾಡಿಕೊಂಡ್ರಲ್ವೇ ನಾವು ಹೇಗೆ ಬದುಕ್ತಾ ಇದ್ದೇವೆ, ನಾವು ಬದುಕಬೇಕಾದ ಹೇಗೆ ಅಂತ ಅನ್ನೋದನ್ನು ಯೋಚನೆ ಮಾಡೋದಕ್ಕೆ ನಾನು ಶಂಕರಾಚಾರ್ಯ ಚಿತ್ರ ತೆಗೆದೆ ಅಂತ ಹೇಳಿ ಅವ್ರು ಹೇಳಿದ್ರು. ಹೌದು, ಶಂಕರಾಚಾರ್ಯ ಚಿತ್ರ ಸಂಸ್ಕೃತದಲ್ಲಿ ತೆಗೆದೆ, ಅದರಿಂದ ನಾನು ದೊಡ್ಡವನಾಗೋದು. ನನಗೆ ಸಂಸ್ಕೃತದಲ್ಲಿ ತೆಗೆಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮೊದಲಿನಿಂದ ಒಂದು ಛಲ. ಏನು ಛಲ ಅಂತ ಕೇಳಿದ್ರೆ ಯಾರೂ ಮಾಡದೇ ಇರೋ ಕೆಲಸ ನಾನು ಮಾಡಬೇಕು ಅಂತ. ಆವಾಗ ಪ್ರಪಂಚದಲ್ಲಿ ಯಾರಾದರೂ ಸಂಸ್ಕೃತದಲ್ಲಿ ಚಿತ್ರ ತೆಗೆದಿದ್ದಾರೆ ಅಂತ ಕೇಳಿ ಯಾರೂ ತೆಗೆದಿಲ್ಲ ಅಂದರೆ ನಾನು ತೆಗಿತೇನೆ ಅಂತ ಅನ್ನೋದನ್ನು ಪ್ರಾರಂಭಿಸಬೇಕು ಅಂತ ಅದಕ್ಕೆ ಪ್ರಾರಂಭಿಸಿದೆ. ಆ ಪ್ರಾರಂಭಿಸಿದಾಗ ಯಾರನ್ನು ಯಾವುದು ಸಬ್ಜೆಕ್ಟ್ ಯಾವ್ದು ತಗೊಳ್ಳೋಣ ಅಂತ ಅಂದಾಗ ಶಂಕರಾಚಾರ್ಯ ಈ ಚಿತ್ರನ ತಗೊಳ್ಳೋದು ಯಾವುದೇ ಸಂಸ್ಕೃತದಲ್ಲಿ ಅದನ್ನೇ ತಗೊಳ್ಳೋದಕ್ಕೆ ಕಾರಣವೇನು ಅಂತ ಕೇಳಿದ್ರೆ ಎಲ್ಲ ಸ್ವಾರ್ಥವೇ. ಮನುಷ್ಯ ಯಾವುದು ಸ್ವಾರ್ಥವಿಲ್ಲದ ಮನುಷ್ಯನೇ ಇಲ್ಲ. ಸಂಸ್ಕೃತದಲ್ಲಿ ಚಿತ್ರ ತೆಗಿಬೇಕು ಅಂದಿದ್ದು ಸ್ವಾರ್ಥ, ಶಂಕರಾಚಾರ್ಯ ಅಂತ ಹೇಳಿದ್ರಲ್ಲೂ ಸ್ವಾರ್ಥವೇ. ಯಾಕೆ ಅಂತ ಕೇಳಿದ್ರೆ ಮೊದಲನೆಯ ಒಂದು ಆದರ್ಶವಾದ ತತ್ವವಾದಿ ಆತ. ಆತ ಇದ್ದ ಕಾಲ ಸಂಸ್ಕೃತ. ಆವತ್ತಿನ ದಿವಸ ಭಾರತದಲ್ಲಿ ಎಲ್ಲ ಸಂಪರ್ಕ ಭಾಷೆ ಸಂಸ್ಕೃತವಾಗಿತ್ತು, ಅದನ್ನು ಸಂಸ್ಕೃತದಲ್ಲೇ ತೆಗೆಯೋಣ ಅಂತ ಹೇಳಿ ತೆಗೆದ ಚಿತ್ರ ಅದು. ಈ ಚಿತ್ರ ತೆಗೆದು ಇದಕ್ಕೆ ಗೋಲ್ಡನ್ ಲೋಟಸ್ ಅಂತ ಡಿಕ್ಲೇರು ಆಗೋಯ್ತು. ನನಗೆ ಗೊತ್ತಿಲ್ಲದೇನೆ, ನನಗೆ ಗೊತ್ತಾದಾಗ ನಾನು ಎಲ್ಲೋ ಒಂದು ಕಡೆಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಜೊತೆಯಲ್ಲಿ ಮಧ್ವಾಶ್ರಮದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಲೆಕ್ಚರನ್ನು ಕೇಳ್ತಾ ಕೂತಿದ್ದೆ. ಇದು ಅನೌನ್ಸ್ ಆಯಿತು ಟಿ ವಿನಲ್ಲಿ ಅಂತ ಅಲ್ಲಿ ಹೇಳಿದಾಗ ಹೌಹಾರಿ ಬಿದ್ದು, ಓಹೋ ನನ್ನ ಛಲ ನಿಜವಾಗಲೂ ಸಾರ್ಥಕವಾಗೋಯ್ತು ಅಂತ ಅಂದ್ಕೊಂಡು ಅದನ್ನು ಅವಾರ್ಡ್ ಆಯಿತು, ಫೆಸ್ಟಿವಲ್ಗೆ ಹೋಯಿತು, ಫೆಸ್ಟಿವಲ್ನಲ್ಲಿ ಹಾಕಿ ನಾವು ನೋಡಬೇಕು ಅಂತ ಹೇಳಿ ನೋಡಿದ್ರು ಜನಗಳು. ಬೇಕಾದಷ್ಟು ಜನ ಬೇರೆ ಬೇರೆ ಭಾಷೆಯವರೆಲ್ಲರೂ ಬಂದಿದ್ದರು. ಆಗ ಒಬ್ಬ ಜರ್ಮನ್ನು, ಅವನು ಆ ಚಿತ್ರವನ್ನು ನೋಡಿ ನನಗೆ ಒಂದು ಫೋನ್ ಮಾಡಿ, ರೂಮಿಗೆ ನಾನು ನಿಮ್ಮನ್ನು ನೋಡಬೇಕು, ಮಾತಾಡಬೇಕು, ನೀವು ಅವಕಾಶ ಕೊಡಿ ಅಂತ ಕೇಳ್ತ. ಅಯ್ಯೋ ಅವಕಾಶಕ್ಕೇನೆ, ಬನ್ನಿ ಯಾವಾಗ ಬೇಕಾದರೂ ಬನ್ನಿ ಅಂತ ಹೇಳಿ ಆತ ಬಂದು ನನ್ನ ಕೊಠಡಿಯಲ್ಲಿ ಕೂತು ಮಾತಾಡೋದಕ್ಕೆ ಪ್ರಾರಂಭಿಸಿ, ಐ ಹ್ಯಾವ್ ಸೀನ್ ಯುವರ್ ಶಂಕರಾಚಾರ್ಯ ದ ವೆರಿ ಫಸ್ಟ್ ವಿಜುವಲ್ ಇಟ್ ಸೆಲ್ಫ್ ಗಿವ್ಸ್ ದ ಎಂಟೈರ್ ಥೀಮ್ ಆಫ್ ದ ಪಿಕ್ಚರ್ ಅಂದ. ನನಗೇ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಒಬ್ಬ ಜರ್ಮನ್ ಹೇಳ್ತಾ ಇದ್ದಾನೆ. ಆತನಿಗೆ ಡೂ ಯು ನೋ ಸ್ಯಾನ್ಸ್ಕ್ರಿಟ್ ವೆರಿ ವೆಲ್ ಅಂತ ಕೇಳಿದ್ರೆ ನಾಟ್ ಇವನ್ ಎ ಸಿಂಗಲ್ ವರ್ಡ್ ಅಂದ. ಮತ್ತು ಏನು, ಒಂದು ಒಂದು ಪದವೂ ಅರ್ಥವಾಗಲ್ಲ. ಮೊದಲನೇ ದೃಶ್ಯದಲ್ಲಿ ಬರೀ ಗಾಯತ್ರಿ ಮಂತ್ರ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಅರ್ಘ್ಯ ಕೊಡ್ತಾ ಇರೋವಂಥ ಒಂದು ದೃಶ್ಯ. ಇದನ್ನು ಇಟ್ಟುಕೊಂಡು ಅವ್ರ ಎಂಟೈರ್ ಥೀಮ್ ಎಲ್ಲ ಅರ್ಥವಾಗೋಯ್ತು ಅಂತ ಹೇಳಿದರು. ಇದರ ಅರ್ಥ ಏನು ಅಂತ ಗೊತ್ತಾಗದೆ ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಇಟ್ ಅಂತ ಕೇಳಿದೆ. ಆಗ ಆತ ಹೇಳಿದ, ಫ್ಲೋಯಿಂಗ್ ವಾಟರ್ ಈಸ್ ದ ಲೈಫ್ ಸ್ಟ್ರೀಮ್. ಇದು ಲೈಫ್, ಫ್ಲೋಯಿಂಗ್ ವಾಟರ್ ಈಸ್ ದ ಲೈಫ್. ಇನ್ ದಟ್ ಎ ಲೈವ್ಲಿ ಮ್ಯಾನ್ ಈಸ್ ಸ್ಟ್ಯಾಂಡಿಂಗ್, ಹಿ ಟೇಕ್ಸ್ ಹೀ ಶೇರ್ ಆಫ್ ವಾಟರ್ ಅಂಡ್ ಲುಕ್ಸ್ ಅಟ್ ದ ಸನ್ ಹೂ ಈಸ್ ದಿ ಕಾಸ್ ಫಾರ್ ದ ವಾಟರ್ ಅಂಡ್ ದೆನ್ ಪವರ್ಸ್ ಬ್ಯಾಕ್ ಟು ದ ಸ್ಟ್ರೀಮ್ ಅಂಡ್ ಕಮ್ಸ್ ಔಟ್. ದಿಸ್ ಈಸ್ ದಿ ಎಂಟೈರ್ ಥೀಮ್ ಆಫ್ ದ ಲೈಫ್ ಅಂದ. ನೋಡಿಪ್ಪ, ಈ ಜೀವನದ ಪ್ರವಾಹದಲ್ಲಿ ಒಂದು ಜೀವಿ ನಿಂತು ತನ್ನ ಭಾಗದ ನೀರನ್ನು ತೆಗೆದುಕೊಂಡು ನೀರಿಗೆ ಕಾರಣವಾದ ಸೂರ್ಯನನ್ನು ಪ್ರಾರ್ಥಿಸಿ ಆ ನೀರಿನ ಆ ಪ್ರವಾಹದಲ್ಲಿಯೇ ಆ ನೀರನ್ನು ಬಿಟ್ಟು ತಾನೇನು ಅಲ್ಲ ಅಲ್ಲಿ ತನ್ನದು ಮುಗಿದೋಯ್ತು ಅಂತ ಹೇಳಿಕೊಂಡು ಬರೋ ಅಂಥ ಒಂದು ದೃಶ್ಯ ಜರ್ಮನ್ನಲ್ಲಿರೋವಂಥ ಅವನಿಗೆ ಬರೀ ದೃಶ್ಯ ಮಾಧ್ಯಮದಲ್ಲಿ ಬರೀ ದೃಶ್ಯವಾಗಿ ಆತನಿಗೆ ಅರ್ಥವಾಯಿತು. ಆ ಅರ್ಥವಾಗಿ ಅದಕ್ಕೆ ಇಡೀ ಶಂಕರರ ಫಿಲಾಸಫಿಯೇ ಅರ್ಥವಾಗಿ ಹೋಯಿತು ನನಗೆ ಅಂತ ಹೇಳಿದ. ಹೀಗೆ ಸಂಸ್ಕೃತಿಯನ್ನು ಬೆದಕೋದು, ಒಳಗಡೆ ಹುಡುಕಾಡೋದು, ಈ ಹುಡುಕಾಡೋದಿದೆಯಲ್ಲ ಸಂಸ್ಕೃತಿಯನ್ನು ಹುಡುಕಾಡಿ ನಮ್ಮ ಸಂಸ್ಕೃತಿಯ ಬಂಡವಾಳ ಏನು, ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋದಕ್ಕೆ

ಪ್ರಯತ್ನಿಸೋದಿದೆಯಲ್ಲ, ಅದು ಈ ವಿಶ್ವವಿದ್ಯಾನಿಲಯದಲ್ಲಿ ಆಗಬೇಕಾದ ಕೆಲಸ. ಅದು ಇವತ್ತಿನ ದಿವಸ ನಿಮ್ಮ ಈ ಮಾನಸ ವಸ್ತು ಪ್ರದರ್ಶನ ಅನ್ನೋ ಮಾತು ಕೇಳಿದಾಗಲೇ ನಾನು ಬರೆದಿರೋದನ್ನು ನೋಡಿ ಬಹಳ ನನಗೆ ಸಂತೋಷ. ಯಾಕೆ ಅಂತ ಕೇಳಿದ್ರೆ, ಮನಸ್ಸು ಒಂದು ಅಮೂರ್ತವಾದದ್ದು, ಅದಕ್ಕೇನು ಯಾವ ಶೇಪೂ ಇಲ್ಲದೆ ಇರುವಂಥದ್ದು ಮನಸ್ಸು, ಅಮೂರ್ತವಾದ ಮನಸ್ಸು. ಅದು ಒಂದು ವಸ್ತುವಾಗಿ ಅದಕ್ಕೊಂದು ಶೇಪನ್ನು ಕೊಟ್ಟು ಅದರ ಪ್ರದರ್ಶನವನ್ನು ನಾವು ಮಾಡಿ ನೋಡಬೇಕು. ಅಂದರೆ ನಮ್ಮ ಮಾನಸಿಕ ಬೆಳವಣಿಗೆಯನ್ನು ಯಾವುದೋ ಒಂದು ಮಾಧ್ಯಮದ ಮೂಲಕ ನಾವು ಅದನ್ನು ಮುಂದಿಟ್ಟು ಮಾನಸಿಕ ಬೆಳವಣಿಗೆಯನ್ನು ಹೇಳೋದು, ಮಾನಸಿಕ ಬೆಳವಣಿಗೆ, ಮನುಷ್ಯನ ಮಾನಸಿಕ ಬೆಳವಣಿಗೆಯನ್ನು ಹೇಳುವಂಥದ್ದು. ಇದು ಎಂಥ ಒಂದು ಒಳ್ಳೆಯ ಒಳ್ಳೆಯ ಒಂದು ಸಾಧನೆ. ನಾವು ನಮ್ಮ ಮನಸ್ಸಿನ ಒಳಗಡೆ ನಡೆಯೋದನ್ನು ಸೈನ್ಸ್ ಅಂತ ಹೇಳೋ ವಿಜ್ಞಾನ ಇದೆಯಲ್ಲ, ವಿಜ್ಞಾನ ಜ್ಞಾನ ಆಮೇಲೆ ವಿಜ್ಞಾನ, ಜ್ಞಾನ ವಿಜ್ಞಾನ, ಈ ಜ್ಞಾನದ ಪಕ್ಕದಲ್ಲೇ ವಿಜ್ಞಾನ. ಈ ವಿಜ್ಞಾನ ಏನು ಅಂದರೆ ಹುಡುಕೋದು, ಕೆದಕೋದು, ತೆಗೆಯೋದು, ತೋರಿಸೋದು. ಇದು ಎಲ್ಲಿದೆ ಅಂತಂದರೆ ಇರೋದರಲ್ಲೇ ತೋರಿಸೋದೇ ಹೊರತು ಇಲ್ಲದೇ ಇದ್ದದ್ದನ್ನೇನೂ ತೋರಿಸೋದಿಲ್ಲ. ಇಟ್ ಈಸ್ ಓನ್ಲಿ ಎ ರಿಸರ್ಚ್ ಆ್ಯಂಡ್ ನಾಟ್ ಎ ಇನ್ವೆನ್ಷನ್. ಅವರೇ ಏನು ಮಾಡಿಟ್ಟಿದ್ದೇನಲ್ಲ. ಒಂದು ಯಾವುದೋ ಒಂದು ಕೃತಿಯನ್ನು ಮಾಡ್ತಾ ಇರಬಹುದು ಕುರುಡ ನಂಬಿಕೆ ಜೊತೆಯಲ್ಲಿ, ಆದರೆ ಆ ಕೃತಿಯ ಆಳವನ್ನು ಅಧ್ಯಯನ ಮಾಡಿದಾಗ ಅದನ್ನು ಮಾಡೋದು ಎಷ್ಟು ಕಷ್ಟ ಆಗುತ್ತೆ, ಎಷ್ಟೊಂದು ದುರ್ಭರವಾದ ಸಂಕಟಕ್ಕೆ ಇಟ್ಟುಬಿಡುತ್ತೆ ಅನ್ನೋದನ್ನು ಚೆನ್ನಾಗಿ ಗುರುತು ಮಾಡಿಕೊಳ್ಬೇಕು. ರಂಗೋಲಿ ಹಾಕ್ತಾ ಇರೋದು, ಇದು ಏನು ಯಾತಕ್ಕೆ ರಂಗೋಲಿ ಮನೆ ಮುಂದೆ? ಎಲ್ಲಿ ಇಲ್ಲಲ್ಲ, ಕಾಶ್ಮೀರದಲ್ಲೂ ಹಾಕ್ತಾರೆ, ಕನ್ಯಾಕುಮಾರಿಯಲ್ಲೂ ಹಾಕ್ತಾರೆ, ಆ ಕಾಮರೂಪ ಅಸ್ಸಾಮಿನಲ್ಲೂ ಹಾಕ್ತಾರೆ, ದ್ವಾರಕೆಯಲ್ಲೂ ಹಾಕ್ತಾರೆ, ಭಾರತದ ನಾಲ್ಕು ಮೂಲೆಗಳಲ್ಲೂ ಅದಿದೆ. ಈ ಪದ್ಧತಿ ಇದೆ ಯಾಕೆ ಅಂದರೆ, ಇದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರೆ ಶ್ವೇತವರ್ಣಸ್ಯ ಸತ್ಯಸ್ಯ ಸಂಕೇತ. ಸತ್ಯದ ಸಂಕೇತವನ್ನು ನನ್ನ ಮನೆಯ ಮುಂದೆ ಶ್ವೇತವರ್ಣ ಅಂದರೆ ಬಿಳಿ ಬಣ್ಣವನ್ನು ಸತ್ಯದ ಸಂಕೇತವಾಗಿ ಎಳಿತೇನೆ. ಆಮೇಲೆ ರಕ್ತವರ್ಣಸ್ಯ ತ್ಯಾಗಸ್ಯ ಸಂಕೇತ. ಆಮೇಲೆ ಆ ಕೆಂಪನ್ನು ಬಳಿತೇವಲ್ಲ, ಅದು ತ್ಯಾಗದ ಸಂಕೇತವಾಗಿ ಬಳಿತೇವೆ. ಹರಿದ್ವರ್ಣಶ್ಚ ಸಮೃದ್ಧ ಜೀವನಸ್ಯ ಸಂಕೇತ. ಈ ಹರಿದ್ವರ್ಣ ಹಸಿರು, ಹಸಿರು ಬಣ್ಣವನ್ನು ಸಮೃದ್ಧ ಜೀವನದ ಸಂಕೇತವಾಗಿ ಬಳಸ್ಕೊಂಡಿದ್ದೇವೆ. ಅಂದರೆ ನಮ್ಮ ಮನೆಯ ಮುಂದೆ ಸತ್ಯ ಮತ್ತು ತ್ಯಾಗದ ಜೊತೆಯಲ್ಲಿ ನಮ್ಮ ಬದುಕು ಸಂಪೂರ್ಣವಾಗಿ ಚೆನ್ನಾಗಿ ಇದೆ ಅನ್ನೋದನ್ನು ತೋರಿಸ್ಕೊಳ್ಳೋವಂಥ ನೇಮ್ ಪ್ಲೇಟೆ. ಈ ನೇಮ್ ಪ್ಲೇಟೆ ಆಗಿದ್ದರೆ, ಈ ನೇಮ್ ಪ್ಲೇಟನ್ನು ನಾವು ಹಾಕ್ಕೊಂಡಿದ್ದರೆ, ಹಾಕ್ಕೊಳ್ಳೋದು ಪದ್ಧತಿಗದಿ ಕುರುಡುತನದಿಂದ ಇದ್ದರೆ, ಇವತ್ತು ಕಣ್ಣು ಬಿಟ್ಟು ನೋಡಿದ ಮೇಲೆ ನಾವು ಹೇಗೆ ನಡ್ಕೊಳ್ಬೇಕು? ನಾವು ಒಳಗಡೆ ಇರೋರು ಆ ನೇಮ್ ಪ್ಲೇಟನ್ನು ಹಾಕ್ಕೊಂಡು ಬಿಡ್ತೇವಲ್ಲ, ಅದರ ಜೊತೆಯಲ್ಲಿ ನಾವು ನಡ್ಕೊಳ್ಬೇಕಾದ್ದು ಹೇಗೆ ಅನ್ನೋದನ್ನು ಯೋಚನೆ ಮಾಡಿದಾಗ ತುಮಲವಾಗುತ್ತೆ. ನಾವು ಮಾತಾಡೋದಕ್ಕಾಗೋದಿಲ್ಲ, ನಾವು ಸತ್ಯವನ್ನು ಹೇಳೋದಕ್ಕಾಗೋದಿಲ್ಲ, ತ್ಯಾಗ ನಮ್ಮ ಬದುಕಿನಲ್ಲಿ ಬರ್ತಾಲೇ ಇಲ್ಲ, ಸಮೃದ್ಧ ಜೀವನ ಮಾತ್ರ ಬೇಕು ಅಂತ ಕೇಳ್ತಾಲೇ ಇರ್ತೇವೆ. ಈ ವಿಪರ್ಯಾಸ ಒಂದೊಂದು ಮನೆಯಲ್ಲೂ ಇವತ್ತಿನ ದಿವಸ ಹಾಸು ಹೊಕ್ಕಾಗಿ ಇದೆಯಲ್ಲ, ಇದೇ ಇದೇ ಬಾವುಟವಾಗಿ ರಾಷ್ಟ್ರಧ್ವಜವಾಗಿ, ಆ ರಾಷ್ಟ್ರಧ್ವಜವಾಗಿ ಅದು ಹಾರಾಡ್ತಾ ಇರೋದು ಇದೇ ಮೂರೇ ಬಣ್ಣ. ಆ ಮೂರು ಬಣ್ಣದ ಕೆಳಗೆ ನಡೀತಾ ಇರೋ ಆಹಾ, ಅದನ್ನು ಹೇಳೋಕ್ಕಾಗೋಲ್ಲ. ಆ ಕೋಲಾಹಲ, ಆ ಅಟ್ಟಹಾಸ, ಆ ಅತಿಕ್ರಮಣ, ಆ ಒಂದು ದೌಷ್ಟ್ಯ, ಅದನ್ನು ನೋಡಿದಾಗ ಈ ಭಾರತ, ಭಾರತದಲ್ಲಿ ನಾವು ಬದುಕಿದ್ದೇವೆ, ವರ್ಚಸ್ಸಿನ ಜೊತೆಯಲ್ಲಿ ಬದುಕಿಲ್ಲ, ನಾವು ಸತ್ಯದ ಜೊತೆಯಲ್ಲಿ ಬದುಕಿಲ್ಲ, ನಾವು ತ್ಯಾಗದ ಜೊತೆಯಲ್ಲಿ ಬದುಕಿಲ್ಲ, ಬದುಕಿದ್ದೇವೆ ಅನ್ನೋದಕ್ಕೆ ಬದುಕುತ್ತಾ ಇದ್ದೇವೆ ಅನ್ನೋದು ಬಂದಾಗ ದೊಡ್ಡ ವಿಷಾದವಾಗ್ತದೆ. ಭಾರತ ಅಂತ ಹೇಳಿದರೂ ಕೂಡ ಭಾ ಅಂತ ಹೇಳಿದರೆ ಪ್ರಕಾಶ ಅಂತ, ಭಾ ಅಂದರೆ ಪ್ರಕಾಶ, ರಥ ಅಂದರೆ ಅದರ ಜೊತೆಯಲ್ಲಿ ಆಟವಾಡೋದು ಅಂತ, ಭಾರತ ಅಂದರೆ ಪ್ರಕಾಶದ ಜೊತೆಯಲ್ಲಿ ಆಟವಾಡೋದು ಅಂತ. ಈ ದೇಶ ಪ್ರಕಾಶದ ಜೊತೆಯಲ್ಲಿ ಆಟವಾಡಬೇಕಾದ ದೇಶ, ಈ ದೇಶವೇ ಪ್ರಕಾಶದ ಜೊತೆಯಲ್ಲಿ ಆಟವಾಡಬೇಕಾದ ದೇಶ. ಈ ಜಗತ್ತು ಅನ್ನೋ ಮನೆಯಲ್ಲಿ ಒಂದು ಕಡೆಯಲ್ಲಿ ಹಜಾರ, ಒಂದು ಕಡೆಯಲ್ಲಿ ಮಲಗೋ ಕೋಣೆ, ಒಂದು ಕಡೆಯಲ್ಲಿ ಮಾತಾಡೋ ಕೋಣೆ, ಒಂದು ಕಡೆಯಲ್ಲಿ ಬೈಠಕ್ಕು, ಒಂದು ಕಡೆಯಲ್ಲಿ ಇನ್ನೊಂದು ವಿದ್ಯಾಭ್ಯಾಸದ ಕೋಣೆ, ಇನ್ನೊಂದು ದೇವರ ಕೋಣೆ. ಆ ದೇವರ ಕೋಣೆ ನಮ್ಮ ಭಾರತ. ಈ ಭಾರತದಲ್ಲಿ ಭಾರತ, ಭಾ ಅಂದರೆ

0: ಬೆಳಕು, ರಥ ಅಂದರೆ ಅದರ ಜೊತೆಯಲ್ಲಿ ಆಟವಾಡೋದು, ಭಾರತ ಅಂದರೆ ಬೆಳಕಿನ ಜೊತೆಯಲ್ಲಿ ಆಟವಾಡೋ ದೇಶ, ಬೆಳಕಿನ ಜೊತೆಯಲ್ಲಿ ವಿಶ್ವವನ್ನು ಬೆಳಗಿಸೋ ದೇಶ ಇದು ಇವತ್ತಿನ ದಿವಸ. ಸುಳ್ಳು ಮತ್ತೆ ಕಪಟ ಮತ್ತೆ ಬೇಕಾದಷ್ಟು ಅವಗುಣಗಳ ಜೊತೆಯಲ್ಲಿ ಆ ನೆರಳಿನಲ್ಲಿ, ಆ ಬಾವುಟದ ನೆರಳಿನಲ್ಲಿ ನಾವು ಬದುಕಬೇಕಾಗಿ ಬಂದಿರೋದನ್ನು ಒಂದು ದೊಡ್ಡ ವಿಪರ್ಯಾಸವಾಗಿ ನಾವು ಗಣಿಸಿದಾಗ, ಇಂಥ ವಿಶ್ವವಿದ್ಯಾನಿಲಯಗಳು ಅದರ ಆದರ್ಶವನ್ನು ತಾವು ಬಳಕೆಗೆ ತಾವು ಕೃತಿಯಲ್ಲಿ ತರೋದಕ್ಕೆ ಪ್ರಯತ್ನಿಸುವಂಥ ಕೈಂಕರ್ಯವನ್ನು ಮಾಡಿದಾಗ ನಮ್ಮ ಸಂಸ್ಕೃತಿ ಉಳಿಯೋದಕ್ಕೆ ಅವಕಾಶವಾಗುತ್ತೆ. ಸಂಸ್ಕೃತಿ ಕಲ್ಚರ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸಂಸ್ಕೃತಿ ಕೃತಿ ಸಂಪೂರ್ಣವಾಗಿದ್ದರೆ ಸಂಸ್ಕೃತಿ, ಕೃತಿ ಸಂಪೂರ್ಣವಾಗಿದ್ದಲ್ಲದೆ ಸಂಸ್ಕೃತಿ ಆಗೋದಿಲ್ಲ. ಈ ಸಂಸ್ಕೃತಿಯನ್ನು ಗಮಯತೀತಿ ಗಂಗಾ ಅಂತ ಹೇಳ್ತಾರೆ. ಗಂಗೆ ಅಂದರೆ ರಾಮಾಯಣದಲ್ಲಿ ಗಂಗೆಯನ್ನು ಒಂದು ಕಡೆಯಲ್ಲಿ ಹೋಲಿಸ್ತಾ, ಗಂಗೆ ನಮ್ಮ ಸಂಸ್ಕೃತಿಯ ಪ್ರವಾಹ, ಇಲ್ಲಿ ಹೋಗ್ತಾ ಇರೋ ನೀರಿನ ಪ್ರವಾಹ ಅಲ್ಲ ಅಂತ ಹೇಳ್ತಾರೆ. ಸಂಸ್ಕೃತಿಯ ಪ್ರವಾಹವನ್ನು ಗಂಗೆ ಅಂತ ಕರೀತಾರೆಯೇ ಹೊರತುನು, ಈ ನೀರಿನಿಂದ ಹೋಗ್ತಾ ಇರೋದು ಹಿಮಾಲಯದಿಂದ ಹರಿತಾ ಇರೋ ಗಂಗೆ ಗಂಗೆ ಅಲ್ಲ, ಗಂಗೆ ಸಂಸ್ಕೃತಿಯ ಪ್ರವಾಹ. ಇದು ಈ ಭಾರತ ತ್ರಿಕೋಣಾಕಾರವಾದದ್ದು ನೋಡಿ. ಕನ್ಯಾಕುಮಾರಿ, ಕಾಶ್ಮೀರ, ಕಾಮರೂಪ. ಕನ್ಯಾಕುಮಾರಿ, ಕಾಶ್ಮೀರ, ಕಾಮರೂಪ, ಅಸ್ಸಾಂ. ಇದಕ್ಕೆ ಒಂದು ಗೀಟಿ ಎಳೆಯೋದಕ್ಕೆ ಪ್ರಾರಂಭಿಸಿದ್ರೆ ಅದು ಮೂರು ಕೋಣವಾಗಿ ಮುಕ್ಕೋಣವಾಗಿ ನಿಲ್ಲುತ್ತೆ. ಆಮೇಲೆ ಮಧ್ಯದಲ್ಲಿ ಒಂದು ಬಿಂದು ಯಾವುದಪ್ಪ ಅಂತ ಕೇಳಿದರೆ ವಾರಣಾಸಿ ಮಧ್ಯ ಬಿಂದುವಾಗಿ ಸಿಗುತ್ತೆ. ಅಂದಾಗ ಈ ತ್ರಿಕೋಣಾಕಾರವಾದ ಈ ಪ್ರದೇಶ ಶ್ರೀಚಕ್ರದಿಂದ ಪ್ರತಿನಿಧಿತವಾದದ್ದು. ಇಲ್ಲಿ ವಾರಣಾಸಿ ಮಧ್ಯ ಬಿಂದುವಾಗಿ ಇಲ್ಲಿ ಸಂಸ್ಕೃತಿ ಬುಗ್ಗೆಯಾಗಿ ಉಕ್ಕಿ ಉಕ್ಕಿ ಯಾವಾಗಲೂ ಎಷ್ಟು ಜನಗಳು ಬಂದರು, ಯಾವ ಯಾವ ಸಂಸ್ಕೃತಿಗಳು ಬಂದು ದಾಳಿ ಮಾಡಿದರು, ಏನು ಹತ್ತಾರು ಸಾವಿರ ವರ್ಷಗಳಿಂದ ನಮ್ಮ ಮೇಲೆ ಎಷ್ಟೊಂದು ದಾಳಿಗಳು ನಡೆದರು, ಈ ಸಂಸ್ಕೃತಿ ಅಚ್ಚಳಿದೆ ಉಳಿದಿದೆ. ಈ ಸಂಸ್ಕೃತಿಯಲ್ಲಿ ಭಾರತೀಯ ಅಂದರೆ ಬೆಳಕಿನ ಜೊತೆ ಆಟವಿದೆ. ಇದು ಬುದ್ಧಿಯ ಒಂದು ಒಳ್ಳೆಯ ಉನ್ನತ ಸ್ಥಾನವನ್ನು ಪಡೆದಂತಹ ದೇಶ. ಈ ದೇಶ ಜಗತ್ತಿಗೆ ಬೆಳಕನ್ನು ಕೊಡುತ್ತೆ ಅನ್ನುವಂಥ ಒಂದು ದೊಡ್ಡ ಆದರ್ಶವನ್ನು ನಾವು ಕಂಡು ಹಿಡ್ಕೊಳ್ಳಬಹುದು. ಸೈನ್ಸ್, ವಿಜ್ಞಾನ ಹೊರಗಡೆಯ ಜಗತ್ತಿನಲ್ಲಿ ಆಕಾಶ, ಭೂಮಿ, ಗಾಳಿ, ಬೆಂಕಿ, ನೀರು ಎಲ್ಲದರಲ್ಲಿ ಏನೇನು ಏನೇನು ಏನೇನಿದೆ ಏನೇನಿದೆ ಅಂತ ಹೇಳಿ ಹುಡುಕಾಡ್ತಾ ಇವೆ. ಈ ವಿಜ್ಞಾನವಿದ್ದಾಗೆ ವೇದಾಂತವು, ಒಂದು ಕಡೆ ಸೈನ್ಸು ಇನ್ನೊಂದು ಕಡೆ ಮೆಟಫಿಸಿಕ್ಸ್, ಇದು ಎರಡೂ ಅಷ್ಟೆ. ಆದರೆ ಮೆಟಫಿಸಿಕ್ಸ್ ಅನ್ನೋದು ಏನು ಅಂದರೆ ಹೊರಗಡೆ ಎಲ್ಲ ಹುಡುಕಾಡೋದಿಲ್ಲ, ಒಳಗಡೆನೇ ಹುಡುಕೋಕೆ ಪ್ರಾರಂಭಿಸ್ಬಿಡುತ್ತೆ. ಇದು ಇನ್ನರ್ ಜರ್ನಿ, ಮನುಷ್ಯನ ಒಳಗಡೆಯ ಜರ್ನಿ, ಒಳಗಡೆಯ ಪ್ರಯಾಣ. ಇದು ಪ್ರಾರಂಭವಾಗೋದು ಹೇಗೆ, ಇದು ಹೇಗಿರುತ್ತೆ ಅಂತ ಹೇಳಿ ನಾನು ಒಂದು ಸಾರಿ ಈ ಭಗವದ್ಗೀತೆ ಅನ್ನೋ ಚಿತ್ರ ತೆಗಿಬೇಕಾದಾಗ ನನಗೆ ಈ ಹಿಂದೆ ಪ್ರಪಂಚ ಹುಟ್ಟೋದಕ್ಕೆ ಮೊದಲು ಆಮೇಲೆ ಅದು ಹೇಗೆಲ್ಲ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಯು ಆರ್ ರಾವ್ ಇಸ್ರೋ ಇವರುಗಳ ಹತ್ರ ಹೋಗಿ ತುಂಬ ಕೂತ್ಕೊಂಡೆ. ಯು ಆರ್ ರಾವ್ ಹತ್ರ ಸಾಮಾನ್ಯವಾಗಿ ಒಂದೆರಡು ತಿಂಗಳು ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಬೇಕಾದಷ್ಟು ಮ್ಯಾಗ್ಝಿನ್ಗಳು ತೆಗೆದು ಅವರು ಓದಿ ನನಗೆ ಹೇಳ್ತಾ ಬಂದರು. ಬಿಗ್ ಬ್ಯಾಂಗ್ ಥಿಯರಿ, ಸ್ಟಡಿ ಸ್ಟ್ಯಾಟಿಕ್ ಥಿಯರಿ ಅದು ಇದ್ದು ಅಂತ ಹೇಳಿದ್ರು 58. ಆಮೇಲೆ ಕಡೆಗೆ ಎಲ್ಲ ಹೋಗಿ ಬ್ಲ್ಯಾಕ್ ಹೋಲ್ನಲ್ಲಿ ಹೊರಟೋಗುತ್ತೆ ಅಂತ ಹೇಳಿದ್ರು. ಹೌದು, ಈ ಬ್ಲ್ಯಾಕ್ ಹೋಲ್ನಲ್ಲಿ ಎಲ್ಲ ಹೊರಟೋಗುತ್ತಲ್ಲ, ಅದು ಎಲ್ಲಿದೆ, ಅದು ಹೇಗೆ ನೋಡಿದ್ದೀರಿ ನೀವು ಅಂದೆ. ನೋಡಿದೆವೋ ಇಲ್ಲವೋ ಗೊತ್ತಿಲ್ಲ ಅಯ್ಯರೇ, ಆದರೆ ಅದನ್ನು ಮಾಡಿ ಇಟ್ಟಿದ್ದಾರೆ, ಅದನ್ನು ಬೇಕಾದರೆ ನಿಮಗೆ ತೋರಿಸ್ತೇನೆ ಅಂದರು. ಅದನ್ನು ತೋರಿಸಿದರು. ನನ್ನ ಚಿತ್ರದಲ್ಲಿ ಆ ದೃಶ್ಯಗಳನ್ನು ಅಳವಡಿಸಿಯೂ ಇದ್ದೇನೆ. ಆ ಬ್ಲ್ಯಾಕ್ ಹೋಲು, ಬಿಗ್ ಬ್ಯಾಂಗ್, ಆಮೇಲೆ ಪ್ಲ್ಯಾನೆಟ್ಸ್ ಎಲ್ಲ ಹೇಗೆ ಕ್ರಿಯೇಟ್ ಆಗ್ತವೆ ಅನ್ನೋದು ಇದನ್ನೆಲ್ಲ ತೋರಿಸಿದ್ದೇನೆ. ಜಗತ್ತಿನ ಉತ್ಪತ್ತಿಯನ್ನು ಹೇಳೋದಕ್ಕೆ ಹೋದಾಗ ಇಲ್ಲಿ ವಿಜ್ಞಾನ ಹಾಗೆಯೇ ಈ ಬಿಗ್ ಬ್ಯಾಂಗ್ ಥಿಯರಿ ಅಂತ ಇಲ್ಲಿ ಹೇಳಿದ್ವಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾನೆ, ಭಾನ್ ಅಂತ ಒಂದು ಶಬ್ದ ಬಂತು, ಆ ಶಬ್ದದಿಂದ ಪ್ರಪಂಚ ಪ್ರಾರಂಭವಾಯಿತು ಅಂತ ಹೇಳ್ತಾನೆ. ಇದು ಎಲ್ಲೋ ಒಂದು ಕಡೆ ಎಲ್ಲದರ ಒಂದು ಸಾಮರಸ್ಯ ಸಿಗ್ತದೆ. ಹೀಗೆ ಯೋಚನೆ ಮಾಡಿ ನಾನು ತೆಗೀತಾ ಹೋದಾಗ ಭಗವದ್ಗೀತೆ ಈ ಬೇರೆ ಏನೂ ಅಲ್ಲ, ಮನುಷ್ಯನ ಒಳಗಿನ ಪ್ರಯಾಣ ಅನ್ನಿಸ್ತು.
1: ಮೈಸೂರು ವಿಶ್ವವಿದ್ಯಾನಿಲಯವು ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ ಹಿರಿಯ ಚಿತ್ರ ನಿರ್ದೇಶಕ ಜಿವಿ ಅಯ್ಯರ್ ಅವರು ಮಾಡಿದ್ದ ಭಾಷಣದ ಆಯ್ದ ಭಾಗವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 1997

ನಂತರ ಆಗಸ್ಟ್ನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಆಯೋಜಿಸಿದ್ದ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ 9:27:40. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರೆಸುತ್ತಿದ್ದೇವೆ. ಪೂಜಾ ಫಲ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಗೀತೆ ಬರೆದಿದ್ದಾರೆ. ಸತ್ಯಂ ಅವರ ಸ್ವರಕಲ್ಪನೆ ಇದೆ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ. ಆತ್ಮಗೌರವದ ಬದುಕು. ಸ್ವಾತಂತ್ರ್ಯ ಅಂತಂದ್ರೆ ಅದು ಕೇವಲ ಮನೆಯಿಂದ ಹೊರ ಹೋಗುವಂತದ್ದಲ್ಲ,
1: ಯಾವುದೋ ಒಂದು ಅಪರಿಚಿತ ವಾತಾವರಣದಲ್ಲಿ ಒಂದು ಸುರಕ್ಷತೆ ಭಾವನೆಯೂ ಕೂಡ ನನಗೆ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ಅಭಿಪ್ರಾಯ. ನಾನು
2: ಸ್ತ್ರೀ ಧನಾತ್ಮಕವಾಗಿ ಯಾವಾಗ್ಲೂ ಚಿಂತನೆ ಮಾಡಬೇಕು, ಅವಳು ಸಾಮಾಜಿಕ ಕಳಕಳಿನ ಕೊಳ್ಬೇಕಾಗತ್ತೆ, ಆಮೇಲೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ವಿವೇಚನಾ ಶಕ್ತಿ ಅವಳಿಗಿರಬೇಕು.
0: ಮರೆಯದೆ ಕೇಳಿ ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
3: ಸಿ ಅಶ್ವಥ್ ಅವರು ಹಾಡಿರುವ ತರಂಗ ಚಿತ್ರದ ಹಾಡು. ಜನಪದ ಸಾಹಿತ್ಯವನ್ನು ಸಂಗೀತ ಕೇಳಬಡಿಸಿದ್ದಾರೆ ಪಿ ಕಾಳಿಂಗರಾವ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ. ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್

ಅರ್ಜಿ ನಮೂನೆಗಳನ್ನು ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಸಲ್ಲಿಸಲು ಕೋರಿದ್ದಾರೆ. ವಿದ್ಯಾರ್ಹತೆ ಐಟಿಐ ತೇರ್ಗಡೆ ಹೊಂದಿರಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ apprenticeshipindia.org/candidate registration ನೋಂದಾಯಿಸಿ ಅರ್ಜಿ ನಮೂನೆಯಲ್ಲಿ ಅಪ್ರೆಂಟಿಸ್ ನೋಂದಣಿ ಸಂಖ್ಯೆಯನ್ನು ನಮೂದಿಸಬೇಕು ಹಾಗೂ ತರಬೇತಿ ಪಡೆಯುವ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ಸ್ಟೈಫಂಡ್ ನೀಡಲಾಗುತ್ತದೆ. ಅಭ್ಯರ್ಥಿಯು ಅರ್ಜಿಯೊಂದಿಗೆ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು, ಎಸ್ಎಸ್ಎಲ್ಸಿ ಅಂಕಪಟ್ಟಿಯ ಪ್ರತಿ, ಐಟಿಐ ಅಂಕಪಟ್ಟಿಗಳ ಪ್ರತಿ, ಎನ್ಟಿಸಿ ಅಂದರೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ನ ಪ್ರತಿ, ಜಾತಿ ವಿಕಲಚೇತನ ಮಾಜಿ ಸೈನಿಕರ ಅವಲಂಬಿತರಾದರೆ ಪ್ರಮಾಣಪತ್ರದ ಪ್ರತಿ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳ ಪ್ರತಿ, ಎನ್ಸಿವಿಟಿ ಎಂಎಎಸ್ ಪೋರ್ಟಲ್ ರಿಜಿಸ್ಟ್ರೇಷನ್ನ ಕಾಪಿಯ ಜೆರಾಕ್ಸ್ ಪ್ರತಿಗಳನ್ನು ಲಗತ್ತಿಸಿ ಅರ್ಜಿಯೊಂದಿಗೆ ಸಲ್ಲಿಸಬೇಕು. ಭರ್ತಿ ಮಾಡಿದ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಈ ತಿಂಗಳ 27ನೇ ತಾರೀಖು. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಇವರನ್ನು ಕಚೇರಿ ವೇಳೆಯಲ್ಲಿ ಅಥವಾ ದೂರವಾಣಿ ಸಂಖ್ಯೆ 0821-24-89972 ಮತ್ತೊಮ್ಮೆ ಕೇಳಿ 0821-24-89972 ಈ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ನಾಗದೇವತೆ ಚಿತ್ರಕ್ಕಾಗಿ ಚಿತ್ರ ಅವರೊಂದಿಗೆ ಬಿ ಜಯಶ್ರೀ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ. ಎಸ್ ಜಾನಕಿಯವರು ಹಾಡಿರುವ ದೇವರು ಕೊಟ್ಟ ತಂಗಿ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಸಂಗೀತ ಕೆಳಬಡಿಸಿದ್ದಾರೆ.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ. ಎಸ್ ಜಾನಕಿಯವರೇ ಹಾಡಿರುವ ಮತ್ತೊಂದು ಗೀತೆ, ಚಿತ್ರ ಒಂದೇ ಬಳ್ಳಿಯ ಹೂಗಳು. ಗೀತಪ್ರಿಯ ಅವರು ಗೀತೆ ಬರೆದಿದ್ದಾರೆ, ಸತ್ಯಂ ಅವರ ಸ್ವರಕಲ್ಪನೆ ಇದೆ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಮೈಸೂರಿನ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಜನ್ಮದಿನ 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಬಾಂಬೆಯಲ್ಲಿ ಕಾಂಗ್ರೆಸ್ ರೇಡಿಯೋ ಅನ್ನು ಭೂಗತ ರೇಡಿಯೋ ಸ್ಟೇಷನ್ ಅನ್ನು ಸ್ಥಾಪಿಸಿದ ಹೆಗ್ಗಳಿಕೆ ಯಾರದು ಗೊತ್ತಾ?
2: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ FM 100.6 ರಲ್ಲಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸಮಯ 10:30. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ KS ಹೇಮಂತ ಹಾಗೂ KS ಹೇರಂಭ ಅವರ ಯುಗಳ ವೇಣುವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತುಮಕೂರು ಬಿ ರವಿಶಂಕರ್ ಅವರಿಂದ ಮೃದಂಗ, ತುಮಕೂರು ಬಿ ಶಶಿಶಂಕರ್ ಅವರಿಂದ ಘಟ. ಕೇಳಿ ಶ್ಯಾಮಶಾಸ್ತ್ರಿಗಳ ಕೃತಿ ನಿನ್ನು ವಿನಗ ಮರಿ ದಿಕ್ಕೆವರುನ್ನಾರು ನಿಖಿಲ ಲೋಕಜನನಿ. ರಾಗ ವಿಲೋಮ ಛಾಪು, ರಾಗ ಪೂರ್ವಿ ಕಲ್ಯಾಣಿ, ವಿಲೋಮ ಛಾಪು ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೆಎಸ್ ಹೇಮಂತ ಹಾಗೂ ಕೆಎಸ್ ಹೇರಂಬ ಅವರ ಯುಗಳ ವೇಣುವಾದನವನ್ನು ಕೇಳುತ್ತಿದ್ದಿರಿ. ಇವರೊಂದಿಗೆ ಮೃದಂಗ ನುಡಿಸಿದ್ದವರು ತುಮಕೂರು ಬಿ ರವಿಶಂಕರ್, ಘಟ ನುಡಿಸಿದ್ದವರು ತುಮಕೂರು ಬಿ ಶಶಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳು ಗಮನಿಸಿ, ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಹಾಗೆ ರಾತ್ರಿ 9:30 ಬಿತ್ತರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ಸರಸ್ವತಿಯವರ ವೀಣಾವಾದನವನ್ನು ಕೇಳಬಹುದು. ಸಮಯ 10:21:25. FM 100.6, ಇದು ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಣ್ ಕಣ್ಮೆ ಭಗವಾನ್ ಚಿತ್ರಕ್ಕಾಗಿ ಮಹೇಂದ್ರ ಕಪೂರ್ ಅವರು ಹಾಡಿರುವ ಗೀತೆ. ಬಿ ಡಿ ಮಿಶ್ರಾ ಅವರ ಸಾಹಿತ್ಯವನ್ನು ಸಂಗೀತ ಕೇಳಬಡಿಸಿದ್ದಾರೆ ಅನಿಲ್ ಅರುಣ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಲತಾ ಮಂಗೇಶ್ಕರ್ ಅವರು ಹಾಡಿರುವ ನಾಗಿನ್ ಚಿತ್ರದ ಹಾಡು. ರಾಜೇಂದರ್ ಕೃಷ್ಣ ಅವರು ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಹೇಮಂತ್ ಕುಮಾರ್.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಚಿತ್ರ ಶೇಷ್ನಾಗ್, ಗಾಯಕರು ಅನುರಾಧ ಪೌಡ್ವಾಲ್ ಹಾಗೂ ಸುರೇಶ್ ವಾಡ್ಕರ್. ಆನಂದ್ ಭಕ್ಷಿಯವರ ಗೀತೆ, ಲಕ್ಷ್ಮೀಕಾಂತ್ ಪ್ಯಾರೆಲಲ್ ಅವರ ಸಂಗೀತವಿದೆ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
3: ಆಟದ ಗತ್ತು ಗಮ್ಮತ್ತು,
4: ಸ್ವಲ್ಪ ತಮಾಷೆ.

0: ತಲೆಗೆ ಕಸರತ್ತು.
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
0: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
0: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
0: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ.
3: ಆತ್ಮ ಗೌರವದ ಬದುಕು, ಸ್ವಾತಂತ್ರ್ಯ ಅಂತಂದ್ರೆ ಅದು ಕೇವಲ ಮನೆಯಿಂದ ಹೊರ ಹೋಗುವಂತದ್ದಲ್ಲ.
4: ಯಾವುದೋ ಒಂದು ಅಪರಿಚಿತ ವಾತಾವರಣದಲ್ಲಿ ಒಂದು ಸುರಕ್ಷತೆ ಭಾವನೆಯೂ ಕೂಡ ನನಗೆ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ಅಭಿಪ್ರಾಯ. ನಾನು
5: ಸ್ತ್ರೀ ಧನಾತ್ಮಕವಾಗಿ ಯಾವಾಗ್ಲೂ ಚಿಂತನೆ ಮಾಡಬೇಕು. ಅವಳು ಸಾಮಾಜಿಕ ಕಳಕಳಿನ ಕೊಡ್ಬೇಕಾಗತ್ತೆ. ಆಮೇಲೆ ಸರಿ ಯಾವುದು, ತಪ್ಪು ಯಾವುದು ಅನ್ನೋ ವಿವೇಚನಾ ಶಕ್ತಿ ಅವಳಿಗಿರಬೇಕು.
2: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಿಲಯದ ಮುಂದಿನ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ. ಸಮಯ ಸರಿಯಾಗಿ 11 ಗಂಟೆ. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ.
1: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ये चाकी वो जोकर ए मल्लिनी गाजिडु
1: चौचौ बात ಒಗಟುಗಳು ಗಾದೆ ಗಮ್ಮತ್ತು ರಸಪ್ರಶ್ನೆಗಳು ಹಾಡು ಹರಟೆ ಪದಬಂಧ ಲೆಕ್ಕಾಚಾರ ಎಲ್ಲದಕ್ಕೂ ಒಂದೇ ವೇದಿಕೆ ಇದು ಗೇಮ್ ಶೋ ಬನ್ನಿ ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ
2: ಹಾಯ್ ಹಲೋ ನಮಸ್ಕಾರ ನೀವು ಕೇಳ್ತಾ ಇದ್ರಿ ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನ
3: ಸಾಬರಮತಿಯಿಂದ ದೆಹಲಿಗೆ ದೆಹಲಿಯಿಂದ ಕೆಂಪುಕೋಟೆಗೆ ಕೆಂಪುಕೋಟೆಯಿಂದ ಭಾರತದ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ನಗರಕ್ಕೂ ಹರಡಿರುವ ಸ್ವಾತಂತ್ರ್ಯದ ಸಂದೇಶ ಅದೇ ದೇಶಪ್ರೇಮದ ಭಾವನೆಗಳನ್ನು ಹೊತ್ತು ವಿವಿಧತೆಯಲ್ಲಿ ಅನೇಕತೆ ಅನ್ನೋ ಮಾತಿನಂತೆ ಪ್ರಶ್ನೆ ಬೇರೆ ಬೇರೆ ಆದರೂ ನಾವು ಉತ್ತರ ಕೊಡೋಕೆ ಸಿದ್ಧ ಅಂತ ರೆಡಿಯಾಗಿರೋ ನಮ್ಮ ಪ್ರೀತಿಯ ಕೇಳುಗರಿಗೆ ನಮ್ಮ ಇಂದಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಕೀರ್ತನಾ, ಹಾಗೆ
2: ನಾನು ನಿಮ್ಮ ದಿಗ್ವಿಜಯ್ ಬಿ. ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಮೂಡಿ ಬರ್ತಾ ಇದೆ. ಪ್ರತಿ ವಾರ ವಿಭಿನ್ನ ವಿಶಿಷ್ಟ ಆಟಗಳನ್ನು ಆಡ್ತಾ ಇದ್ದೀರಿ, ಹಾಗೆ ಕೇಳ್ತಾ ಇದ್ದೀರಿ ಕೂಡ. ನೀವು ಕೂಡ ಆಟ ಆಡಬೇಕು ಅಂದರೆ ಏನು ಮಾಡಬೇಕು ಗೊತ್ತಿದೆ? ಕರೆ ಮಾಡಬೇಕು, ಭಾಗವಹಿಸಬೇಕು ಅಂತ ಹೇಳ್ತಾ ನಮ್ಮ ದೂರವಾಣಿ ಸಂಖ್ಯೆ 0821 SD ಕೋಡ್ 251-2582-251-2589 0821 SD ಕೋಡ್ 251-2582-251-5089. ಹಾಗೆ ನಮ್ಮ ವಾಟ್ಸಪ್ ಸಂಖ್ಯೆ ಕೂಡ ಇದೆ, 9408585-8523. ಇಂದು ಕೂಡ ನಿಮಗೆ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಯಾರು ಮುಖ್ಯ ಪ್ರಶ್ನೆಗೆ ಮೊದಲು ವಾಟ್ಸಪ್ನಲ್ಲಿ ಉತ್ತರ ಕೊಡ್ತಾರೆ ಅವರು ಆಕಾಶವಾಣಿಗೆ ಭೇಟಿ ಕೊಡುವಂತಹ ಸದವಕಾಶವನ್ನು ಪಡ್ಕೋತಾರೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ, ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದಗಿರಿ, ಆಕಾಶವಾಣಿ ಮೈಸೂರು. ಇಮೇಲ್ ಕೂಡ ಮಾಡ್ಬೋದು, ರಿಪ್ಲೈ aimysuru@gmail.com replyaimysuru@gmail.com ಅಂತ ಹೇಳ್ತಾ, ಇವತ್ತಿನ ಕಾನ್ಸೆಪ್ಟು ಈಗಾಗಲೇ ಗೊತ್ತಿರುತ್ತೆ, ಕೀರ್ತನ ಹೇಳಿಬಿಟ್ರು ಏನು ಅಂತ ಹೇಳಿ ಅಂದರೆ ಓಪನಿಂಗಲ್ಲಿ ತೊಗೊಂಡ್ರು. ಈಗ ಕಾನ್ಸೆಪ್ಟ್ ಹೇಳ್ಬೋಣ, ಕೀರ್ತನ ಇಲ್ಲ ಒಂದು ಹಾಡು ಕೇಳ್ಕೊಂಬಂದ್ಬೋಣ.
3: ಈಗ ಕಾನ್ಸೆಪ್ಟ್ ಬಗ್ಗೆ ಒಂದು ಐಡಿಯಾ ಅಂತೂ ಬಂದಿರುತ್ತೆ ದಿಗ್ವಿಜಯ್. ನಾವು ಹಾಡನ್ನ ಪ್ಲೇ ಮಾಡಿದ್ರೆ ಅವರಿಗೆ ನೀಟಾಗಿ ಒಂದು ಪಿಕ್ಚರ್ ಸಿಗುತ್ತೆ. ಸೊ ಹಾಡು ಪ್ಲೇ ಮಾಡಿ ಬಂದು ನಾವು ಕಾನ್ಸೆಪ್ಟ್ನ ಹೇಳೋಣ.
2: ಓಕೆ, ನಮ್ಮ ರೆಗ್ಯುಲರ್ ರೊಟೀನ್ ಏನಿದೆ ಅದನ್ನು ಫಾಲೋ ಮಾಡೋಣ ಅಂತ ಹೇಳ್ತೀರಿ. ಓಕೆ, ನಾವು ಯಾವುದಕ್ಕೂ ಜಗ್ಗದ ಬೇಡ, ಬಗ್ಗದ ಬೇಡ ಅಂತ ಹೇಳಿ ಇವತ್ತಿನ ಕಾನ್ಸೆಪ್ಟ್ ಕೇಳಲಿಕ್ಕಿಂತ ಮುಂಚೆ ಒಂದು ಹಾಡಿನ ತುಣುಕು, ನಂತರ

0: ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ನಮ್ಮ ಇಂಡಿಯಾ, ಇದೆಲ್ಲರಿಗೂ ಗೊತ್ತಿದೆ ಅಲ್ವಾ ಕೀರ್ತನ?
1: ಓಕೆ,
0: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಇವತ್ತು ಸೋಮವಾರ ಬೆಳಗ್ಗೆ 11 ಗಂಟೆ ಆಗಿದೆ. ನಿಮ್ಮ ಪ್ರತಿ ವಾರದ ಗೇಮ್ ಶೋ ಇವತ್ತು ಬಂದಿದೆ ಅಂತ ಹೇಳ್ತಾ, ಕಾನ್ಸೆಪ್ಟ್ ಏನು ಕೀರ್ತನ?
1: ಕಾನ್ಸೆಪ್ಟು ಈಗ ನಾವು ಹಾಡಲು ಹಾಕಿದ್ವಿ, ನಮ್ಮ ಓಪನಿಂಗಲ್ಲೂ ತಗೊಂಡಿದ್ವಿ. ಸ್ವಾತಂತ್ರ್ಯ ದಿನಾಚರಣೆ ಕೂಡ ನಾವು ಆಚರಿಸಿದ್ದೀವಿ ಈಗೊಂದು 2 ದಿನಕ್ಕೆ ಮುಂಚೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾನ್ಸೆಪ್ಟ್ನ ತಂದಿರೋದು ನಾವಿವತ್ತು.
0: ಓಕೆ, ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಇವತ್ತಿನ ಗೇಮ್ ಶೋ ವಿಚಾರ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟದ್ದಾ?
1: ಹೌದು, ಅಂದ್ರೆ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳಬಹುದು, ಒಂದಷ್ಟು ವಾಯ್ಸ್ ಬಿಟ್ಗಳನ್ನ ಕೇಳಿಸಬಹುದು. ಇದೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ.
0: ಓಕೆ, ಈಗ ಹೆಚ್ಚು ಹೊತ್ತು ಸಮಯ ತಗೊಳ್ಳೋದು ಬೇಡ. ಇವತ್ತಿನ ವಿಚಾರ ಸ್ವಾತಂತ್ರ್ಯ ದಿನಾಚರಣೆಯ ಸಂಬಂಧಪಟ್ಟದ್ದು. ಅರಿವನ್ನ ಮೂಡಿಸುವಂತಹ ಕೆಲಸ, ಗೊತ್ತಿಲ್ಲದಿರೋದನ್ನ ತಿಳ್ಕೋಣ, ಗೊತ್ತಿರೋದನ್ನ ಕೇಳ್ಕೋಣ ಅಂತ ಹೇಳ್ತಾ ಮೊದಲಾಕ್ಕಾರೆ. ಹಲೋ, ನಮಸ್ಕಾರ.
2: ನಮ್ಮ ಆತ್ಮೀಯ ಮಿತ್ರರಾದ ದಿಗ್ವಿಜಯ್ ಅವರಿಗೂ, ಸಹೋದರಿ ಗೀತನಾ ಅವರಿಗೂ, ಖ್ಯಾತನಹಳ್ಳಿ ಸಂಸ್ಥೆಗಳು ಅಂತ ಧನ್ಯವಾದಗಳು. ಹಾಗೂ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
2: ನಮಸ್ತೆ. ನಮಸ್ತೆ.
1: ಒಂಚೂರು ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡ್ತೀರಾ?
2: ಫುಲ್ ಕಡಿಮೆ ಮಾಡಿದ್ದೀನಿ. ದೂರ ಇದೀನಿ.
0: ದೂರ ಇದ್ರು ನಮ್ಗೆ ಕೇಳ್ತಾದಲ್ಲ, ನಿಮ್ ಮನೆಗೆ ಬಂದು ಮಾತಾಡ್ದಂಗ ಆಯ್ತದೆ.
2: ಆಯ್ತಪ್ಪ.
0: ದೂರ ಇಟ್ರಾ?
2: ಹೌದು.
0: ಓಕೆ, ಕೇಳ್ತಾ ಇಲ್ಲ ಈಗ. ಓಕೆ ಸೋಮಶೇಖರ್ ಅವರೇ, ಮೊದಲ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದೀವಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಉತ್ತರ ಕೊಡಿ.
1: ಕೇಳದ? ನಮ್ಮ ದೇಶದ ಬಾವುಟ ನೋಡಿದಿರಾ ಅಲ್ವಾ ನೀವು?
2: ಹೇಳಿ.
1: ಅದನ್ನ ಡಿಸೈನ್ ಮಾಡಿದವ್ರು ಯಾರು?
2: ಡಿಸೈನ್ ಮಾಡಿದವರು ಬಳ್ಳಾರಿಯಿಂದ ಬಂದು ಉತ್ತರ ಕರ್ನಾಟಕದಿಂದ ಮಾಡ್ಕೊಂಡು ಬಂದಿದ್ದವರು.
1: ಉತ್ತರ
2: ಉತ್ತರ ಕರ್ನಾಟಕದವ್ರು ಮಾಡಿದ್ದು.
0: ಯಾರು ಅವ್ರ ಹೆಸರೇನು?
1: ಹೆಸರು ನೆನ್ಪಾಗ್ತಾ ಇಲ್ವಾ? ಉತ್ತರ ಕನ್ನಡದವ್ರು ಅಂತ ಮಾತ್ರ ಗೊತ್ತಾ?
0: ಹೇಳ್ತೀರಾ ಮುಂದಕ್ಕೆ ಹೋಗದ?
2: ಉತ್ತರ ಕರ್ನಾಟಕದವ್ರು.
0: ಓಕೆ, ಹೆಸರು ನೆನ್ಪಾಗ್ತಿಲ್ವಾ?
2: ನೆನ್ಪಾಯ್ತಲ್ಲ ಸರ್.
0: ಓಕೆ, ಮುಂದಿನ ಕರೆ ಹೋಗ್ತೀವಿ. ಧನ್ಯವಾದ, ನಮಸ್ಕಾರ. ಮುಂದಿನ ಕರೆ. ಓಕೆ,
1: ಹಲೋ.
0: ಹಲೋ,
3: ನಮಸ್ಕಾರ ಸರ್.
1: ನಮಸ್ತೆ. ಯಾರು, ಎಲ್ಲಿಂದ?
3: ನಂಜನಗೂಡಿಂದ ನೀಲಕಂಠ ನಗರ ವೆಂಕಟೇಶ್ ಅಂತ ಮೇಡಮ್ ಅವರ.
1: ಹೇಳ್ತೀರಾ ಉತ್ತರ?
3: ಒಳ್ಳೆ ಒಳ್ಳೆ ಕರಾರು.

0: ಜಿಲ್ಲೆನೇ ಆಂಧ್ರ ಜಿಲ್ಲೆನೇ ಆಂಧ್ರದ ಜಿಲ್ಲೆನೇ ಮೇಡಮ್ ಅದು.
1: ಆಯ್ತು, ಅವ್ರ ಹೆಸರು ಹೇಳಿ.
2: ನಾ ಹೆಸರು ಮಾತ್ರ ಕೇಳಿದ್ದೆ ವೆಂಕಟೇಶ್. ಈಗ ವೆಂಕಟೇಶ್ ಅಲ್ಲ, ಈಗ ಸಡನ್ ಅಲ್ಲಿ ಸಿಕ್ಬಿಡ್ತು ಕರೆ ಅಂದ್ಬಿಟ್ಟು ಉತ್ತರ ಕೊಡಕ್ ಆಯ್ತಿದ್ವಲ್ಲ, ಇನ್ಯಾವ ಸಿಕ್ಕಿದ್ರು ಉತ್ತರ ಕೊಡಿರಿ
0: ಸ್ವಾಮಿ. ಪ್ರಯತ್ನ ಪಡ್ತಾಮಿ ಸ್ವಾಮಿ.
2: ಪ್ರಯತ್ನ ಪಡಿ ಮತ್ತೆ, ಒಳ್ಳೆ ಸರಿ ಆಯ್ತಲ್ಲ.
0: ಪ್ರಯತ್ನ ಪಡ್ತಾವೆ, ನಿಮ್ಗೆ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ನಿಮ್ಗೆ ಒಳ್ಳೇದಾಗ್ಲಿ ಬುದ್ಧಿ.
2: ಆಯ್ತು ವೆಂಕಟೇಶ್ ಅವ್ರ ನಮಸ್ಕಾರ. ಮುಂದಿನ ಕರೆಗೆ ಹೋಯ್ತಾ ಇದೀವಿ. ಮುಂದಿನ ಕರೆ. ಹಲೋ
3: ಹಲೋ,
2: ನಮಸ್ಕಾರ.
3: ವಿಕಿ ಅವ್ರಿಗೆ ನಮಸ್ಕಾರ.
2: ನಮಸ್ಕಾರ ವಿಜಯ ಕೌಶಿಕ್ ಅವರೇ, ಉತ್ತರ ಹೇಳ್ತೀರಾ?
3: ಹಾ
2: ಹೇಳಿ ಉತ್ತರ. ಉತ್ತರ
3: ಪಿಂಗಳಿ ವೆಂಕಣ್ಣಯ್ಯನವರು.
2: ಎಂತದ್ದು?
1: ಪಿಂಗಳಿ
3: ಪಿಂಗಳಿ ವೆಂಕಣ್ಣಯ್ಯನವರು.
1: ಓಕೆ, ಅವರು ಎಲ್ಲಿ ಅವರು ಏನು ಅಂತ ಹೇಳ್ತೀರಾ ಕರೆಕ್ಟ್ ಆಗಿ?
3: ಉತ್ತರ ಕರ್ನಾಟಕದ
1: ವೆಂಕಣ್ಣಯ್ಯನ
2: ಗರಗ. ಹಾ ಓಕೆ, ಅಲ್ಲಿ ಅವರು
3: ಅವರು ಎಲ್ಲಿ ಅವರ ನೇಟಿವ್ ಯಾವ್ದು ಅಂತ ಜ್ಞಾಪಕ ಬರ್ತಿದ ಸರ್.
1: ಓಕೆ, ಈಗ ನೀವು ಹೇಳಿದ್ದು ಪಿಂಗಳಿ ವೆಂಕಣ್ಣಯ್ಯ.
2: ಓಕೆ, ಉತ್ತರ ಸರಿಯಾಗಿದೆ ಕೀರ್ತನ.
1: ಒಂದು 90% ವರೆಗೂ ಬಂದ್ರು.
2: ಹ್ಮ್, ಓಕೆ, ಅಷ್ಟು ಬಂದಿರೋ ತೊಂದರೆ ಇಲ್ಲ. ಉತ್ತರ ಹೇಳ್ಬಿಡಿ ಹಾಗಾರೆ.
1: ಪಿಂಗಳಿ ವೆಂಕಯ್ಯ.
2: ವಿಜಯ ಕೌಶಿಕ್, ಪಿಂಗಳಿ ವೆಂಕಯ್ಯನವರು ಆಂಧ್ರ ಪ್ರದೇಶದ ಕೃಷಿಕರವರು, ಶಿಕ್ಷಣ ತಜ್ಞರು, ಸ್ವಾತಂತ್ರ್ಯ ಹೋರಾಟಗಾರರು, ಭಾರತದ ರಾಷ್ಟ್ರೀಯ ಧ್ವಜವನ್ನ ವಿನ್ಯಾಸಗೊಳಿಸಿದಂಥವ್ರು ಅಲ್ವಾ? ಓಕೆ, ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಓಕೆ ಕೀರ್ತನ, ಈ ಧ್ವಜ ವಿನ್ಯಾಸದ ಬಹಳ ಇತಿಹಾಸ, ದೊಡ್ಡ ಇತಿಹಾಸ ಇದೆ. ಯಾಕೆಂತಂದ್ರೆ ಆ ಇತಿಹಾಸಗಳನ್ನ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆ ಇತಿಹಾಸನ ನಾವು ಎಲ್ಲ ನಾವು ಭಾರತೀಯರು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಯಾಕೆಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವು ಎಷ್ಟು ನಮ್ಮ ಏನು ಸ್ವತಂತ್ರ ಹೋರಾಟಗಾರರು ಸ್ವತಂತ್ರಕ್ಕಾಗಿ ಪರಿಶ್ರಮವನ್ನು ಪಟ್ಟರು, ಅದೇ ರೀತಿಯಲ್ಲಿ ಕೂಡ
1: ಫ್ಲಾಗ್ನ
2: ಡಿಸೈನ್ ಮಾಡಲಿಕ್ಕೂ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಯಾಕೆಂದ್ರೆ ಬಹಳ ಮೊದಲು ಇದ್ದಿದ್ದು ಬೇರೆ ಬೇರೆ ತರ ಇತ್ತು ಅಲ್ವಾ?
1: ಬೇರೆ ಬೇರೆ ಕಲರ್ಸ್ ಇತ್ತು, ಬೇರೆ ಬೇರೆ ತರ ಇತ್ತು. ಆಮೇಲೆ ಈ ಸ್ಯಾಫ್ರನ್ ವೈಟ್ ಗ್ರೀನ್ ಏನಿದೆ ಅದು ಬಂದಿದ್ದು. ಅದು ಒಂದೊಂದಕ್ಕೂ ಒಂದೊಂದು ಮಹತ್ವ ಕೂಡ ಇದೆ ನಮ್ಮಲ್ಲಿ,
2: ಖಂಡಿತವಾಗ್ಲು.
1: ಹಾಗೆ ಈಗ ಒಂದು ಫ್ಲಾಗ್ನ ಅವರು ಡಿಸೈನ್ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಏನೇನು ಯೋಚನೆ ಮಾಡಬೇಕು ಅನ್ನೋದು ಕೂಡ ಇದೆ. ಮೊದಲು ಒಂದು ಚರಕ ಇತ್ತು, ಅದನ್ನ ಅಶೋಕ ಚಕ್ರವಾಗಿ ಚೇಂಜ್ ಮಾಡಿದ್ರು. ಆ ಅಶೋಕ ಚಕ್ರನ ಅಶೋಕ ಸಿಂಹ ಸ್ತಂಭದಿಂದ ಪ್ರೇರಿತ ಆಗಿದ್ದು ಅಂತ ಕೂಡ ಹೇಳ್ತಾರೆ. ಹಾಗೆ ಈಗ ನಮ್ಮ ಏನು ಕೇಸರಿ ಬಿಳಿ ಹಸಿರು ಇದೆ, ಕೇಸರಿ ಅಂದ್ರೆ ಧೈರ್ಯ ಮತ್ತೆ ತ್ಯಾಗ, ಬಿಳಿ ಅಂದ್ರೆ ಶಾಂತಿ ಮತ್ತೆ ಸತ್ಯ, ಹಸಿರು ಅಂದ್ರೆ ಸಮೃದ್ಧಿ ಮತ್ತೆ ಅಭಿವೃದ್ಧಿ ಅಂತ ಕೂಡ ಒಂದು ತುಂಬಾ ಯುನೀಕ್ ಆಗಿ ಯೋಚನೆ ಮಾಡಿ ಡಿಸೈನ್ ಮಾಡಿರುವಂತಹ ಫ್ಲಾಗ್ ನಮ್ದು.
2: ಓಕೆ, ಮುಂದಿನ ಕರೆ ಹೋಗಲಿಕ್ಕಿಂತ ಮುಂಚೆ
1: ವಾಟ್ಸ್ಆ್ಯಪ್ನಲ್ಲಿ ಸರಿ ಉತ್ತರ ಕಳಿಸಿರೋರು ಕೆಟಿ ಶ್ರೀಮತಿ ಅವರು ರಾಮಕೃಷ್ಣನಗರದಿಂದ, ಅನಘ ಅವರು ಒಂಟಿಕೊಪ್ಪಲ್ನಿಂದ, ವನಜಾ ಮಹೇಶ್ ಅವರು ಚಾಮರಾಜಪುರಂನಿಂದ, ಹಾಗೆ ಅನಿತಾ ಅಶೋಕ್ ಅವರು ಮೈಸೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಪುಷ್ಪ ಮಂಜುನಾಥ್ ಕುವೆಂಪು ನಗರದಿಂದ, ಉಮಾ ರಾಮದಾಸ್ ಮೈಸೂರು, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿ, ಯುಧಿಷ್ಠಿರ ರಂಪುರೆ ನಜರ್ಬಾದ್, ಜಿ ಎಸ್ ಚಂದನ ಚಿತ್ರದುರ್ಗ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರ, ಪ್ರಿಯಾ ಜಯಲಕ್ಷ್ಮೀಪುರಂ, ಸುಮತಿ ನಾಗರಾಜ್, ಹಾಗೆ ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ನಾಗರತ್ನ ಮಹದೇವಪುರದಿಂದ, ನಂಜನಗೂಡ್ ತಾಲೂಕಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ ಅವರು, ಎಸ್ಎಂ ಶೋಭಾ ಹಾಸನದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಜಯಶ್ರೀ ರಾಮಕೃಷ್ಣನಗರ, ಅನುಷಾ ಮಹೇಂದ್ರ ಚೈನಾ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ ಬೋಗಾದಿ, ಹಾಗೆ ನಾಗರತ್ನ ನಟೇಶ್ ಅವರು ಸರಸ್ವತಿಪುರಂನಿಂದ.
2: ಓಕೆ, ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸ್ತಾ ಇದ್ರೆ ಬಹಳ ಸಂತೋಷ, ಯಾಕೆಂದ್ರೆ ವಿಚಾರ ತಿಳ್ಕೊಂಡಿದ್ದಾರೆ ಅಂತ ಹೇಳಿ, ಎಲ್ಲರೂ ತಿಳ್ಕೊಳ್ಳೇಬೇಕಾದಂತ ವಿಚಾರ ಅದು.
1: ಹೌದು,
2: ಮುಂದಿನ ಕರೆ ಹೋಗೋಣ. ಹಲೋ
4: ಹಲೋ,
2: ನಮಸ್ಕಾರ.
4: ನಮಸ್ತೆ ಸರ್.
2: ಯಾರು, ಎಲ್ಲಿಂದ?
4: ವೆಂಕಟೇಶ್ ಬಿ ಆರ್ ಬದನೋಳ ಗ್ರಾಮದಿಂದ ಸರ್.
2: ಓಕೆ ವೆಂಕಟೇಶ್, ಪ್ರಶ್ನೆ ಕೇಳೋದು ತಮಗೆ?
4: ಹಾ ಕೇಳಿ ಸರ್.
2: ಓಕೆ, ಒಂದು ಧ್ವನಿ ಬರುತ್ತೆ.
4: ಹಾ,
2: ಧ್ವನಿ ಕೇಳಿಸ್ಕೊಳ್ಳಿ. ಯಾರ ಧ್ವನಿ ಅಂತ ಹೇಳ್ಬೇಕು, ಆಯ್ತಾ?
4: ಓಕೆ ಸರ್.
5: ಆಜಾದ ಹಿಂದೂಸ್ತಾನ ಆಜಾದಿ ಮುಲಕ್ ಹೇರಿಶಾ ಪ್ರಾರ್ಥನಾ ಹಿಂದೂಸ್ತಾನ ಐಸಾ ಬನೆ ಜಿ ಸಾರಿ ದುನಿಯಾ ಕಹೆ ಅಗರ ಆಜಾದ ಬನ್ನಾ ಹಿಂದೂಸ್ತಾನ

0: जैसे आजाद बनो, ऐसा करने में आप लोग बहुत बड़ा हिस्सा।
1: ವೆಂಕಟೇಶ್ ಕೇಳಿದ್ರಾ?
2: ಮಹಾತ್ಮ ಗಾಂಧೀಜಿ ಸರ್,
1: ಮಹಾತ್ಮ ಗಾಂಧೀಜಿ ಅಂತ ಅದು ಹೆಂಗೆ ಹೇಳ್ತೀರಿ? ಮಹಾತ್ಮ ಗಾಂಧೀಜಿ ಅಂತ ಹೇಳಿ ಕೇಳಿದಿರಾ ಅವ್ರ ಧ್ವನಿ ನೀವು?
2: ಕೇಳಿದ ನೆನಪು ಸರ್, ಅದಕ್ಕೆ
1: ಎಲ್ಲಿ ಕೇಳಿದಿರಿ?
2: ಮಾಮೂಲಿ ಇದರಲ್ಲಿ ಯಾವುದು ಮೊಬೈಲ್ಗಳಲ್ಲಿ.
1: ಓಕೆ, ನಮ್ಮ ಆಕಾಶವಾಣಿಲೇ ಕೇಳಿರ್ತೀರಿ
2: ಇದ್ರು
1: ಅಲ್ವಾ?
2: ಹೌದು ಸರ್, ಹೌದು ಹೌದು.
1: ಯಾಕೆಂದರೆ ಆ ಥರದಂಥ ಮಹಾತ್ಮರ ಧ್ವನಿಗಳು ನಮ್ಮ ಆಕಾಶವಾಣಿಯ ಧ್ವನಿ ಮುದ್ರಣ
2: ಹೌದು ಸರ್, ಅದು
1: ಭಂಡಾರದಲ್ಲಿ
2: ಬಿಟ್ಟರೆ ಲಭ್ಯ ಇರೋದು ಕಷ್ಟ ಹೊರಗಡೆ. ಹೌದು ಸರ್, ಹೌದು
1: ಅಲ್ವಾ? ಓಕೆ
2: ಹೌದು ಸರ್, ಹೌದು.
1: ಓಕೆ ವೆಂಕಟೇಶ್, ಉತ್ತರ ಸರಿಯಾಗಿದೆ, ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ.
2: ಥ್ಯಾಂಕ್ ಯು ಸರ್.
1: ಕೀರ್ತನಾ
3: ದಿಗ್ವಿಜಯ್, ಮೂರೇ ಜನ ಸರಿ ಉತ್ತರ ಕಳಿಸಿರೋದು. ಕೆ ಟಿ ಶ್ರೀಮತಿ ಅವರು ರಾಮಕೃಷ್ಣನಗರದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಹಾಗೆ ಕಟ್ವೆ ಸ್ವಿಚ್ ಮಂಡಿ ಮೋಹಲ್ಲಾದಿಂದ ಎನ್ ರಮೇಶ ಮಾಳೋದೆ.
1: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ,
4: ಹಲೋ ಸರ್,
1: ನಮಸ್ಕಾರ.
4: ನಮಸ್ಕಾರ ಸರ್.
1: ಯಾರು, ಎಲ್ಲಿಂದ?
4: ಸೋಮವತಿ ಅಂತೇಳಿ ಸರ್.
1: ಸೋಮವತಿ ಅವರೇ, ನಿಮ್ಮ ರೇಡಿಯೋ ಸೆಟ್ನ ದೂರ ಇಡಿ.
4: ಶ್ರೀರಾಮ್ಪುರದಿಂದ ಸರ್.
1: ಓಕೆ, ರೇಡಿಯೋ ಸೆಟ್ನ ದೂರ ಇಡಿ.
4: ಆಯ್ತು ಸರ್, ಆಯ್ತು ಸರ್.
3: ಹಲೋ
4: ಹೇಳಿ ಸರ್.
3: ಪ್ರಶ್ನೆ ಕೇಳದ ನಿಮ್ಗೆ?
4: ಹೇಳಿ ಮೇಡಮ್.
3: ಪ್ರಶ್ನೆ ಕೇಳದ ಸೋಮಾವತಿ ಅವರೇ?
4: ಗೊತ್ತಿದ್ರೆ ಹೇಳ್ತೀನಿ ಮೇಡಮ್, ಕರೆ ಮಾಡ್ತಾ ಇದ್ದೆ, ಸಿಕ್ಬಿಡ್ತು ಮೇಡಮ್.
3: ಓಕೆ, ನಿಮ್ಮ ಪ್ರಶ್ನೆ, ಸಾಮ್ರಾಜ್ಯ ಶಾಹಿಗೆ ಧಿಕ್ಕಾರ ಎಂಬ ಸಂದೇಶದೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಯುವ ಕ್ರಾಂತಿಕಾರಿ ಯಾರು?
4: ಏನಂತ ಮೇಡಮ್, ಸರಿ ಗೊತ್ತಾಗಲಿಲ್ಲ.
3: ಸಾಮ್ರಾಜ್ಯ ಶಾಹಿಗೆ ಧಿಕ್ಕಾರ, ಇದು ಯಾರ ಒಂದು ಘೋಷಣೆ? ಯಾರು ಈ ರೀತಿ ಹೇಳಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು?
4: ಭಗತ್ ಸಿಂಗ್ ಮೇಡಮ್.
3: ಹೇಗೆ ಹೇಳ್ತೀರಾ ಭಗತ್ ಸಿಂಗ್ ಅಂತ?
4: ಅದೇ ಹೋರಾಟಕ್ಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ
1: ಒಬ್ರೇನಾ? ಸೋಮಾವತಿ ಅವರೇ, ಭಗತ್ ಸಿಂಗ್ ಅವ್ರೊಬ್ರೇನಾ ಇದ್ದಿದ್ದು?
4: ಸುಮಾರು ಜನ ಮಹನೀಯರು ಭಾಗವಹಿಸಿದ್ದಾರೆ ಸರ್.
1: ಹೌದು,
4: ಆದ್ರೆ ನಮ್ಗೆ ಸಡನ್ ಆಗಿ ಗೊತ್ತಾಗ್ತಾ ಇಲ್ಲ ಸರ್.
1: ಸಡನ್ ಆಗಿ ಭಗತ್ ಸಿಂಗ್ ಅವರ ಹೆಸರು ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ?
4: ಕೇಳಿದ್ದೆ ಸರ್, ಇವರೆಲ್ಲ ಹೋರಾಟಗಾರರು
3: ಅಲ್ಲ, ತುಂಬಾ ಜನ ಹೋರಾಡಿದ್ದಾರೆ
4: ಅಂತ ಹೇಳಿ.
3: ಈ ಪ್ರಶ್ನೆಗೆ ಉತ್ತರ ಭಗತ್ ಸಿಂಗ್ ಅಂತಾನೆ ಯಾಕೆ ಹೇಳಿದ್ರಿ ನೀವು?
1: ಇಲ್ಲ ಇಲ್ಲ, ಅವ್ರು ಹೇಳ್ತಿರೋದು ನೆನಪಾಯ್ತು, ಅವ್ರ ಹೆಸರು ನೆನಪಾಯ್ತು, ಅದಕ್ಕೆ ಹೇಳಿದೆ ಅಂತ ಹೇಳಿದ್ರಿ ಅಲ್ವಾ? ಎಲ್ಲಾರು ನೆನ್ಪು ಮಾಡ್ಕೊಳ್ಳೇಬೇಕು. ಓಕೆ, ತೊಂದರೆ ಇಲ್ಲ, ಮುಂದಿನ ಕರೆ ಅವರು ಇದರ ಉತ್ತರ ಸರಿಯಾಗಿ ಕೊಡ್ತಾರಾ ಅಂತ ನೋಡೋಣ. ಕರೆ
4: ಮಾಡಿಲ್ಲ ಸರ್, ಸಡನ್ ಆಗಿ.
1: ಇರ್ಲಿ ಇರ್ಲಿ ಇರ್ಲಿ, ಪ್ರಯತ್ನ ಪಟ್ಟಿದ್ರಿ ಸೋಮಾವತಿ. ನಮಸ್ಕಾರ.
4: ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಸರ್.
1: ತಮಗೂ ಶುಭಾಶಯಗಳು, ನಮಸ್ಕಾರ, ಧನ್ಯವಾದ. ಮುಂದಿನ ಕರೆ.
3: ಹಲೋ,
5: ಹಲೋ, ನಮಸ್ತೆ ಮೇಡಮ್.
3: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
5: ಬಂಗಾರಮ್ಮ ಮರ್ತೆಯಿಂದ.
3: ಬಂಗಾರಮ್ಮ ಅವರೇ, ಉತ್ತರ ಹೇಳ್ತೀರಾ?
5: ಕಿತ್ತೂರು ಚೆನ್ನಮ್ಮ ಇರ್ಬೇಕು ಮೇಡಮ್.
3: ಕಿತ್ತೂರು ಚೆನ್ನಮ್ಮ ಅವರು ಸಾಮ್ರಾಜ್ಯ ಶಾಹಿಗೆ ಧಿಕ್ಕಾರ ಅಂತ ಹೇಳಿದ್ರು ಅಂತ ಹೇಳ್ತೀರಾ?
5: ಹೌದು ಮೇಡಮ್.
3: ಓಕೆ,
1: ಉತ್ತರ ಸರಿ ಇದೆಯಾ ಬಂಗಾರಮ್ಮ ಅವರೇ?
5: ಗೆಸ್ ಮಾಡಿದೀನಿ.
1: ಗೆಸ್ ಮಾಡಿದೀರಾ? ಓಕೆ, ಈಗ ನೀವು ಗೆಸ್ ಮಾಡಿದ್ರಿ, ಸೋಮಾವತಿ ಅವರು ಗೆಸ್ ಮಾಡಿದ್ದಾರೆ, ಯಾರ ಗೆಸ್ ಸರಿ ಇದೆ ಕೀರ್ತನ?
3: ಒಂಥರ ಇದು ಹೆಂಗೆ ಅಂದ್ರೆ ದಿಗ್ವಿಜಯ್, ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತಾರಲ್ಲ ಹಂಗೆ. ಸೋಮಾವತಿ ಅವರು ನೆನ್ಪಿಗೆ ಬಂದಿದ್ದು ಒಂದು ಹೆಸರು ಹೇಳ್ಬಿಟ್ಟೆ ಅಂದ್ರು, ಅದೇ ಸರಿ ಉತ್ತರ ಆಕ್ಚುಲಿ.
1: ಬಂಗಾರಮ್ಮ ಅವರೇ, ಸೋಮಾವತಿ ಅವ್ರು ಹೇಳಿದ ಸರಿಯಾದ ಉತ್ತರ ಭಗತ್ ಸಿಂಗ್, ಸಾಮ್ರಾಜ್ಯ ಶಾಹಿ. ಕನ್ಫ್ಯೂಷನ್ ಮಾಡ್ಲಿಲ್ಲ, ಉತ್ತರ ಸರಿನಾ ಅಂತ ಕೇಳಿದೆ. ಹಾ, ಅಲ್ಲೀಗ ಅಡ್ಡೇಟ್ ಮೇಲೆ ಗುಡ್ಡೇಟ್ ಹೊಡಿ ಅವ್ರಿಗೆಲ್ಲ ಸರಿ, ಹಾ ಸರಿ, ಹಾ ಸರಿ ಅಂತ ಹೇಳಕ್ಕದ್ದ ಅಲ್ವಾ? ಈಗ ಅವ್ರು ತಿಳ್ಕೊಬೇಕು, ಓ ಕರೆಕ್ಟ್, ನಾನು ಹೇಳಿದ್ರೆ ಉತ್ತರ ಸರಿಯಾಗಿದೆ ಅಂತ ತಿಳ್ಕೊಬೇಕಲ್ವ ಅವ್ರು. ಹಾ ಸರಿ ಬಂಗಾರಮ್ಮ ಅವ್ರೆ, ನೆಕ್ಸ್ಟ್ ಫೋನ್ ಮಾಡಿದಾಗ ರೇಡಿಯೋ ವಾಲ್ಯೂಮ್ ಪೂರ್ತಿ ಮ್ಯೂಟ್ ಆಗಿರ್ಬೇಕಾಯ್ತಾ?
5: ನಮಸ್ತೆ ಸರ್.
1: ನಮಸ್ಕಾರ, ಕರೆ ಮಾಡಿದ ಧನ್ಯವಾದಗಳು. ಕೀರ್ತನ
3: ದಿಗ್ವಿಜಯ್,
1: ಸೋಮಾವತಿ ಅವ್ರು ಹೇಳಿದ ಉತ್ತರ ಸರಿಯಾಗಿದೆ, ಬಂಗಾರಮ್ಮ ಅವ್ರು ಹೇಳಿದ ಉತ್ತರ ತಪ್ಪಾಗಿದೆ ಅಂತ ಹೇಳ್ತಾ
3: ವಾಟ್ಸ್ಆಪ್ನಲ್ಲಿ ಸರಿ ಉತ್ತರ ಕಳಿಸಿರೋರು ಎನ್ ಎಚ್ ಜಯರಾಮ್ ಅವರು ಹೆಬ್ಬಾಳಿನಿಂದ, ಕೆ ಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ಜಯಶ್ರೀ ರಾಮಕೃಷ್ಣನಗರದಿಂದ, ರೇಖಾ ಶ್ರೀನಿವಾಸ್ ಅವರು ವಿಜಯನಗರ ಎರಡನೇ ಹಂತದಿಂದ, ರಮಾಮಣಿ ಅವರು ಸಿದ್ದಪ್ಪ ಸ್ಕ್ವೇರ್ನಿಂದ, ಅನಿತಾ ಅಶೋಕ್ ಮೈಸೂರಿನಿಂದ.
1: ಓಕೆ, ಮುಂದಿನ ಕರೆ. ಹಲೋ,
6: ಹಲೋ, ನಮಸ್ತೆ ಸರ್.
3: ನಮಸ್ತೆ, ಯಾರು ಎಲ್ಲಿಂದ?
6: ನಾನು ಪಾರ್ವತಿ, ಚೆನ್ನೈ ಬಡಾವಣೆ ಮಂಡ್ಯದಿಂದ ಮಾತಾಡ್ತಿರೋದು ಮೇಡಮ್.
3: ನಮಸ್ತೆ ಪಾರ್ವತಿ ಅವರೇ, ಗೊತ್ತಾಗಿದೆಯಾ ಇವತ್ತಿನ ಕಾನ್ಸೆಪ್ಟ್ ಕೇಳದ ಪ್ರಶ್ನೆ ನಿಮಗೆ?
6: ಕೇಳಿ, ನಿಮ್ಮಿಬ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು.
1: ನಿಮಗೂ ಕೂಡ ಶುಭಾಶಯ.

0: ಪ್ರಶ್ನೆ ಕೇಳಿ.
1: ಓಕೆ,
2: ಪ್ರಶ್ನೆ ಈ ರೀತಿ ಇದೆ. ಈಗ ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಯಾವತ್ತು ಹೇಳಿ?
1: ಆಗಸ್ಟ್ 15.
2: ಓಕೆ, ಆಗಸ್ಟ್ 15ನೇ ತಾರೀಕೆ ಇನ್ನ 5 ದೇಶಗಳು ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸುತ್ತೆ. ಇನ್ನ 4 ದೇಶಗಳು ಯಾವ ಯಾವ್ದು ಅಂತ ಹೇಳಬಹುದಾ ನೀವು?
1: ಕ್ಲೂ ಕೊಡಿ.
0: ಕ್ಲೂನಾ? ಒಳ್ಳೆ ಕಥೆ ಆಯ್ತಲ್ಲ.
1: ಪಾಕಿಸ್ತಾನ ಇರ್ಬೋದು.
0: ಇಲ್ಲ, ಪಾಕಿಸ್ತಾನ ಅಲ್ಲ.
1: ಪಾಕಿಸ್ತಾನ ಅಲ್ವಾ?
0: ಅವರು ಆಗಸ್ಟ್ 14ಕ್ಕೆ ಆಚರಣೆ ಮಾಡ್ಕೋತಾರೆ.
1: ಒಂದಿನ ಮುಂಚೆ. ಕರೆಕ್ಟ್. ಇದು ನೇಪಾಳ?
0: ಇಲ್ಲ. ನೀವೇನು ಅಕ್ಕಪಕ್ಕದೆಲ್ಲ ಹೆಸರು ಹೇಳ್ಬಿಡ್ತೀರಾ?
1: ಇಲ್ಲ ಇಲ್ಲ, ಗೊತ್ತಿಲ್ಲ. ಅಷ್ಟು ಬೇಗ ಗೆಸ್ ಆಗ್ಬೇಕಲ್ಲ ನನಗೂ.
0: ಅಲ್ಲ, ಅಡ್ಡೇಟ್ ಮೇಲೆ ಗುಡ್ಡೇಟ್ ಹೊಡಿಬೇಡಿ. ಯಾಕೆಂದ್ರೆ ಆಗಸ್ಟ್ 15 ಅನ್ನುವಂಥದ್ದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಲ್ವಾ, ಅದೇ ನಿಟ್ಟಿನಲ್ಲಿ ಬೇರೆ 5 ದೇಶಗಳು ಆಚರಣೆ ಮಾಡ್ತಾವಲ್ಲ, ಅದನ್ನು ತಿಳ್ಕೋಬೇಕಲ್ವಾ? ತಿಳ್ಕೊಂಡ್ರೆ ಬಹಳ ಒಳ್ಳೇದು. ಯಾಕೆಂತಂದ್ರೆ ಯಾವುದು?
1: ಸೌತ್ ಕೊರಿಯಾ.
0: ಮಗ ಮಗ ಮಗ ಹೇಳ್ಕೊಡ್ತಾನೆ. ಹೇಳ್ಕೊಡ್ಲಿ ಹೇಳ್ಕೊಡ್ಲಿ. ಹಾ ಆಯ್ತು. ಆಮೇಲೆ
1: ನಾರ್ತ್ ಕೊರಿಯಾ. ಆಮೇಲೆ
0: ಬಾರೇನ್. ಬಾರೇನಾ? ನೀವ್ ಫಾರಿನ್ ಅಂದಂಗೆಲ್ಲ ಫಾರಿನ್ ತಾನೆ. ಅದಂದ್ರೆ ನಮ್ ದೇಶ ಬಿಟ್ಟು ಇನ್ನೆಲ್ಲ ಫಾರಿನ್ ನಮ್ಗೆ.
1: ಹೌದು, ಕರೆಕ್ಟ್.
0: ಓಕೆ, ಆಯ್ತು ಹೇಳಿ. ಈಗ ನೀವು ಅಲ್ಲಿ ನೋಡ್ಕೊಂಡು ಹೇಳ್ತಿದ್ದೀರಾ, ಉತ್ತರ ಕರೆಕ್ಟ್ ಹೇಳ್ಬೇಕು. ಯಾರು
2: ಹೇಳ್ಕೊಡ್ತೀರೋ? ಅಲ್ಲಿ ನೋಡ್ಕೊಂಡು ಹೇಳ್ತಿರ್ ತಾನೆ ನಿಮ್ಗೆ. ಹೇಳಿ ಅದನ್ನ.
1: ನನ್ ಮಗಳ ಕೈಯಲ್ಲೇ ಕೊಡ್ತೀನಿ, ಹೇಳಿ ಕೇಳಿ. ಅವಳು ಓಟ.
0: ಓ ಅಲ್ಲ, ನೀವು ರೂಮ್ ಬಂದ್ ದಾಖಲೆ ಹಾಕೋಬಿಟ್ರೆ ಎಲ್ಸೋದು?
1: ಅವಳು ಆ ಕಡೆ ಓಡಿದ್ಲು ಸರ್. ತಗೊಳ್ಳಿ, ಅಷ್ಟು ತಗೊಳ್ಳಿ, ಇನ್ನು ಬಾಕಿದ್ ನಿಜ ಗೊತ್ತಿಲ್ಲ.
0: ಓಕೆ, ಕರೆ ಮಾಡಿದ ಧನ್ಯವಾದಗಳು ಪಾರ್ವತಿ. ನಮಸ್ಕಾರ. ಮುಂದಿನ ಕರೆ. ಹಲೋ,
3: ಹಲೋ,
0: ನಮಸ್ಕಾರ.
3: ನಮಸ್ತೆ ಸರ್, ವಿಜಯ ಕೀರ್ತನ ಮೇಡಮ್.
0: ನಮಸ್ಕಾರ. ಯಾರು, ಎಲ್ಲಿಂದ?
3: ಕೆರಗೂಡಿಂದ ಮಣಿ.
0: ಮಣಿ ಅವರೇ, ಉತ್ತರ ಕೊಟ್ಟಿರಾ?
3: ಪ್ರಶ್ನೆ ಕೇಳಿಲ್ಲ ಸರ್.
0: ಪ್ರಶ್ನೆ ಕೇಳಿಲ್ವಾ? ಅಲ್ಲ, ಇದೇ ಪ್ರಶ್ನೆ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಲ್ವಾ ನಾವು, ಅದೇ ರೀತಿಯಲ್ಲಿ ಇನ್ನು 5 ದೇಶಗಳು ಅದನ್ನ ಆಚರಣೆ ಮಾಡ್ತವೆ ಸ್ವಾತಂತ್ರ್ಯ ದಿನಾಚರಣೆಯನ್ನ. ಅದು ಯಾವ್ಯಾವ ದೇಶ ಅಂತ ಹೇಳಿ ನಿಮಗೆ ಒಂದು ಸುಲಭ ಮಾಡಿಕೊಟ್ಬಿಟ್ಟಿದ್ದಾರೆ ಯಾರು, ಪಾರ್ವತಿಯವರು. ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ ಅಂತ ಹೇಳಿದ್ದಾರೆ ಆಗಲೇ. ಇನ್ಯಾವ್ಯಾವುದು ನೆನಪಾಗುತ್ತಾ ತಮಗೆ? ಯಾವ ಕಡೆ? ಈಗ ಒಂದ್ ನಿಮಿಷ, ನೀವು ಯಾವ ಕಡೆ, ನಿಮ್ಮ ಊರ್ ಯಾವ ಕಡೆ ಹೇಳಿ?
3: ಯಾವ ದೇಶದ ಕಡೆ?
0: ಅಲ್ಲಲ್ಲ, ನೀವು ಯಾವ ಊರು, ಯಾವ ಊರ್ನವರು?
3: ಮಂಡ್ಯ ಸರ್.
0: ಮಂಡ್ಯ? ಯಾವ ಮಂಡ್ಯ? ಯಾವಾಗ ಮಂಡ್ಯದಲ್ಲಿ ಯಾವ ಊರು? ಒಂದೇ
3: ಮಂಡ್ಯ ಪಕ್ಕ ಕೆರಗೋಡು ಸರ್.
0: ಕೆರಗೋಡು? ಮಂಡ್ಯ ಪಕ್ಕನ ಕೆರಗೋಡು. ನೀವು ನಿಂತಿರ ಎಡಭಾಗಕ್ಕೆ ಒಂದ್ ದೇಶ, ಬಲಭಾಗಕ್ಕೆ ಇನ್ನೊಂದ್ ದೇಶ, ಹೇಳಿ. ಗೊತ್ತಾಗ್ತಿಲ್ವಾ? ಓಕೆ ಮಣಿ ಅವರೇ, ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಕರೆ ಹೋಗ್ತಾ ಇದೀವಿ. ಹಲೋ,
4: ಹಲೋ,
0: ನಮಸ್ಕಾರ.
4: ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
4: ನಾವು ಮಾರ್ಗೋಡ್ನಹಳ್ಳಿಯಿಂದ ಸರ್. ಮಂಡ್ಯ ತಾಲೂಕು ಕೆರಗೋಡು ಹುಬ್ಳಿ ಮಾರ್ಗೋಡ್ನಹಳ್ಳಿಯಿಂದ ಟೈಲರ್ ಈಶ್ವರ್ ಶೆಟ್ಟಿ ಸರ್.
0: ರೇಡಿಯೋ ಸೆಟ್ನ ದೂರ ಐಡಿ ಈಶ್ವರ್ ಶೆಟ್ಟಿ.
4: ಕಮ್ಮಿ ಮಾಡಿದ್ದೀವಿ ಸರ್ ನಂಬರ್ ಇದ ವಾಲ್ಯೂಮ್.
0: ಓಕೆ,
4: ಹಲೋ.
0: ಕೆರಗೋಡ್ನಿಂದ ಮಣಿ ಅಂತ ಫೋನ್ ಮಾಡಿದ್ರು ನೀವು, ಕೆರಗೋಡ್ನವರಾ?
4: ಹ್ಞೂ, ಕೆರಗೋಡ್ ಪಕ್ಕ ಮಾರ್ಗೋಡ್ನಹಳ್ಳಿ ಸರ್.
0: ಪಕ್ಕನ ಅದು?
4: ಹಾಂ, 5 ಕಿಲೋಮೀಟರ್ ಆಗುತ್ತೆ ಸರ್.
0: ಓಕೆ ಓಕೆ ಓಕೆ. ಪ್ರಶ್ನೆ ಕೇಳಿಸ್ಕೊಂಡ್ರ ಈಶ್ವರ್ ಶೆಟ್ಟಿ ಅವರೇ?
4: ಹಾಂ, ಕೇಳಿಸ್ಕೊಂಡಿದ್ದೀವಿ ಸರ್.
0: ಉತ್ತರ ಹೇಳಿರಾ?
4: ಓ ಇಲ್ಲ ಸರ್, ಮುಂದಿನ ಕರೆಗೆ ಹೋಗಿ ಸರ್.
0: ಏ ಹೇಳಲೇಬೇಕು, ಈಗ ನೀವು 3ನೇ ಕರೆ, ಈ ಮುಂದ್ ಮುಂದೆ ಹೋಯ್ತೀರಿ, ಯಾರು ಹೇಳಕ್ಕಿನ ಆಮೇಲೆ.
4: ನಮಗೆ ಗೊತ್ತಾಗಲ್ಲ ಸರ್, ಗೊತ್ತಾಗಿಲ್ಲ. ಗೊತ್ತಾಗಿದ್ರೆ ನಾವೇ ಹೇಳುವ ಸರ್.
0: ಅಲ್ಲ, ಈಗ ಉತ್ತರ ನೋಡಿ, ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಅಂತ ಹೇಳ್ಬಿಟ್ಟು ಅವರು. ಬಹರೇನಾ ಅಂತ ಒಂದು ಕ್ವಶನ್ ಮಾರ್ಕ್ ಕೊಸರು ಕೊಸರಿಟ್ರು ಅಲ್ಲಿ. ಆಯ್ತಾ, ಈಗ ಉತ್ತರ ಹೇಳ್ತಾರೆ, ಕೀರ್ತನ ಕೇಳಿಸ್ಕೊಳ್ಳಿ.
4: ಹಾಂ, ಓಕೆ ಸರ್.
2: ದಕ್ಷಿಣ ಕೊರಿಯಾ ಮತ್ತೆ ಉತ್ತರ ಕೊರಿಯಾ. ಹೌದು ದಿಗ್ವಿಜಯ್. ಅದಲ್ಲದೆ ರಿಪಬ್ಲಿಕ್ ಆಫ್ ದ ಕಾಂಗೋ, ಕಾಂಗೋ ಗಣರಾಜ್ಯ ಅಂತ ಹೇಳ್ತಾರೆ ಬಹರೇನ್. ಹಾಗೆ ಲಿಚ್ಟೆನ್ಸ್ಟೈನ್. ಇವಿಷ್ಟು ದೇಶಗಳು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸ್ತಾರೆ.
0: ಅಲ್ಲ, ಇದಕ್ಕೆ ಸ್ವಾತಂತ್ರ್ಯ ಬಂತು, ನೀವು ಜಾಸ್ತಿ ಸ್ವಾತಂತ್ರ್ಯ ತಗೊಂಡು ನಮ್ಮ ವಯಸ್ಸು ನಮ್ಮನೇ ಕೇಳಿಸ್ಬಿಟ್ರಿಯಪ್ಪ.
4: ಇರಲಿ ಸರ್, ಆಯ್ತು. ಓಕೆ,
0: ನಮಸ್ಕಾರ. ಓಕೆ, ಈ 5 ದೇಶಗಳು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ಕೋತವೆ ಮಾಹಿತಿ ಕೂಡ ಇದೆ ಕೀರ್ತನ.
2: ಹೌದು ದಿಗ್ವಿಜಯ್. ಅಂದ್ರೆ ಈಗ ದಕ್ಷಿಣ ಕೊರಿಯಾ ಹಾಗೆ ಉತ್ತರ ಕೊರಿಯಾ ಅವರು ಈ ಎರಡೂ ದೇಶಗಳು 1945ರಲ್ಲಿ ಜಪಾನ್ ದೇಶದ ಆಡಳಿತದಿಂದ ಮುಕ್ತಿ ಹೊಂದಿದ ದಿನವನ್ನ ವಿಮೋಚನಾ ದಿನ

0: ಅಂತ, ಅಂದ್ರೆ ರಿಪಬ್ಲಿಕ್ ಡೇ ಅಂತ ಆಗಸ್ಟ್ 15ರಂದು ಆಚರಿಸ್ತಾರೆ. ಕಾಂಗೋ ಗಣರಾಜ್ಯ ಅವರು ಆಫ್ರಿಕನ್ ರಾಷ್ಟ್ರ 1960ರ ಆಗಸ್ಟ್ 15ರಂದು ಫ್ರಾನ್ಸ್ ದೇಶದಿಂದ ಸ್ವಾತಂತ್ರ್ಯ ಪಡಿತು ಅಂತ ಹೇಳ್ತಾರೆ. ಹಾಗೆ ಬಹ್ರೇನ್ಗೆ ಬಂದ್ರೆ ಇದು 1971ರ ಆಗಸ್ಟ್ 15ರಂದು ಬ್ರಿಟಿಷರ ನಿಯಂತ್ರಣದಿಂದ ಅಧಿಕೃತವಾಗಿ ಸ್ವಾತಂತ್ರ್ಯವಾಯಿತು ಅಂತ ಹೇಳ್ತಾರೆ. ಹಾಗೆ ಲಿಚ್ಟೆನ್ಸ್ಟೈನ್ ಬಗ್ಗೆ ಹೇಳೋದಾದ್ರೆ, ಯುರೋಪ್ನ ಈ ಪುಟ್ಟ ದೇಶ ಆಗಸ್ಟ್ 15ನ್ನ ತನ್ನ ರಾಷ್ಟ್ರೀಯ ದಿನವನ್ನಾಗಿ ಆಚರಿಸ್ತಾರೆ.
1: ಓಕೆ, ಇದು ಕೂಡ ಒಂದು ಒಳ್ಳೆಯ ಸಾಮಾನ್ಯ ಜ್ಞಾನದ ಮಾಹಿತಿ ಅಂತ ಹೇಳ್ತಾ ಮುಂದಿನ ಕಡೆ ಹೋಗ್ಬೇಕಾ ಇಲ್ಲ ಉತ್ತರ ಇದೆಯಾ?
0: ಉತ್ತರ ಇದೆ ದಿಗ್ವಿಜಯ್. ಉತ್ತರ ಪುಷ್ಪ ಮಂಜುನಾಥ್ ಅವರು ಕುವೆಂಪು ನಗರದಿಂದ, ವೀಣಾ ಶ್ರೀಕಾಂತ್ ಹಾಗೆ ಗೀತಾ ಕೌಶಿಕ್ ಅವರು ಜಯಪ್ರಕಾಶ್ ಅವರು ರಾಮಕೃಷ್ಣ ನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ವಿಜಯಲಕ್ಷ್ಮಿ ಎಸ್ ಅವರು ರಾಮಕೃಷ್ಣ ನಗರದಿಂದ, ಮತ್ತೆ ಶಶಿ ಉಡುಪ ವಿಜಯನಗರ 4ನೇ ಹಂತದಿಂದ, ಎನ್ ಚಂದ್ರಶೇಖರ್ ಎಸ್ ಪಿ ಎಂ ಲೇಔಟ್ ಬೋಗಾದಿ, ಕಲಾಪ್ರಸಾದ್ ಬೆಮ್ಮೆಲ್ ನಗರ, ಗಾಯತ್ರಿ ಬೆಂಗಳೂರು, ನರಸಿಂಹಯ್ಯ ಐ ಪಿ ಎಸ್ ನಗರ, ಹಾಗೆ ಅನಿತಾ ಅಶೋಕ್ ಮೈಸೂರಿನಿಂದ, ಯುಧಿಷ್ಠಿರ ರಂಪುರೆ ನಜರ್ಬಾದ್ ಮೈಸೂರಿನಿಂದ, ತಾರಾ ಸೇತುರಾಮ್ ಅವರು ವಿಜಯನಗರದಿಂದ, ಕೆ ಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಹಾಗೆ ವನಜಾ ಮಹೇಶ್ ಅವರು ಚಾಮರಾಜಪುರಂನಿಂದ.
1: ಓಕೆ, ನಾವು ಕಾರ್ಯಕ್ರಮ ಮಾಡುವ ಭರಾಟೆಯಲ್ಲಿ ಮುಖ್ಯವಾದ ವಿಚಾರವನ್ನೇ ಮರೆತುಬಿಟ್ವಿ. ಯಾಕೆ ಅಂತ ಹೇಳಿದ್ರೆ, ಮುಖ್ಯ ಪ್ರಶ್ನೆಯನ್ನು ನಮ್ಮ ಕೇಳುಗರಿಗೆ ಕೇಳುವಂತಹ ಸಮಯ ಆಗೋಗಿದೆ. ಆದರೂ ಕೂಡ ಕೇಳ್ತಾ ಇದ್ದೀನಿ, ಇದು ಮುಖ್ಯ ಪ್ರಶ್ನೆ, ಗಮನಿಸಿ ಇದನ್ನು ವಾಟ್ಸಪ್ನಲ್ಲೇ ಮಾತ್ರ ಸಂದೇಶ ಕಳಿಸುವ ಮುಖಾಂತರ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ, ಪ್ರಶ್ನೆ ಹೀಗಿದೆ. 18ನೇ ಶತಮಾನದಲ್ಲಿ ಭಾರತದ ಒಂದು ಪ್ರಮುಖ ಸಂಸ್ಥಾನದ ಆಡಳಿತದ ಚುಕ್ಕಾಣಿ ಹಿಡಿದ ಮಹಿಳೆ. ಇದಕ್ಕೆ 3 ಕ್ಲೂ ಇದೆ. ಮೊದಲನೇ ಕ್ಲೂ ಇದು, 18ನೇ ಶತಮಾನದಲ್ಲಿ ಭಾರತದ ಒಂದು ಪ್ರಮುಖ ಸಂಸ್ಥಾನದ ಆಡಳಿತ ಚುಕ್ಕಾಣಿ ಹಿಡಿದ ಮಹಿಳೆ ಯಾರು ಅನ್ನುವಂಥದ್ದು ಇವತ್ತಿನ ಮುಖ್ಯ ಪ್ರಶ್ನೆಯ ಮೊದಲ ಸುಳಿವು ಕ್ಲೂ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು, ನಮಗೆ ಒಂದು ಪತ್ರ ಬಂದಿತ್ತು ಏನಂತ ಹೇಳಿದ್ರೆ, ಐ ಪಿ ಎಸ್ ನಗರದವರು ಯಾರು ಅವ್ರ ಹೆಸರು
0: ನರಸಿಂಹಯ್ಯ
1: ಅವರು ಕಳೆದ ಬಾರಿ ವಿನ್ನರ್ ಆಗಿದ್ದರು, ಅವ್ರನ್ನ ಕರೆದಿರಲಿಲ್ಲ. ಯಾಕೆ ನನ್ನ ಕರೆದಿಲ್ಲ, ನಾನು ಕರೆಗೆ ನಿರೀಕ್ಷೆಯಲ್ಲಿದೆ ಅಂತ ಹೇಳಿದರು. ಒಂದು ಗಮನಿಸಿ, ಯಾಕೆಂದರೆ ಒಬ್ಬರು ಒಂದು ಸಲ ವಿನ್ನರ್ ಆಗಿ ಆಕಾಶವಾಣಿಗೆ ಬಂದ ಮೇಲೆ ಮತ್ತೆ ಮತ್ತೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆಯವ್ರಿಗೆ ಅವಕಾಶ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಅಂತ ಹೇಳ್ತಾ, ಅವತ್ತು ವಿನ್ನರ್ ಆಗಿದ್ದವರೇ ಇಬ್ಬರು, ಆ ಇಬ್ಬರು ವಿನ್ನರು ಕೂಡ ಆಕಾಶವಾಣಿಗೆ ಬಂದಿದ್ದರು, ಆ ಉದ್ದೇಶಕ್ಕಾಗಿ ಕರೆದಿಲ್ಲ ಅಂತ ಹೇಳ್ತಾ, ಇವತ್ತು ನಿಮಗೆ ಒಂದು ಸುವರ್ಣಾವಕಾಶ. ಈಗಾಗಲೇ ಕೂಡ ನಾವು ಮುಖ್ಯ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದೀವಿ, ಮುಂದಿನ ಕರೆಗೆ ಹೋಗುವಂತಹ ಸಮಯ.
0: ಹಲೋ
1: ಹಲೋ. ಓಕೆ, ಒಂದು ಸಣ್ಣ ಬ್ರೇಕ್ನ ತಗೊಂಡು ಬರೋಣ, ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೀರ್ತನ
0: ಖಂಡಿತ ದಿಗ್ವಿಜಯ್.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ.
3: ಆತ್ಮ ಗೌರವದ ಬದುಕು, ಸ್ವಾತಂತ್ರ್ಯ ಅಂತಂದ್ರೆ ಅದು ಕೇವಲ ಮನೆಯಿಂದ ಹೊರ ಹೋಗುವಂತದ್ದಲ್ಲ.
4: ಯಾವುದೋ ಒಂದು ಅಪರಿಚಿತ ವಾತಾವರಣದಲ್ಲಿ ಒಂದು ಸುರಕ್ಷತೆ ಭಾವನೆಯೂ ಕೂಡ ನನಗೆ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ಅಭಿಪ್ರಾಯ. ನಾನು
5: ಸ್ತ್ರೀ ಧನಾತ್ಮಕವಾಗಿ ಯಾವಾಗ್ಲೂ ಚಿಂತನೆ ಮಾಡಬೇಕು, ಅವಳು ಸಾಮಾಜಿಕ ಕಳಕಳಿನ ಕೊಡ್ಬೇಕಾಗತ್ತೆ, ಆಮೇಲೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ವಿವೇಚನಾ ಶಕ್ತಿ ಅವಳಿಗಿರಬೇಕು.
2: ಮರೆಯದೆ ಕೇಳಿ ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
6: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ, ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1ರಿಂದ 10ನೇ ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
7: ಹಲೋ, ಇಸ್ ಇಟ್ 251-2582?
8: ಯೆಸ್.
9: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
10: ಸರ್, ಒಂದು ಹಾಡು ಬೇಕಿತ್ತು.
11: ಕೇಳು ಕೊಡುವೆ ನಿನಗೆ ನಾನೀಗ.
12: ಕರೆಗೊಂದು ಗೀತೆ.
13: ಕರೆಗೊಂದು

0: ನಿಮ್ಮ ಅಪೇಕ್ಷೆಯ ಗೀತೆಗಳು
1: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ
2: ಹೃದಯ ತುಂಬಿ ಹಾಡುವೆ ಹೊಸದು ಗೀತೆ ಮಾಲಿಕೆ.
3: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
4: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
0: ಕರೆ ಮಾಡಿ
1: 251-2582
0: ಅಥವಾ 251-0809
3: ಎಸ್ಟಿಡಿ ಕೋಡ್ 0821.
5: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
1: ಕೇಳಿ
3: ಆನಂದಿಸಿ.
6: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:00 ಪ್ರಸಾರವಾಗುವ ಯುವವಾಣಿಯಲ್ಲಿ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಮೈಸೂರಿನ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
7: ಭಾರತಾಂಬೆ ನಿನ್ನ ಜನ್ಮದಿನ.
8: 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಬಾಂಬೆಯಲ್ಲಿ ಕಾಂಗ್ರೆಸ್ ರೇಡಿಯೋ ಅನ್ನು ಭೂಗತ ರೇಡಿಯೋ ಸ್ಟೇಷನ್ ಅನ್ನು ಸ್ಥಾಪಿಸಿದ ಹೆಗ್ಗಳಿಕೆ ಯಾರದು ಗೊತ್ತಾ?
7: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
6: ನೆನಪಿಡಿ, ಇಂದು ರಾತ್ರಿ 8:00 ಯುವವಾಣಿ ಎಫ್ಎಂ 100.6.
0: ಬಾನುಲಿ ಕೃಷಿ ಬೆಳಗು.
9: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 24 ಸೋಮವಾರ ಬೆಳಿಗ್ಗೆ 10:00
9: ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಡಿಕೆ ಕೊಪ್ಪಲು ಗ್ರಾಮದ ಕೆಎಸ್ ಹಿರಣ್ಣಯ್ಯ ಹಾಗೂ ಆರ್ಟಿ ರುಕ್ಮಿಣಿ ದಂಪತಿಗಳ ಜಮೀನಿನಲ್ಲಿ.
10: ನಾನು ಕೆಎಸ್ ಹಿರಣ್ಣಯ್ಯ.
11: ನಾನು ಆರ್ಟಿ ರುಕ್ಮಿಣಿ.
10: ನಮ್ಮ ಜಮೀನಿನಲ್ಲೇ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡುತ್ತಿದ್ದೇವೆ.
11: ಎಲ್ಲರೂ ತಪ್ಪದೇ ಬನ್ನಿ.

0: ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಸಂಪೂರ್ಣ ರೇಷ್ಮೆ ಕೃಷಿ ತಾಂತ್ರಿಕತೆಗಳ ಪ್ರದರ್ಶನ ಏರ್ಪಾಡಾಗಿದೆ.
1: ಕೃಷಿರತ್ನ ಪ್ರಶಸ್ತಿ ಪ್ರದಾನ,
0: ವಿಜ್ಞಾನಿಗಳೊಂದಿಗೆ ಸಂವಾದ,
1: ಕೃಷಿ ಪ್ರಕಟಣೆಗಳ ಮಾರಾಟ,
0: ಸಾವಯವ ಹಾಗೂ ಜೈವಿಕ ಉತ್ಪನ್ನಗಳ ಪ್ರದರ್ಶನ ಈ ಬಾರಿಯ ವಿಶೇಷ.
1: ಬನ್ನಿ
0: ಭಾಗವಹಿಸಿ.
1: ಇದೇ ತಿಂಗಳ 24ರಂದು ಸೋಮವಾರ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಡಿಕೆ ಕೊಪ್ಪಲು ಗ್ರಾಮದಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳೆಗೂ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

0: ಜುಗ್ ಜುಗ್ ಜಿಯೋ ಅಭಿಯಾನ 2026.
1: ಒಬ್ಬರ ಬದುಕಿನ ಅಂತ್ಯ ಮತ್ತೊಬ್ಬರ ಬದುಕಿನ ಹೊಸ ಆರಂಭವಾಗಬಹುದು.
0: ಅಂಗಾಂಗ ಮತ್ತು ಅಂಗಾಂಶದಾನದ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಜುಗ್ ಜುಗ್ ಜಿಯೋ ಅಭಿಯಾನ 2026 ಎಂಬ ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ಆರಂಭಿಸಿದೆ.
1: ಅಂಗಾಂಗದಾನವೆಂದರೆ ಕೇವಲ ದಾನವಲ್ಲ, ಅದು ಜೀವದಾನ. ಅಂಗಾಂಗದಾನದ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಸತ್ಯವನ್ನ ತಿಳಿದುಕೊಳ್ಳೋಣ.
0: ವೈದ್ಯರು ಹಾಗೂ ತಜ್ಞರಿಂದ ಅಂಗಾಂಗದಾನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿದುಕೊಳ್ಳೋಣ.
1: ನೀವು ಸಹ ಅಂಗಾಂಗದಾನ ಮಾಡಲು ಇಚ್ಛಿಸಿದರೆ ನಿಮ್ಮ ಆಧಾರ್ ಮೂಲಕ ಆನ್ಲೈನ್ನಲ್ಲಿ ಅಧಿಕೃತ ಪ್ರತಿಜ್ಞೆ ಮಾಡಬಹುದು.
0: ನಿಮ್ಮ ಒಂದು ನಿರ್ಧಾರ ಹಲವು ಜೀವಗಳಿಗೆ ಹೊಸ ಆಶಾಕಿರಣ.
1: ಜುಗ್ ಜುಗ್ ಜಿಯೋ ಅಭಿಯಾನ

ಕೇಳುಗರೇ, ನಮಸ್ಕಾರ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಕೇಳುಗರಾಗೆ ಒಂದು ಗಮನಕ್ಕೆ ಅಂತ ಹೇಳ್ತಾ, ನಮ್ಮ ದೂರವಾಣಿ ಸಂಖ್ಯೆಯಲ್ಲಿ ವ್ಯತ್ಯಯ ಉಂಟಾಗಿರೋದರಿಂದ ಯಾವುದು ಕರೆಗಳು ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕಾಗಿ ನಾವು ಜಾಹೀರಾತುಗಳನ್ನು ಪ್ರಸಾರ ಮಾಡ್ತಿದ್ದೀವಿ. ಈಗ ಆ ವಿಚಾರವನ್ನು ನಮ್ಮ ತಂತ್ರಜ್ಞರು ಪರಿಶೀಲನೆ ಮಾಡ್ತಾಯಿದ್ದಾರೆ. ಆ ಒಂದು ಸಮಸ್ಯೆ ಬಗೆಹರಿಯುವ ತನಕ ಒಂದೆರಡು ಗೀತೆಗಳನ್ನು ಕೇಳಿ ಬರೋಣ, ಬನ್ನಿ.

0: ಕೇಳಿದ್ರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದೂರವಾಣಿ ಸಂಖ್ಯೆ ಸಮಸ್ಯೆ ಇರೋದರಿಂದ ವಾಟ್ಸಪ್ಗೆ ಪ್ರಶ್ನೆ ಕೇಳಲಿಕ್ಕೆ ಏನು ಸಮಸ್ಯೆ ಇಲ್ವಲ್ಲ ಅಂತ ಹೇಳ್ತಾ ವಾಟ್ಸಪ್ಗಾಗಿ ಒಂದು ಪ್ರಶ್ನೆ, ಅಂದರೆ ವಾಟ್ಸಪ್ನಲ್ಲೇ ಪ್ರಶ್ನೆ ಕೇಳೋಣ, ಯಾರೆಲ್ಲ ಸರಿಯಾದ ಉತ್ತರ ಕೊಡ್ತಾರೆ ಅವರ ಹೆಸರುಗಳನ್ನು ಹೇಳೋಣ ಅಂಥೇಳಿ. ಈಗ ಕೇಳುವಂತಹ ಧ್ವನಿ ಯಾರ ಧ್ವನಿ ಅಂತ ಹೇಳಬೇಕು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದು ಯಾರ ಧ್ವನಿ?
1: ಸೊ ಫಾರ್ ಆಸ್ ದಿ ಅಲ್ಟಿಮೇಟ್ ಗೋಲ್ ಇಸ್ ಕನ್ಸರ್ನ್ಡ್, ಐ ಥಿಂಕ್ ನನ್ ಆಫ್ ಅಸ್ need have any apprehensions. None of us need have any doubt. But my fear, which I must express clearly, is this. Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common.
0: ಓಕೆ, ಇದು ಯಾರ ಧ್ವನಿ ಅಂಥೇಳಿ ವಾಟ್ಸಪ್ನಲ್ಲಿ ತಾವು ಸಂದೇಶವನ್ನು ಕಳಿಸ್ಬೋದು. ಸಂದೇಶ ಕಳಿಸಿ ಹೆಸರನ್ನ ಓದ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ಒಂದು ಹಾಡಿನ ತುಣುಕನ್ನು ಕೇಳ್ಕೊಂಬರೋಣ.

0: ಈ ಒಂದು ಹಾಡನ್ನ ಹಾಕಿದ್ವಿ. ಯಾರೆಲ್ಲ ವಾಟ್ಸ್ಆ್ಯಪ್ನಲ್ಲಿ ಸರಿ ಉತ್ತರ ಕಳಿಸಿದೀರಾ ಅವರ ಹೆಸರನ್ನ ಈಗ ಓದ್ತಾ ಇದ್ದೀವಿ. ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಕೆಟಿ ಶ್ರೀಮತಿ ಅವರು ರಾಮಕೃಷ್ಣ ನಗರದಿಂದ, ನಿರ್ಮಲಾ ಮಹದೇವ್ ಅವರು ರಾಮಕೃಷ್ಣ ನಗರದಿಂದ, ಯೋಗಾನಂದ ರಾಂಪುರಿ ಅವರು ನಜರ್ಬಾದ್ನಿಂದ, ಹಾಗೆ ಪ್ರಿಯದರ್ಶಿನಿ ಅವರು ಮೈಸೂರಿನಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ನಾಗರತ್ನ ನಟೇಶ್ ಅವರು ಸರಸ್ವತಿಪುರಂನಿಂದ, ಹರ್ಷಿತಾ ಶಕ್ತಿನಗರದಿಂದ, ಎನ್ ರಮೇಶ ಮಾಳೋದೆ ಮಂಡಿ ಮೊಹಲ್ಲಾದಿಂದ, ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ನಂಜನಗೂಡು ಮಹೇಶ್ ನಾಯ್ಕ ಅವರು ಕಳಿಸಿದ್ದಾರೆ, ರಮಾಮಣಿ ಅವರು ಸಿದ್ದಪ್ಪ ಸ್ಕ್ವೇರ್ನಿಂದ, ಹಾಗೆ ಅಷ್ಟೇ ಇಷ್ಟು ಜನ ಸರಿ ಉತ್ತರವನ್ನ ಕಳಿಸಿದ್ದಾರೆ. ಸರಿ ಉತ್ತರ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.
1: ನೀವು ಸರಿ ಉತ್ತರನೇ ಹೇಳಿವಲ್ಲ, ಸರಿ ಉತ್ತರ ಕಳಿಸೋರು ಹೇಳ್ಬಿಟ್ರಿ, ಸರಿ ಉತ್ತರ ಬೇಕಲ್ವಾ? ಓಕೆ, ಸರಿ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ. ಈಗ ಮುಂದಿನ ಪ್ರಶ್ನೆ, ರಾಣಿ ಚೆನ್ನಮ್ಮನ ಹೋರಾಟ ನಿಂತರೂ ಈ ವೀರನ ಹೋರಾಟ ನಿಲ್ಲಲಿಲ್ಲ. ಕಿತ್ತೂರಿನ ಸ್ವಾತಂತ್ರ್ಯದ ಕಿಡಿಯನ್ನು ಮುಂದುವರಿಸಿದ ಆ ಯೋಧ ಯಾರು? ಬಹಳಷ್ಟು ಜನಕ್ಕೆ ಗೊತ್ತಾಗ್ಬಿಡುತ್ತೆ ಯಾರು ಅಂಥೇಳಿ, ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿದಾಗ ಆ ವೀರ ಯೋಧ ಯಾರು ಅಂತ ಹೇಳಿ. ಓಕೆ, ಹಾಡು ಒಂದು ಹಾಡಿನ ತುಣುಕನ್ನು ಕೇಳ್ಕೊಂಬರೋಣ, ಉತ್ತರವನ್ನು ಕೊಡ್ಲಿಕ್ಕೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳೋಣಲ್ವಾ? ಕೀರ್ತನ
0: ಖಂಡಿತ ದಿಗ್ವಿಜಯ್.

0: Now the time is love time.
1: ಕೆಳಗಡೆ ನಾವು ಕೇಳಿದಂತ ಪ್ರಶ್ನೆಯಾಗಿತ್ತು. ರಾಣಿ ಚೆನ್ನಮ್ಮನ ಹೋರಾಟ ನಿಂತರೂ ಈ ವೀರನ ಹೋರಾಟ ನಿಲ್ಲಲಿಲ್ಲ. ಕಿತ್ತೂರಿನ ಸ್ವಾತಂತ್ರ್ಯದ ಕಿಡಿಯನ್ನ ಮುಂದುವರಿಸಿದ ಆ ಯೋಧ ಯಾರು ಅಂತ ಇದಕ್ಕೆ ಉತ್ತರ ಹೇಳ್ಬಿಡೋಣ ದಿಗ್ವಿಜಯ.
2: ಖಂಡಿತ ಹೇಳಿ, ನೀವ್ ಹೇಳಕ್ಕಿಂತ ಅವ್ರು ಗೊತ್ತಿದೆ ಬಿಡಿ.
1: ಖಂಡಿತ ಸಂಗೊಳ್ಳಿ ರಾಯಣ್ಣ ಸರಿಯಾದ ಉತ್ತರ.
2: ವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ಸರಿಯಾದ ಉತ್ತರ. ಈಗ ಸರಿಯಾದ ಉತ್ತರ ಕಳಿಸ್ತಾರೆ ಯಾರು? ಕೀರ್ತನ
1: ಉಮಾ ರಾಮದಾಸ್ ಅವರು ಮೈಸೂರಿನಿಂದ, ನರಸಿಂಹಯ್ಯ ಅವರು ಐಪಿಎಸ್ ನಗರದಿಂದ, ಎಸ್ ಆನಂದ್ ನಾಯ್ಕ ಸುಣ್ಣತ್ಕೇರಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್, ಎನ್ ಎಚ್ ಜಯರಾಮ್ ಹೆಬ್ಬಾಳ್, ತಾರಾಸೇತುರಂ ವಿಜಯನಗರ, ಜಯಪ್ರಕಾಶ್ ರಾಮಕೃಷ್ಣ ನಗರ, ಗೋವಿಂದರಾಜ್ ಅವರು ನಾಲ್ಕನೇ ಹಂತದಿಂದ, ಸರಸ್ವತಿ ನಾಗೇಂದ್ರ ಕುರ್ಗಳ್ಳಿ, ನಾಗರತ್ನ ಮಹದೇವಪುರದಿಂದ, ಹಾಗೆ ಬೆಲ್ವತ್ತ ಗ್ರಾಮದಿಂದ ನಂದಿನಿ ಲೋಕೇಶ್, ಎನ್ ಚಂದ್ರಶೇಖರ್ ಅವರು ಎಸ್ಬಿಎಂ ಲೇಔಟ್ ಬೋಗಾದಿಂದ, ಜಿ ಗಿರೀಶ್ ಕುಮಾರ್ ವಾಟಾಳು, ಶಾಂತಲಾ ರಾಮಾನುಜ ರೋಡ್, ಎನ್ ರಮೇಶ ಮಾಳೋದೆ, ವೆಂಕಟಕೃಷ್ಣ ಅವರು ಶ್ರೀನಗರದಿಂದ, ಹಾಗೆ ರಜನಿ ಮದ್ದೂರಿನಿಂದ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹರ್ಷಿತಾ ಶಕ್ತಿನಗರದಿಂದ, ಕೆಆರ್ಪೇಟೆಯಿಂದ ಹಿರಿಯಣ್ಣ, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ವೇದ ಹೇಮಂತ್ ಕುಮಾರ್ ಪಾಲಳ್ಳಿಯಿಂದ, ಸುಮತಿ ನಾಗರಾಜ್, ಬಿಂದು ಪ್ರಕಾಶ್ ಬೆಂಗಳೂರು, ಪೋಷಿತಾ ಕಲ್ಪಿತಾ ವಿವೇಕಾನಂದ ನಗರ, ರೇಖಾ ಕನಕದಾಸ್ ನಗರ, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಚಿನ್ನಮ್ಮಣ್ಣಿ ಅವರು, ಹಾಗೆ ಒಂದು ಮೂರ್ನಾಲ್ಕು ಜನ ಅವ್ರ ಹೆಸರನ್ನು ನಮಗೆ ಕಳಿಸಿಲ್ಲ. ಚೈತ್ರ ಅವರು ಸಿಂಧುವಳ್ಳಿಯಿಂದ, ಯೋಗಾನಂದ ರಾಮ್ಪುರಿ ಅವರು ನಜರ್ಬಾದ್ನಿಂದ, ಲಿಂಗರಾಜು ಬೊಮ್ಮೇನಹಳ್ಳಿ, ಅನುಷಾ ಮಹೇಂದ್ರ ಚೈನಾ, ಎಸ್ ಎಂ ಶೋಭಾ ಹಾಸನ, ವಿದ್ಯಾ ಕೆಆರ್ ನಗರ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಅನಿತಾ ಅಶೋಕ್ ಮೈಸೂರು, ಸುಮಾ ಶ್ರೀರಾಮ್ಪುರ, ಪುಷ್ಪಾ ಮಂಜುನಾಥ್ ಕುವೆಂಪು ನಗರ, ಲೀಲಾವತಿ ವಿದ್ಯಾನಗರ, ಹಾಗೆ ತೇಜೇಶ್ವರ್ ರಾವ್ ಅವರು ಐಪಿಎಸ್ ನಗರ ಮೈಸೂರು, ಪ್ರಭುಸ್ವಾಮಿ ಗಂಗಾವತಿ, ಕಲಾಪ್ರಸಾದ್ ಬೆಮ್ಮೆಲ್ ನಗರ, ವೇದ ಹಾಸನ, ಪದ್ಮ ಅಂಕುಶಾಪುರ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಹಾಗೆ ವಸಂತ ನಾಗೇಶ್ ಅವರು ಕುವೆಂಪು ನಗರ ಮೈಸೂರಿನಿಂದ.
2: ಓಕೆ, ಕರೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ವಾಟ್ಸಪ್ನಲ್ಲಿ ತಮ್ಮ ಸಂದೇಶಗಳು ಬರ್ತಾ ಇದೆ, ನಮಗೆ ಭಾಳ ಸಂತೋಷ. ದೂರವಾಣಿಯಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ, ಅದರಿಂದ ನಮ್ಮ ತಂತ್ರಜ್ಞರು ಅದರ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾ, ಅದೇ ರೀತಿ ನಾವು ಕಾರ್ಯಕ್ರಮ ಮುಂದುವರಿಸ್ತಾ ನಿಮಗೆ ವಾಟ್ಸಪ್ ಸಂದೇಶದ ಮುಖಾಂತರ ಉತ್ತರವನ್ನು ಕೇಳ್ತೀವಿ. ಹಾಗೆ ಮುಖ್ಯ ಪ್ರಶ್ನೆಗೆ ಬರೋದಾದರೆ, ಈಗ ಮುಖ್ಯ ಪ್ರಶ್ನೆಯನ್ನು ಒಮ್ಮೆ ಕೇಳಿದ್ದೀವಿ, ಏನಂತ ಹೇಳಿದ್ರೆ ಮೊದಲ ಕ್ಲೂವನ್ನು ಕೊಟ್ಟಿದ್ವಿ. 18ನೇ ಶತಮಾನದಲ್ಲಿ ಭಾರತದ ಒಂದು ಪ್ರಮುಖ ಸಂಸ್ಥಾನದ ಆಡಳಿತ ಚುಕ್ಕಾಣಿ ಹಿಡಿದಂತಹ ಮಹಿಳೆ ಯಾರು ಅಂಥೇಳಿ. ಎರಡನೇ ಕ್ಲೂ ಇದಾಗಿದೆ, ಇವರ ಆಡಳಿತದಲ್ಲಿ ಜನಕಲ್ಯಾಣಕ್ಕೆ ಹೆಚ್ಚಿನ ಒತ್ತು ನೀಡಿ ದೇಶದ ಅನೇಕ ಪ್ರಸಿದ್ಧ ದೇವಾಲಯಗಳ ಜೀರ್ಣೋದ್ಧಾರಕ್ಕೂ ಕೊಡುಗೆ ನೀಡಿದ್ದಾರೆ.

0: ಇದ್ರು ಈ ವೀರ ಮಹಿಳೆ ಯಾರು ಅನ್ನುವಂಥದ್ದು ಇನ್ನೊಂದು ಕ್ಲೂ ಇದೆ. ಇನ್ನು ಒಂದು ಕ್ಲೂನ ಮುಂದಕ್ಕೆ ನಾವು ಹೇಳೋಣ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆ ಕೇಳೋಣಲ್ವಾ?
1: ಖಂಡಿತ ದಿಗ್ವಿಜಯ್.
0: ಮುಂದಿನ ಪ್ರಶ್ನೆ ಯಾವುದು ಕೀರ್ತನ?
1: ಮುಂದಿನ ಪ್ರಶ್ನೆ ಬಂದು ನಾವು ಒಂದು ಪ್ರಶ್ನೆನೇ ಕೇಳ್ತಾ ಇದ್ದೀವಿ, ಏನಂದ್ರೆ ಒಂದು ಕಾರ್ಟ್ರಿಜ್, ಒಂದು ವಿರೋಧ, ಒಂದು ಬಂಡಾಯ, ಈ ಮೂರು ಪದಗಳು ನೆನಪಿಸಿದಾಗ ಬರುವ ಸಿಪಾಯಿ ಯಾರು?
0: ಓಕೆ, ಒಂದು ಕಾರ್ಟ್ರಿಜ್, ಒಂದು ವಿರೋಧ, ಒಂದು ಬಂಡಾಯ, ಈ ಮೂರು ಪದಗಳು ನೆನಪಿಸಿದಾಗ ಬರುವಂತಹ ಸಿಪಾಯಿ ಯಾರು ಅನ್ನುವಂಥದ್ದು ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ತಾವು ವಾಟ್ಸಪ್ನಲ್ಲಿ ಉತ್ತರವನ್ನು ಕೊಡಬಹುದು. ಒಂದು ಎರಡು ನಿಮಿಷದ ಒಂದು ಬ್ರೇಕ್ ಹಾಡನ್ನು ಕೇಳ್ಕೊಂಬರೋಣ, ನಂತರ ನಿಮ್ಮ ಉತ್ತರಗಳನ್ನು ಓದ್ತೀವಿ.

0: ಕೇಳಿದ್ರೆ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕೇಳಿದಂತ ಪ್ರಶ್ನೆ ಬಂದು ಒಂದು ಕಾರ್ಟ್ರಿಜ್, ಒಂದು ವಿರೋಧ, ಒಂದು ಬಂಡಾಯ, ಈ ಮೂರು ಪದಗಳು ನೆನಪಿಸಿದಾಗ ಬರುವ ಸಿಪಾಯಿ ಯಾರು ಅಂತ. ಯಾರು ದಿಗ್ವಿಜಯ್?
1: ಯಾರು ನೀವೇ ಹೇಳ್ಬಿಡಿ ಯಾರು ಅಂತ ಹೇಳಿ.
0: ಮಂಗಳ್ ಪಾಂಡೆ, ಇದು ಸರಿಯಾದ ಉತ್ತರ ಆಗಿದೆ. ಸರಿಯಾದ ಉತ್ತರವನ್ನ ನಮ್ಗೆ ಕಳಿಸ್ತವರು ಬೆಲ್ವತ ಗ್ರಾಮದಿಂದ ನಂದಿನಿ ಲೋಕೇಶ್, ವೇದಾ ಹಾಸನದಿಂದ, ಶಾಂತಿನಿ ಹಾಸನದಿಂದ, ಹಾಗೆ ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಮತ್ತು ತಾರಾ ಸೇತುರಾಮ್ ವಿಜಯನಗರದಿಂದ, ಗುಂಡ್ಲಪೇಟೆಯಿಂದ ಟೇಲರ್ ಸತೀಶ್, ಎಸ್ ಆನಂದ್ ನಾಯ್ಕ ಸುನತ್ಕೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಶಾಂತಲಾ ರಾಮಾನುಜ ರೋಡ್ನಿಂದ, ವೆಂಕಟಕೃಷ್ಣ ಅವರು ಶ್ರೀನಗರದಿಂದ, ತೇಜೇಶ್ವರ್ ರಾವ್ ಅವರು ಐ ಪಿ ಎಸ್ ನಗರದಿಂದ, ಹಾಗೆ ವಿಜಯಲಕ್ಷ್ಮಿ ಎಸ್ ಅವರು ರಾಮಕೃಷ್ಣ ನಗರದಿಂದ.
1: ಓಕೆ, ಇದು 1857 ನಡೆದಂಥದ್ದು ಸಿಪಾಯಿ ದಂಗೆ ಅಂತ ಹೇಳಿ ಬ್ರಿಟಿಷರು ಇದನ್ನು ಕರೆದರು. ಆದರೆ ನಮ್ಮ ಭಾರತೀಯರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಿಡಿಹಚ್ಚಲಿಕ್ಕೆ ಇದು ಒಂದು ಕಾರಣ ಆಯಿತು. ಹೊಸದಾಗಿ ಜಾರಿಗೆ ಬಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ, ಮತಾಂತರ ಹಾಗೂ ಕೈಗಾರಿಕೀಕರಣ, ಬಂದೂಕುಗಳಿಗೆ ಕೊಬ್ಬು ಸವರಿದ್ದು ದಂಗೆಗೆ ಪ್ರಮುಖ ಕಾರಣವಾಯಿತು. ಆಗಲೇ ಕೂಡ ಹೇಳಿದರು, ಕೀರ್ತನ ಮಂಗಳ ಪಾಂಡೆಯವರು ಈ ಒಂದು ದಂಗೆಯ ರುವಾರಿಯನ್ನು ವಹಿಸಿಕೊಂಡಿದ್ದರು. ಈ ಒಂದು ದಂಗೆ ಬಹಳ ಪ್ರಚೋದನಕಾರಿಯಾಗಿ ಬಹಳ ಯಶಸ್ವಿಯಾಗಿ ನಡೀತು. ಇನ್ನೂ ಯಶಸ್ವಿಯಾಗಿದ್ದರೆ ನಮಗೆ ಇನ್ನೂ ಮುಂಚೆನೇ ಸ್ವಾತಂತ್ರ್ಯ ಸಿಕ್ತಿತ್ತೇನೋ ಅನ್ನುವಂತಹ ಆಶಾಭಾವನೆ. ಓಕೆ, ಮುಂದಿನ ಕರೆ ಅಂತೂ ಇಲ್ಲ,
0: ಪ್ರಶ್ನೆಗೆ ಹೋಗೋಣ.
1: ಮುಂದಿನ ಪ್ರಶ್ನೆಗೆ ಹೋಗೋಣ.
0: ಖಂಡಿತ ದಿಗ್ವಿಜಯ,
1: ಪ್ರಶ್ನೆ ಕೇಳೋಣ. ಕೀರ್ತನ,
0: ಈಗ ಒಂದು ವಾಯ್ಸ್ ಕೇಳಿಸ್ಬಿಡೋಣ ನಮ್ಮ ಕೇಳುಗರಿಗೆ.
1: ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕೇಳುಗರೆ. ನಮ್ಮ ಒಂದು ಪ್ರಶ್ನೆ ಏನಂದ್ರೆ, ಈ ಧ್ವನಿಯನ್ನು ಕೇಳಿ ಯಾರದು ಅಂತ ಗುರುತಿಸಿ.
2: At the stroke of the midnight hour, when the world sleeps, India will awake to life and freedom. A moment comes, which comes but rarely in history, when we step out from the old to the new, when an age ends, and when the soul of a nation

0: long suppressed, fine utterance. It is fitting that at this solemn moment we take the pledge of dedication to the service of India and her people and to the still larger cause of humanity.
1: ಕೇಳಿದರೆ ಇದು ಯಾರ ಧ್ವನಿ ಅಂತ ಹೇಳಿ ತಾವು ಗುರುತಿಸಬೇಕು. ತಮಗೆ ಒಂದು ಎರಡು ನಿಮಿಷಗಳ ಕಾಲಾವಕಾಶ, ಸಂದೇಶವನ್ನು ಕಳಿಸ್ಲಿಕ್ಕೆ ಮಾತ್ರ ಅವಕಾಶ. ಯಾಕೆಂದರೆ ಆಗಲೇ ಕೂಡ ಹೇಳಿದೆ, ದೂರವಾಣಿ ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಯ ಆಗಿರೋದ್ರಿಂದ ಕರೆಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ಹಾಡಿನ ತುಣುಕನ್ನು ಕೇಳ್ಕೊಂಬರೋಣ. ಅಲ್ಲಿವರೆಗೂ ನೀವು ಉತ್ತರವನ್ನು ರೆಡಿ ಮಾಡ್ಕೊಳ್ಳಿ, ಕಳಿಸ್ತಾ ಇರಿ ವಾಟ್ಸಪ್ ಸಂದೇಶಕ್ಕೆ. ವಾಟ್ಸಪ್ ಸಂಖ್ಯೆ ಹೀಗಿದೆ, 9480858523. ಹಾಗೆ ಕೂಡ ಇದ್ರ ಜೊತೆಗೆ ಮುಖ್ಯ ಪ್ರಶ್ನೆಗೂ ಉತ್ತರವನ್ನು ಕಳಿಸಿ. ಯಾರು ಮೊದಲು ಉತ್ತರವನ್ನು ಕಳಿಸ್ತಾರೆ ವಾಟ್ಸಪ್ನಲ್ಲಿ, ಅವರು ಆಕಾಶವಾಣಿಗೆ ಭೇಟಿ ಕೊಡುವಂತಹ ಅವಕಾಶವನ್ನು ಪಡ್ಕೋತಾರೆ ಅಂತ ಹೇಳ್ತಾ ಒಂದು ಹಾಡಿನ ತುಣುಕು.

0: ನಾವು ಕೇಳಿಸಿದಂಥ ವಾಯ್ಸ್ ಯಾರ್ದು ಅಂತ ಪ್ರಶ್ನೆ ಕೇಳಿದ್ವಿ, ಅದಕ್ಕೆ ಸಾಕಷ್ಟು ಉತ್ತರಗಳು ಕೂಡ ನಮಗೆ ಬಂದಿದೆ. ಅದಕ್ಕೆ ಮುಂಚೆ ನಾವು ಉತ್ತರವನ್ನು ಹೇಳ್ಬಿಡೋಣ. ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಧ್ವನಿಯಾಗಿತ್ತು. ಸರಿ ಉತ್ತರವನ್ನು ಕಳಿಸಿದವರು ವೆಂಕಟಕೃಷ್ಣ ಅವರು ಶ್ರೀನಗರದಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಶಾಂತಲಾ ರಾಮಾನುಜ ರೋಡ್, ಎನ್ ರಮೇಶ ಮಾಳೋದೆ ಮಂಡಿ ಮೊಹಲ್ಲಾ, ಗೋವಿಂದರಾಜ್ ಅವರು ವಿಜಯನಗರ ನಾಲ್ಕನೇ ಹಂತದಿಂದ, ಸುಮತಿ ನಾಗರಾಜ್, ಹಾಗೆ ವಿಜಯಲಕ್ಷ್ಮಿ ಎಸ್ ಅವರು ರಾಮಕೃಷ್ಣ ನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಕೆಎಂ ಕಾರ್ಯಪ್ಪ ಅಂತ ಕಳಿಸಿದ್ದಾರೆ, ಆದರೆ ಅದು ಸರಿ ಉತ್ತರ ಅಲ್ಲ. ಎನ್ ಚಂದ್ರಶೇಖರ್ ಅವರು SBM ಲೇಔಟ್ ಬೋಗಾದಿಂದ, ಉಮಾ ರಾಮದಾಸ್ ಅವರು ಮೈಸೂರಿನಿಂದ, KT ಶ್ರೀಮತಿ ಅವರು ರಾಮಕೃಷ್ಣ ನಗರದಿಂದ, ಗಾಯತ್ರಿ ಬೆಂಗಳೂರು, ವೀಣಾ ಶ್ರೀಕಾಂತ್ ಹಾಗೆ ಗೀತಾ ಕೌಶಿಕ್ ಅವರು, NH ಜಯರಾಮ್ ಅವರು ಮೈಸೂರಿನಿಂದ, ಮತ್ತು ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ಅನುಷಾ ಮಹೇಂದ್ರ ಅವರು ಚೈನಾದಿಂದ ಕಳಿಸಿದ್ದಾರೆ, ಹಾಗೆ HN ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ, ನಾಗರತ್ನ ನಟೇಶ್ ಅವರು ಸರಸ್ವತಿಪುರಂನಿಂದ, GS ಚಂದನ ಅವರು ಚಿತ್ರದುರ್ಗದಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ಮತ್ತು ಪೋಷಿತ ಕಲ್ಪಿತ ವಿವೇಕಾನಂದ ನಗರದಿಂದ, ಹರಿಣಿ ಮಧುಸೂದನ್ ಅವರು, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಓಕೆ, ಈಗ ಮುಖ್ಯ ಪ್ರಶ್ನೆಯ ಕೊನೆಯ ಸುಳಿವನ್ನು ಹೇಳುವಂಥ ಸಮಯ. ಮಹೇಶ್ವರವನ್ನು ಕೇಂದ್ರವಾಗಿರಿಸಿಕೊಂಡು ಮಾಳ್ವಾ ಪ್ರದೇಶವನ್ನು ಆಳಿದ ಲೋಕಮಾತೆ ಎಂದು ಗೌರವಿಸಲ್ಪಟ್ಟ ರಾಣಿ ಅನ್ನುವಂಥದ್ದು ಮೂರನೇ ಕ್ಲಿಯು. ಮೊದಲನೇ ಕ್ಲಿಯು, 18ನೇ ಶತಮಾನದಲ್ಲಿ ಭಾರತದ ಒಂದು ಪ್ರಮುಖ ಸಂಸ್ಥಾನದ ಆಡಳಿತ ಚುಕ್ಕಾಣಿ ಹಿಡಿದ ಮಹಿಳೆ. ಎರಡನೇದು, ಇವರ ಆಡಳಿತದಲ್ಲಿ ಜನಕಲ್ಯಾಣಕ್ಕೆ ಹೆಚ್ಚಿನ ಒತ್ತು ನೀಡಿ ದೇಶದ ಅನೇಕ ಪ್ರಸಿದ್ಧ ದೇವಾಲಯಗಳನ್ನು ಜೀರ್ಣೋದ್ಧಾರಕ್ಕೂ ಇವರು ಕೊಡುಗೆ ನೀಡಿದ್ರು. ಹಾಗೆ ಕೂಡ ಮಹೇಶ್ವರವನ್ನು ಕೇಂದ್ರವಾಗಿಸಿಕೊಂಡು ಮಾಳ್ವಾ ಪ್ರದೇಶವನ್ನು ಆಳಿದ ಲೋಕಮಾತೆ ಎಂದು ಗೌರವಿಸಲ್ಪಟ್ಟ ರಾಣಿ ಯಾರು ಅಂತ ಹೇಳಿ ಬಹಳಷ್ಟು ಜನಗಳಿಗೆ ಈಗಾಗಲೇ ಗೊತ್ತಾಗಿರುತ್ತೆ. ಬಹಳಷ್ಟು ಉತ್ತರಗಳು ಕೂಡ ಬರ್ತಾ ಇದ್ದಾವೆ, ಇನ್ನೂ ಉತ್ತರಗಳು ಬರಲಿ ಎನ್ನುವ ನಿರೀಕ್ಷೆ. ಈಗ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಕೀರ್ತನ.
0: ಖಂಡಿತ
1: ಮುಂದಿನ ಪ್ರಶ್ನೆ ಕೇಳೋಣ. ಇದು ಕೂಡ ಒಂದು ಧ್ವನಿ ಅಲ್ವಾ?
0: ಹೌದು,
1: ಇದು ಬಹಳ ಮುಖ್ಯವಾದ ಧ್ವನಿ, ಯಾಕೆಂದರೆ ನಮ್ಮ ಕೇಳುಗರು ಇದನ್ನು ಗುರುತಿಸಲೇಬೇಕು. ಯಾಕೆ ಅಂತಂದರೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡಿಬಿಟ್ಟಿದ್ದೀವಿ, ನಮ್ಮ ಅಕ್ಕಪಕ್ಕದ ಊರಿನವರೇ ಅಂತ ಹೇಳ್ತಾ ಈ ಧ್ವನಿಯನ್ನು ಕೇಳಿ ಯಾವ

0: ಯಾರು ಈ ಧ್ವನಿ ಅಂತ ಹೇಳಿ.
1: ಬ್ರಿಟಿಷರು ಜರ್ಮನಿ ಮೇಲೆ ಯುದ್ಧ ಹೂಡಿದ ಕಾಲದಲ್ಲಿ ಮಹಾತ್ಮ ಗಾಂಧಿಯವರನ್ನು ಭಾರತೀಯರಾದ ಸೇವಕರುಗಳನ್ನೆಲ್ಲ ನಮಗೆ ಸಹಕರಿಸಿಕೊಟ್ಟು ಜರ್ಮನಿಯನ್ನು ಸೋಲಿಸಿ ನಮಗೆ ಬೆಂಬಲ ಕೊಡಬೇಕು, ಹಾಗೆ ಕೊಟ್ಟರೆ ಅದರ ನಂತರ ಯುದ್ಧ ನಂತರ ನಿಮಗೆ ಸ್ವರಾಜ್ಯ ಕೊಡ್ತೀವಿ ಅಂಥೇಳಿ ಇವರು ಭರವಸೆ ಕೊಟ್ಟು ಮಹಾತ್ಮ ಗಾಂಧಿಯವರಿಂದ ಸ್ವಯಂ ಸೇವಕರುಗಳನ್ನೆಲ್ಲ ಸೇರಿಸಿಕೊಂಡು ಯುದ್ಧ ನಡೆಸಿದರು.
0: ಓಕೆ, ಇದು ಯಾರ ಧ್ವನಿ ಎನ್ನುವಂಥದ್ದು ಇಂದಿನ ಪ್ರಶ್ನೆ. ವಾಟ್ಸಪ್ನಲ್ಲಿ ಉತ್ತರ ಕಳಿಸಿ, ಕರೆ ಮಾಡಲಿಕ್ಕೆ ಹೋಗಬೇಡಿ, ಕರೆ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ತಾ ಒಂದು ಹಾಡಿನ ತುಣುಕನ್ನು ಮುಂದುವರಿಸ್ತೀವಿ. ಹಾಡಿನ ತುಣುಕಿನ ನಂತರ ಉತ್ತರವನ್ನು ಹೇಳ್ತೀವಿ.

0: ಕೇಳುಗರೆ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗ ಕೇಳಿದಂತಹ ಧ್ವನಿ ಯಾರದು ಅನ್ನುವ ಪ್ರಶ್ನೆ ಆಗಿತ್ತು. ಕೀರ್ತನ, ಉತ್ತರ ಇದೆಯಾ?
1: ಉತ್ತರ ಖಂಡಿತ ಇದೆ. ತಗಡೂರು ರಾಮಚಂದ್ರ ರಾವ್ ಅವರ ಧ್ವನಿ ಆಗಿತ್ತು ನಾವು ಪ್ಲೇ ಮಾಡಿದಂಥದ್ದು.
0: ಓಕೆ, ತಗಡೂರು ರಾಮಚಂದ್ರ ರಾವ್ ಅವರು ನಮ್ಮ ನಂಜನಗೂಡು ಜಿಲ್ಲೆಯವರು, ತಾಲೂಕಿನವರು, ಮೈಸೂರು ಜಿಲ್ಲೆಯವರು. ಬದನವಾಳು ಕೇಂದ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದವರು. ಇವನ್ನ ತಗಡೂರು ಗಾಂಧಿ ಅಂತಲೇ ಪ್ರಸಿದ್ಧಿ ಹೊಂದಿದಂಥವರು. ಉತ್ತರ ಯಾರ್ದು ಎಲ್ಲ ಬಂದಿದೆ ಕೀರ್ತನ?
1: ಎಚ್ ಎನ್ ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ, ಎನ್ ಚಂದ್ರಶೇಖರ್ ಅವರು ಎಸ್ ಬಿ ಎಂ ಲೋಟ್ನಿಂದ, ಕೆ ಟಿ ಶ್ರೀಮತಿ ಅವರು ರಾಮಕೃಷ್ಣ ನಗರದಿಂದ, ಎನ್ ನಂಜುಂಡಸ್ವಾಮಿ ಅವರು ಟಿ ನರಸೀಪುರದಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ನಮಗೆ ಕಳಿಸಿದ್ದಾರೆ.
0: ಓಕೆ, ಇವರ ತಗಡೂರು ರಾಮಚಂದ್ರ ರಾವ್ ಅವರ ಕಾರ್ಯಕ್ರಮಗಳು ಬಹಳಷ್ಟು ಆಕಾಶವಾಣಿಯಲ್ಲಿ ಪ್ರಸಾರ ಆಗಿದ್ದಾವೆ. ಒಂದು ರೂಪಕ್ಕೂ ಕೂಡ ಪ್ರಸಾರ ಆಗಿದೆ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಅವರ ಧ್ವನಿಗಳನ್ನು ಕೂಡ ನಾವು ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಬಂತು. ಮುಗಿಸ್ಲಿಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಕೆಲಸ ಮಾಡಬೇಕಲ್ಲ ಕೀರ್ತನ, ಏನದು?
1: ಮುಖ್ಯ ಪ್ರಶ್ನೆ ಉತ್ತರ, ಅಹಲ್ಯಾಬಾಯಿ ಹೋಳ್ಕರ್.
0: ಓಕೆ, ಅಹಲ್ಯಾಬಾಯಿ ಹೋಳ್ಕರ್ ಮುಖ್ಯ ಪ್ರಶ್ನೆಗೆ ಉತ್ತರವಾಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಕೀರ್ತನ?
1: ಹರಿಣಿ ಮಧುಸೂದನ್ ಅವರು, ಪುಟ್ಟಸ್ವಾಮಿ ಅವರು, ವೀಣಾ ಶ್ರೀಕಾಂತ್, ಗೀತಾ ಕೌಶಿಕ್ ಅವರು, ಗಜಾನನ ಭಟ್, ಜಿ ಎಸ್ ಚಂದನ, ವೆಂಕಟಕೃಷ್ಣ, ವಿಜಯಲಕ್ಷ್ಮಿ ಎಸ್, ಶಿಲ್ಪಾ ಗಿರೀಶ್, ಶಾಂತಿನಿ ಹಾಸನ, ಯುಧಿಷ್ಠಿರ ರಂಪುರೆ, ಪೂರ್ಣಿಮಾ, ನಿವೇದಿತಾ, ಲಿಂಗರಾಜು, ಕಲಾಪ್ರಸಾದ್, ಪೋಷಿತ ಕಲ್ಪಿತ, ನಾಗರತ್ನ ನಟೇಶ್, ಬಿಂದು ಪ್ರಕಾಶ್, ಶಿವಾನಂದ, ಮುದ್ದಳ್ಳಿ ಪುಟ್ಟಸ್ವಾಮಿ, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಲೀಲಾವತಿ ವಿದ್ಯಾನಗರದಿಂದ, ರಾಧಾ ಜಯರಾಮ್, ಜಯಪ್ರಕಾಶ್, ಕೆ ಸ್ವಾಮಿ, ಧನಲಕ್ಷ್ಮಿ, ಉಮಾರಾಮದಾಸ್, ಕಣ್ಣೂರು ವಿ ಗೋವಿಂದಾಚಾರ್ಯ ಅವರು, ಕೆ ಟಿ ಶ್ರೀಮತಿ, ಜಯಪ್ರಕಾಶ್ ರಾಮಕೃಷ್ಣ ನಗರದಿಂದ, ಸುಜಾತ ಅನಿತಾ ಅಶೋಕ್, ಕಲಾಪ್ರಸಾದ್, ಟೇಲರ್ ಸತೀಶ್, ನಾಗರತ್ನ ಸೋಮಶೇಖರ್, ಸುರಭಿ, ಮಂಜು ಕೆ ಆರ್ ಎಸ್ನಿಂದ, ಹಾಗೆ ಹರ್ಷಿತ ಶಕ್ತಿನಗರದಿಂದ, ರಾಜೇಶ್ ಬಂಬು ಬಜಾರ್ನಿಂದ, ಹೆಚ್ ಎಸ್ ದೊರೆಸ್ವಾಮಿ ಅಂತ ಒಂದಷ್ಟು ಜನ ಕಳಿಸಿದ್ರು, ಅದರ ಸರಿ ಉತ್ತರ ಅಲ್ಲ. ಶ್ರೀಕಂಠಯ್ಯನವರು ಅಂತಲೂ ಕಳಿಸಿದ್ದಾರೆ, ಅದರ ಸರಿ ಉತ್ತರ ಅಲ್ಲ. ಹಾಗೆ ಅಹಲ್ಯಾಬಾಯಿ ಹೋಳ್ಕರ್ ಕಳಿಸಿರೋರು ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಇವತ್ತಿನ ವಿನ್ನರ್ ಪುಟ್ಟಸ್ವಾಮಿ ಅವರು.
0: ಪುಟ್ಟಸ್ವಾಮಿ ಅವರು ಎಲ್ಲಿಯವರು?
1: ಅಷ್ಟೇ ಅವ್ರು ಕಳಿಸಿರೋದು ದಿಗ್ವಿಜಯ.
0: ಓಕೆ, ಪುಟ್ಟಸ್ವಾಮಿ ಅವರು ನೀವು ಎಲ್ಲಿಯವರು ಅಂತ ಗೊತ್ತಿಲ್ಲ, ನಿಮಗೆ ಕರೆ ಮಾಡಿ ಆಕಾಶವಾಣಿಗೆ ಬರುವಂತಹ ಅವಕಾಶವನ್ನು ಕೊಡಲಾಗಿದೆ. ಯಾವಾಗ ಎಷ್ಟೊತ್ತಿಗೆ ಬರಬೇಕು ಅಂತ ಕರೆ ಮಾಡಿ ಹೇಳಲಾಗುತ್ತೆ. ಭಾಳ ಸಂತೋಷ, ಎಲ್ಲರೂ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದು ಬೇಜಾರಿನ ಸಂಗತಿ ಏನಂತ ಹೇಳಿದರೆ, ಇವತ್ತು ಪೂರ್ಣ ಪ್ರಮಾಣದಲ್ಲಿ ತಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಆಗಲಿಲ್ಲ ತಾಂತ್ರಿಕ ಸಮಸ್ಯೆಯಿಂದಾಗಿ ಅಂತ ಹೇಳ್ತಾ, ಆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಮ್ಮ ತಂತ್ರಜ್ಞರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ, ಯಾವುದೇ ಸಮಸ್ಯೆ ಇಲ್ಲದಾಗೆ ಕೂಡ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ, ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು. ಇಮೇಲ್

0: ಮಾಡ್ಬೋದು ರಿಪ್ಲೈ AIR mysore@gmail.com replyAIR@gmail.com ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಆಗ್ತಾ ಬಂತು ಕೀರ್ತನ. ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ, ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ತರೋಣ, ನೀವು ಕೂಡ ಕಾನ್ಸೆಪ್ಟ್ ಕಳಿಸಿದ್ರೆ ಬಳಸೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್,
1: ನಮಸ್ಕಾರ.
2: ಗೇಮ್ ಶೋ ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.
3: ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಕೀರ್ತನಾ ವಿ.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಕೈಮಗ್ಗ ಉತ್ಪನ್ನಗಳಿಗೆ ಹಾಗೂ ನೇಕಾರ ಸಮುದಾಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಅನೇಕ ಪರಿವರ್ತನಾತ್ಮಕ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ಹೇಳಿದರು. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಕೋಟಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೈಮಗ್ಗ ಉತ್ಪನ್ನಗಳ ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭ ತೋಗುಣಶಿಯಲ್ಲಿ ರೈತರ ಉತ್ಪನ್ನಗಳ ಖರೀದಿ ಮತ್ತು ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿರುವುದಾಗಿ ಸಚಿವರು ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಇಂದು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕುಮಾರ ಪರ್ವತದ ತಪ್ಪಲಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ, ರಾಮುಹಳ್ಳಿಯ ಮುಕ್ತಿನಾಗ ಮತ್ತು ವಿಧುರಾಶ್ವತ್ಥದ ನಾಗದೇವತೆ ದೇವಾಲಯಗಳಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ದಾವಣಗೆರೆ ನಗರದ ಈಶ್ವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧೆಡೆಗಳಲ್ಲಿರುವ ನಾಗರ ಕಟ್ಟೆಗಳಿಗೆ ಮಹಿಳೆಯರು ಯುವತಿಯರು ಕುಟುಂಬ ಸಹಿತ ತೆರಳಿ ಹಾಲೆರೆದು ಎಳನೀರು ಅಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮದ್ಯಮುಕ್ತ ಹಟ್ಟಿ ಗ್ರಾಮಕ್ಕೆ ಸಂಯಮ ಪ್ರಶಸ್ತಿ ಪ್ರದಾನಿಸಲಾಯಿತು. ತಾಲೂಕಿನ ಕನಕಾಪುರ, ಕಾಮನೂರು, ಹನುಮನಹಳ್ಳಿ ಹಾಗೂ ಲೇಬಗೇರಿ, ಕುಕನೂರು ತಾಲೂಕಿನ ಬಿನ್ನಾಳ ಮತ್ತು ಚಿಕ್ಕೇನಕೊಪ್ಪ, ಕುಷ್ಟಗಿ ತಾಲೂಕಿನ ಮತ್ನಾಳ, ನಾಗರಾಳ, ಬೋದೂರು ತಾಂಡ ಹಾಗೂ ಹಿರೇಬನ್ನಿಗೋಳ ಗ್ರಾಮಗಳಿಗೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ಹಟ್ಟಿ ಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪ ರಚಿಸಿದ ಪಾನ ನಿರೋಧ ಚಳುವಳಿ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 10 ಗ್ರಾಮಗಳು ಮದ್ಯ ಮುಕ್ತವಾಗಿರುವುದು ಸಂತಸದ ವಿಚಾರವಾಗಿದೆ ಎಂದರು.
1: ಇವತ್ತಿನ ದಿನಮಾನದಲ್ಲಿ ಕ್ರಾಂತಿ ಆಗಬೇಕಾಗಿದ್ದು ವ್ಯಸನ ಮುಕ್ತ ಕ್ರಾಂತಿ ಆಗಬೇಕಾಗಿದೆ. ಬಂಧುಗಳೇ, ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ರಾಷ್ಟ್ರ ಅಂದ್ರೆ ಭಾರತ ದೇಶ. ಯುವಕರಂದ್ರೆ ಒಂದು ದೇಶದ ಶಕ್ತಿ, ಆ ಶಕ್ತಿ ಬಳಕೆ ಮಾಡ್ಕೋಬೇಕು. ಮದ್ಯ ವ್ಯಸನಗಳಾಗ್ಲಿ, ಗುಟ್ಕಾ ಆಗ್ಲಿ, ಗಾಂಜಾ ಆಗ್ಲಿ, ಇವತ್ತು ಬಹಳಷ್ಟು ವ್ಯಸನದಿಂದ ಸಮಯವನ್ನ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತಾ ಇದಾರೆ. ಅದರಿಂದ ಭಾರತ ದೇಶಕ್ಕೆ ಹಿನ್ನಡೆ ಆಗ್ತಾ ಇದೆ. ಬಂಧುಗಳೇ, ಇವತ್ತು ಇದೊಂದು ಒಳ್ಳೆ ಕಾರ್ಯಕ್ರಮ. ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಗೊತ್ತಾಗಿದ್ದು, ನನ್ನ ಕ್ಷೇತ್ರದಲ್ಲಿ ಸುಮಾರು 10 ಹಳ್ಳಿಗಳು ಇವತ್ತು ಮದ್ಯ ಮುಕ್ತವಾಗಿದೆ ಅಂತೇಳಿ ಬಹಳಷ್ಟು ಖುಷಿಯಾದಂತ ಕಾರ್ಯಕ್ರಮಕ್ಕೂ ಬಹಳಷ್ಟು ಆಗಬೇಕಾಗಿದೆ ಇವತ್ತಿನ ತೀರ್ಮಾನಗಳಲ್ಲಿ.
0: ಬೆಂಗಳೂರು ದಕ್ಷಿಣ ಜಿಲ್ಲೆ ದೇವನಹಳ್ಳಿ ಸಮೀಪ ಸುಮಾರು 60 ಎಕರೆ ಪ್ರದೇಶದಲ್ಲಿ ಸ್ಪೋರ್ಟ್ಸ್ ಸಿಟಿ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ವಿವಿಧ ಕ್ರೀಡೆಗಳನ್ನು ಒಂದೇ ಸಮಗ್ರ ಕ್ರೀಡಾ ಮೂಲಸೌಕರ್ಯದಡಿ ನಡೆಸಲು ಅನುಕೂಲವಾಗುವಂತೆ ನೀಲನಕ್ಷೆ ಸಿದ್ದಪಡಿಸಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ನಿಯಂತ್ರಣಕ್ಕೆ 7.6

0: 64 ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿ ತಡೆಗೋಡೆ ನಿರ್ಮಾಣಕ್ಕೆ 12 ಕೋಟಿ 77 ಲಕ್ಷ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸಲಾಗುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಯಚೂರಿನಿಂದ ತಿರುಪತಿಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಬುಧವಾರ ಮತ್ತು ಶನಿವಾರ ವಾರಕ್ಕೆ 2 ಬಾರಿ ಸಂಚರಿಸಲಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆ ಸೂಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ನವಿಲು ತೀರ್ಥದ ಶ್ರೀ ರೇಣುಕಾ ಸಾಗರ ಜಲಾಶಯದ ಮಲಪ್ರಭಾ ನದಿ ನೀರಿನ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಮದುರ್ಗ ತಾಲೂಕು ಚಂದರಗಿಯಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಸಂದರ್ಭ ಪೊಲೀಸ್ ಇಲಾಖೆಯಡಿ ಶ್ಲಾಘನೀಯ ಸೇವೆಗಾಗಿ 17 ಪದಕಗಳು, ಅಗ್ನಿಶಾಮಕ ದಳ ಹಾಗೂ ಗೃಹ ರಕ್ಷಕ ದಳದ ಶ್ಲಾಘನೀಯ ಸೇವೆಗಾಗಿ ತಲಾ 2 ಪದಕಗಳು, ವಿಶಿಷ್ಟ ಸೇವೆಗಾಗಿ ರಾಷ್ಟಪತಿಗಳ ಪದಕ ಸೇರಿದಂತೆ ಒಟ್ಟು 22 ಪದಕಗಳು ರಾಜ್ಯಕ್ಕೆ ಸಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕೀರ್ತಿ ಹೆಚ್ಚಿಸಿದ ಎಲ್ಲ ಪದಕ ಪುರಸ್ಕೃತರಿಗೆ ಸಚಿವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.
1: ಎಲ್ಲ ಗೆಳತಿಗೆ ನಮಸ್ಕಾರ. ಕಾರ್ಯಕ್ರಮವನ್ನು ವಚನದೊಂದಿಗೆ ಪ್ರಾರಂಭಿಸುತ್ತೇವೆ.

0: ಶಕುಂತಲಾ ಪಾಟೀಲ್ ಸುನಂದಾ ಗುಡ್ಡ ಎಷ್ಟು ಚೆನ್ನಾಗಿ ವಚನವನ್ನು ಹಾಡಿದ್ರಲ್ಲ. ಈಗ ಗೆಳತಿಯರ ಹಬ್ಬದ ಸಡಗರವನ್ನು ಕೇಳೋಣಂತ.
1: ಏನ್ರವಾ, ಮೊನ್ನೆ ಎಲ್ಲಾರು ಸೇರ್ಕೊಂಡು ಎಲ್ಲೇ ಹೋಗಿದ್ರಲ್ಲ?
2: ಪಂಚಮಿ ಹಬ್ಬಕ್ಕ ಸೀರೆ ತರಕ್ ಹೋಗಿದ್ದೆ.

0: ಅದಕ್ಕ ನಾವೆಲ್ಲ ಪ್ಯಾಟಿಗ್ ಹೋಗಿ ಉಂಡಿಗ್ ಬೇಕಾದ ಸಾಮಾನು ಕಾಯಿಪಲ್ಲೆ ನಮಗ್ ಸೀರಿ ಎಲ್ಲಾ ತಗೊಂಡ್ ಬಂದೇವು ನೋಡ್ರಿ.
1: ಸೀರಿ ಅಷ್ಟ ಅಲ್ರಿ, ನಾನು ಮಕ್ಕಳಿಗೆ ಅರ್ವೆನು ತಗೋಬೇಕ್ ನೋಡ್ರಿ.
2: ಅಯ್ಯೋ, ನಾನು ಮೊನ್ನೆ ಹೋಗಿ ಸೀರೆಗಳನ್ನ ತಂದೇನ್ರಿ. ನಾ ನಿಮ್ಗೆಲ್ಲ ತೋರಿಸ್ತೇನೆ, ಒಳಗ್ ಬರ್ರಿ. ನನ್ನ ಸಸಿ ಚಾ ಮಾಡಿಕೊಡ್ತಾಳ, ನೀವೆಲ್ಲ ಚಾ ಕುಡಿದ್ರೊಳಗ ತಯಾರಾಗಿ ಬರ್ತೀನಿ.
1: ಲಘು ಸೀರಿ ತಂದ್ ತೋರಿಸ್ರಿ, ಮಳಿ ಬರುವಂಗ ಆತಿ.
3: ಅಂಟಿರಿ ಚಾ ತಗೋರಿ. ಹೋದ ತಿಂಗಳು ನನ್ನ 15 ಲಗ್ನ ಆಗಿತ್ತಲ್ರಿ, ಅಕಿನ್ನ ಕರ್ಕೊಂಡ್ ಬಂದೇವ್ರಿ. ಅದಕ್ಕ ನಮ್ಮ ಅತ್ತಿಯವರು ತಗೊಂಡ್ ಸೀರಿನ ಎಲ್ಲ ತೋರಿಸ್ತಾರಂತ.
4: ಅಯ್ಯ, ಸೀರಿ ನೀ ತಗೊಂಡಿಲ್ಲೇನ?
3: ನಂಗ ತವ್ರ ಮನೆಯವರು ಇಲ್ಲೇ ಕಳಿಸ್ಕೊಡ್ತಾರ ಮೋನ. ನಂಗ ತವ್ರಿಗ್ ಹೋಗಕ್ ಆಗಂಗಿಲ್ಲ.
5: ಏನು ತವ್ರ ಮನೆಗ್ ಹೋಗಕ್ ಆಗ್ಲಿ ಅಂದ್ರೆ ಮಗಳಿದ್ದಲ್ಲೇ ಹೋಗಿ ಕೊಡಕ್ ಬರ್ತದೇನ್ರಿ ಕುಸುಮ?
6: ಹೂನ್ರಿ, ಸೀರಷ್ಟ ಅಲ್ಲ, ಜೊತೆಗೆ ಉಂಡಿನು ಕಳಿಸ್ಕೊಡ್ತೇವ್ರಿ. ಉಂಡಿ ಅಂದ್ರ ರವಾ ಉಂಡಿ, ಶೇಂಗಾ ಉಂಡಿ, ಎಳ್ಳುಂಡಿ, ಬೇಸನ್ ಉಂಡಿ, ಅಷ್ಟ ಅಲ್ಲ ಅವಲಕ್ಕಿ, ಚಕ್ಲಿ, ಇಷ್ಟೆಲ್ಲ ನಾ ಮಾಡೇನ್ರಿ. ಅವನ್ನೆಲ್ಲ ಮಗಳಿಗೆ ಕಳಿಸ್ಕೊಡ್ತೇನೆ ನೋಡ್ರಿ. ಸುಜಾತ, ನೀ ಏನೇನ್ ಮಾಡಿರಿ ಹೇಳಿ.
5: ನಾನು ತಂಬಿಟ್ಟು, ಅರಳಿಟ್ಟು, ಗುಳಿಗಿ, ಶೇವು, ಗುಳ್ಳಡ್ಕಿ ಉಂಡಿ ಎಲ್ಲಾ ಮಾಡೇನ್ ನೋಡ್ರಿ.
7: ಅಯ್ಯ, ಇಷ್ಟ ತರದ ಉಂಡಿ ಮಾಡಿರಿ, ಕೇಳಿದ್ರ ನನ್ ಬಾಯಾಗ ನೀರ್ ಬಂತ್ ನೋಡ್ರಿ.
5: ಹಾ, ಇದ್ರ ಜೋಡಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಚೂಡ, ಕಾರ ತಿನ್ಸ್ಬೇಕ್ರವ. ಕೀರ್ತಿ, ಪಂಚಮಿಗೆ ನೀವೇನ್ ಮಾಡಿರಿ?
1: ನಾನು ಎಲ್ಲಾ ಮಾಡೇನ್ವಾ. ಮತ್ ನಮ್ ಮನಿ ಹಿಂದಿನ ಮರಕ್ಕ ಜೋಕಾಲಿ ಕಟ್ಟಿಸ್ತೀನಿ. ಇವತ್ತು ಎಲ್ಲಾರು ನಮ್ಮ ಮನೆಗ್ ಬರ್ರಿ, ಉಂಡಿ ತಿಂದ ಜೋಕಾಲಿ ಜೀಕೋಣ, ಈ ಹಾಡು ಹಾಡೋಣ.

0: ಹೊಸದಾಗಿ ಲಗ್ನಾದ ಹೆಣ್ಮಕ್ಕಳಿಗೆ ಇದು ಒಂದು ಸಡಗರ ಸಂಭ್ರಮದ ಹಬ್ಬ ನೋಡ್ರವ. ಅಣ್ಣನ ಜೋಡಿ ಹೆಮ್ಮೆಯಿಂದ ಅಭಿಮಾನದಿಂದ ಗಂಡನ ಮನೆಯಿಂದ ತವರಿಗೆ ಬರೋದ ಜೀವನದಾಗ ಮರೆಯಲಾಗದ ಸಂದರ್ಭ ಅಲ್ಲೇ.
1: ನಾನು ಆ ಸಡಗರಾನ ಸಂಭ್ರಮಿಸೇನ್ರವ.
2: ಈಗ ನನ್ನ ಮಗನ ನಿಶ್ಚಯ ಆಗೈತಲ್ರಿ, ವಧುವಿನ ಮನೆಗೆ ದೊಡ್ಡ ದೊಡ್ಡ ಉಂಡಿಗಳಿಗೆ ಅಲಂಕಾರ ಮಾಡಿ ಸೀರಿ ಕಣ ದಂಡಿ ಬಳಿ ಎಲ್ಲಾ ತಗೊಂಡು ಎಲ್ಲಾ ಮನೆಯವರು ಹೊಂಟೇವ್ ನೋಡ್ರಿ.
3: ಅಂದ್ರೆ ಕೀರ್ತಿ, ಪಂಚಮಿ ಆದ್ಮೇಲೆ ಹೋಗ್ತಿರೇನ್ರಿ?
2: ಹೌದ್ರಿ, ಕರೇಮ್ಲಿ ದಿವಸ ಹೊರಟೇವ್ರಿ.
3: ಓಹೋ ಹೌದೇನ್ರಿ?
1: ಪಂಚಮಿ ದಿನ ಹೊರಗಿನ ಹಾಲು ಹಾಕೋದು ಕಲ್ಲಿನ ನಾಗಪ್ಪಗೆ ಏನ್ರಿ?
3: ನೋಡ್ರಿ ನಾಗರ

0: ಅಮಾವಾಸ್ಯ ಆದ ಐದನೇ ದಿನ ನಾಗಪಂಚಮಿ ಆಚರಿಸೋದ್ರಿ. ಈ ದಿನ ಹೊರಗಿನ ಹಾಲ್ ಅಂದ್ರೆ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹಾಲೆರಿತಾರ್ರಿ. ಹಿಂದಿನ ದಿನ ನಾಗ ಚತುರ್ಥಿಗೆ ಒಳಗಿನ ನಾಗಪ್ಪನಿಗೆ ಹಾಲೆರಿತಾರ್ರಿ.
1: ರೊಟ್ಟಿ ಪಂಚಮಿಗೆ ಏನೇನ್ ಮಾಡಿರಿ ಮೀನಾಕ್ಷಿ?
2: ನಾಗ ಚತುರ್ಥಿ ಹಿಂದಿನ ದಿನನ ರೊಟ್ಟಿ ಪಂಚಮಿ ನೋಡ್ಸುನಂದ. ಈ ದಿನ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಬದ್ನಿಕಾಯಿ ಎಣ್ಗಾಯಿ, ಜುಣುಕುದ ವಡಿ, ಮಡಕಿ ಕಾಳು, ಆಮೇಲೆ ಶೇಂಗಾ, ಅಗಸಿ, ಪುಟಾಣಿ ಚಟ್ನಿಗಳು, ಕೆಂಪು ಚಟ್ನಿ, ಪಚಡಿ, ಇವನ್ನೆಲ್ಲ ಸಜ್ಜಿ ರೊಟ್ಟಿ ಮ್ಯಾಲ ಇಟ್ಕೊಂಡು ಮೊನ್ನೆ ಮನೆ ಮನೆಗೆ ಹೋಗಿ ರೊಟ್ಟಿ ಕೊಟ್ಟು ಬಂದ್ವಿ ನೋಡ. ಮತ್ತೆ ನಾಗ ಚತುರ್ಥಿ ದಿವಸ ಉಪವಾಸದಿಂದ ಇದ್ದು ನಾಗಪ್ಪಗೆ ಪೂಜೆ ಮಾಡಿ ಸಹೋದರರಿಗೆ ಆಯುರ ಆರೋಗ್ಯ ಹಾರೈಸಿ ಒಳಗಿನ ನಾಗಪ್ಪಗ ಹಾಲು ಹಾಕುದಲ್ಲೇನೆ.
3: ಅನ್ಸೂಯ ಸೀರೆ ತರ್ತೇನೆ ಅಂತ ಒಳಗೆ ಹೋಗಿ ಇನ್ನೂ ಬರ್ಲೇ ಇಲ್ಲ ನೋಡ್ರಿ. ಅಲ್ಲಿ ತನಕ ಒಂದ್ ಪಂಚಮಿ ಹಾಡಾರ ಹೇಳು ನಡೀರಿ.
4: ಪಂಚ

0: ನಮ್ಗೆ ಎಲ್ಲ ಉಂಡಿ ಮಾಡಕ್ ಬರ್ತೈತ್ರಿ ಕುಸುಮ. ನವಣಕ್ಕಿ ಉಂಡಿ ಅಂದ್ರೆ ತಂಬಿಟ್ಟು ಉಂಡಿ, ರಾಜರಿ ಉಂಡಿ ಮಾತ್ರ ಬರಂಗಿಲ್ಲ ನೋಡ್ರಿ. ಅದು ನಾನು ಸ್ವಲ್ಪ ಹೇಳ್ರಿ ನನ್ಗೆ, ನಾನು ಬರ್ಕಂತೀನಿ ಮುಂದಿನ ವರ್ಷ, ನಾನೇ ಮಾಡ್ತೀನ್ರಿ.
1: ನವಣಕ್ಕಿ ಉಂಡಿ ನೋಡ್ರಿ, ನವಣಕ್ಕಿ ಒಂದು ಗ್ಲಾಸ್, ಎರಡು ಚಮಚ ಕಡ್ಲಿ ಬೇಳೆ, ಒಂದು ಚಮಚ ಅಕ್ಕಿ, ಒಂದೂವರೆ ಗ್ಲಾಸ್ ಬೆಲ್ಲ, ಎರಡು ದೊಡ್ಡ ಚಮಚ ತುಪ್ಪ, ಕಸಕಸಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ. ಮಾಡೋ ವಿಧಾನ ಹೇಳ್ತೇನೆ ನೋಡ್ರಿ. ನವಣಕ್ಕಿಯನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ಅಕ್ಕಿ ಮತ್ತು ಕಡ್ಲಿ ಬೇಳೆಯೊಂದಿಗೆ ಚೆನ್ನಾಗಿ ಹುರಿದುಕೊಂಡು ಹಿಟ್ಟು ಮಾಡಿಟ್ಟುಕೊಳ್ಳಬೇಕು.
0: ಎರಡು ಒಟ್ಟಿಗೆ ಹುರಿಬೇಕೇನ್ರಿ?
1: ಇಲ್ಲ, ಸ್ವಲ್ಪ ಮುಂಚೆ ಆ ಕಡ್ಲಿ ಬೇಳೆ ಹುರಿರಲ್ಲ, ಆ ಹಿಟ್ಟನ್ನು ಒಂದು ಚಮಚ ತುಪ್ಪದಲ್ಲಿ ಘಮ್ ಎನ್ನುವ ಹಾಗೆ ಹುರಿದಿಟ್ಟುಕೊಳ್ಳಬೇಕು. ಇನ್ನ ಬೇರೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಅರ್ಧ ಗ್ಲಾಸ್ ನೀರು ಹಾಕಿ ಎಳೆ ಪಾಕ ಮಾಡಿಕೊಳ್ಳಬೇಕು. ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇದ್ದಾಗ ಹುರಿದ ಹಿಟ್ಟು, ಕಸಕಸಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಮತ್ತು ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಅಲಸಿಕೊಂಡು ಉಂಡೆ ಕಟ್ಟಿದರೆ ರುಚಿಕರವಾದ ಪೌಷ್ಟಿಕವಾದ ತಂಬಿಟ್ಟು ಉಂಡಿ ರೆಡಿ. ಇದಕ್ಕ ಈಗ ಮಿಲೆಟ್ ಉಂಡಿ ಕೂಡ ಅಂತಾರ ನೋಡ್ರಿ,
0: ಆರೋಗ್ಯಕ್ಕೂ ಒಳ್ಳೇದ್ ನೋಡ್ರಿ.
1: ಹೌದ್ರಿ. ಇನ್ನ ರಾಜಗಿರಿ ಉಂಡಿ ಒಂದ್ ಹೇಳ್ಬಿಡ್ರ ನಿಮಗ?
0: ಹೇಳ್ರಿ.
1: ಈಗ ರಾಜಗಿರಿ ಉಂಡಿ ಅಂದಿದ್ರಲ್ಲ, ಅದನ್ನೊಂದು ಹೇಳ್ತೇನೆ ನೋಡ್ರಿ. ಬೇಕಾಗುವ ಸಾಮಗ್ರಿಗಳು: ರಾಜಗಿರಿ ಕಾಳು ಒಂದು ಗ್ಲಾಸ್, ಬೆಲ್ಲ ಒಂದೂವರೆ ಗ್ಲಾಸ್, ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೇಳೆ ಒಂದು ಮುಷ್ಟಿ, ಸ್ವಲ್ಪ ಕೊಬ್ಬರಿ ತುರಿ, ಕಸಕಸಿ, ಜಾಜಿಕಾಯಿ, ಏಲಕ್ಕಿ ಪುಡಿ. ಮಾಡುವ ವಿಧಾನ: ರಾಜಗಿರಿ ಕಾಳನ್ನು ಸ್ವಚ್ಛ ಮಾಡಿ ದಪ್ಪಳದ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಹುರಿದಿಟ್ಟುಕೊಳ್ಬೇಕು ನೋಡ್ರಿ. ನಂತರ ಬೇರೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿಕೊಂಡು ಏರು ಪಾಕ ಬರುವವರೆಗೆ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಬೇರೆ ಒಂದು ಅಗಲವಾದ ಪಾತ್ರೆಯಲ್ಲಿ ರಾಜಗಿರಿ ಅರಳನ್ನು ಹಾಕಿ ಅದಕ್ಕೆ ಹಿಡಿಯುವಷ್ಟು ಬೆಲ್ಲದ ಪಾಕವನ್ನು ಹಾಕಿಕೊಂಡು ಶೇಂಗಾ ಬೇಳೆ, ಕೊಬ್ಬರಿ ತುರಿ, ಜಾಜಿಕಾಯಿ, ಏಲಕ್ಕಿ ಪುಡಿಗಳನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಉಂಡಿ ಕಟ್ಟಬೇಕ್ರಿ. ಈ ಉಂಡೆ ಹೊಟ್ಟಿಗೂ ಹಗುರ, ಆರೋಗ್ಯಕ್ಕೂ ಬಹಳ ಒಳ್ಳೆಯದ್ ನೋಡ್ರಿ. ಇದು ಶ್ರಾವಣದ ಉಪವಾಸಕ್ಕ ಒಳ್ಳೆ ತಿಂಡಿ ನೋಡ್ರಿ.
2: ಇಷ್ಟೊಂದು ಉಂಡಿಗಳು ನಾಗರಕಲ್ಲಿಗೆ ಅಥವಾ ಹುತ್ತಕ್ಕ ಹಾಲು ಎರಿತಾರಲ್ಲ, ಇವೆಲ್ಲ ನಾವು ಯಾಕೆ ಮಾಡ್ಬೇಕ್ರಿ? ಇದ್ರ ಹಿಂದಿನ ವೈಜ್ಞಾನಿಕ ಮಹತ್ವ ಏನಾರ ಇದ್ರ ತಿಳಿಸಿ ಹೇಳ್ರಲ್ಲ ನಳ್ಳಾಕ್ಷಿ.
0: ಮಳೆಗಾಲದಲ್ಲಿ ನಮ್ ದೇಹ ಶೀತದಿಂದ ಕೂಡಿರುತ್ತ್ರಿ. ಮುಂದೆ ಆಷಾಢ ಮಾಸದಲ್ಲಿ ಬೀಸುವ ಗಾಳಿಯಿಂದ ನಮ್ ದೇಹ ಚರ್ಮಕ್ಕೆ ರಕ್ಷಣೆ ಬೇಕಾಗುತ್ತ್ರಿ. ಅದಕ್ಕೆ ಶೇಂಗಾ, ಎಳ್ಳು, ಬೆಲ್ಲ ಎಲ್ಲ ಸೇರಿಸಿ ಬೇರೆ ಬೇರೆ ತರಹದ ಉಂಡಿಗಳು ನಮ್ ದೇಹಕ್ಕೆ ಶಾಖ ಕೊಡ್ತಾವ್ರಿ, ಚರ್ಮಕ್ಕೆ ಮೃದುತ್ವ ಸೌಂದರ್ಯ ಸಿಕ್ತ್ರಿ.
3: ಅಷ್ಟೇ ಅಲ್ರಿ, ಹೊಲ ಗದ್ದೆ ಬೆಳೆಗಳಿಗೆ ಕಾಡುವ ಇಲಿ ಹೆಗ್ಣ ಪಶು ಪಕ್ಷಿಗಳಿಂದ ನಾಗಪ್ಪ ರೈತನಿಗೆ ರಕ್ಷಣೆ ಕೊಡ್ತಾನ.
4: ಹಾ, ಅದಕ್ಕ ನಾಗಪ್ಪ ಕೃತಜ್ಞತೆ ತೋರಿಸೋದಕ್ಕ ಈ ಉಂಡಿ, ಹಾಲು, ಗೆಜ್ಜಿ ವಸ್ತ್ರ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ವಿ ನೋಡ್ರಿ. ಇವತ್ತ ನಮ್ಮನ್ನು ರಕ್ಷಣೆ ಮಾಡಪ್ಪ ನಾಗಪ್ಪ ಅಂತ ಕೇಳ್ಕೊಂಡ್ವಿ.
2: ನನಗ ಗೆಜ್ಜಿ ವಸ್ತ್ರನೇ ಮಾಡಕ್ ಬರಂಗಿಲ್ರಿ ಕುಸುಮ. ಇವತ್ತ ನಿಮ್ ಮನಿಗ್ ಬರ್ತೇನ್ರಿ, ನನಗೂ ಹೇಳ್ಕೊಡ್ರಿ ಏನೇನ್ ಸಾಮಾನ್ ತರ್ಬೇಕು ಹೇಳ್ರಿ.
4: ನೀವೇನು ತರೋದ್ ಬೇಡ್ರಿ, ನಮ್ ಮನ್ಯಾಗ ಎಲ್ಲಾ ಸಾಮಾನ್ ಅದಾವ. ಮೊದ್ಲು ಹಾರ ಮಾಡೋದ್ ಹೇಳ್ಕೊಡ್ತೇನಿ, ಆಮೇಲೆ ಬೇರೆ ಬೇರೆ ತರದ ತಿಕ್ಕಡಿ ಹಚ್ಚಿ ಅಲಂಕಾರ ಮಾಡಿ ಹಾರ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡ್ರಿ.
3: ಈಗ ನಮ್ಗೆಲ್ಲರಿಗೂ ಪಂಚಮಿಯಲ್ಲಿ ನಾಗಪ್ಪನಿಗೆ ಹಾಲು ಯಾಕೆ ಹಾಕ್ಬೇಕು, ಪೂಜೆ ಯಾಕೆ ಮಾಡ್ಬೇಕು ಅನ್ನೋದು ವೈಜ್ಞಾನಿಕವಾಗಿ ಗೊತ್ತಾಯ್ತು ನೋಡ್ರಿ.
2: ಆದ್ರೆ ನಾವು ಹುತ್ತಕ್ಕ ಅಥವಾ ನಾಗರ ಕಲ್ಲಿಗೆ ಹಾಕುವ ಹಾಲು ನಾಗ ಕುಡಿಯಂಗಿಲ್ರಿ. ಅದಕ್ಕ ನಾವು ಅಕ್ಕನ ಬಳಗದವರು ಶಾಲಾ ಮಕ್ಕಳಿಗೆ ಮತ್ತ ಬಡ ಮಕ್ಕಳಿಗೆ ಹಾಲು ಉಂಡಿ ಕೊಡಕ್ ಹೊಂಟಿವ್ ನೋಡ್ರಿ ಇವತ್ತ.
0: ಇದೆ ನೋಡ್ರಿ ಸಕಾರಿ ಅನ್ನೋದು, ಎಲ್ಲಾ ಹೆಣ್ಮಕ್ಳು ಹಾಲನ್ನ ಮಣ್ಣಿಗೆ ಹಾಕೋ

0: ಹೇಳಿದ್ಲು, ಬಡ ಮಕ್ಕಳಿಗೆ ಕೊಟ್ರೆ ನಾಗಪ್ಪನಿಗೂ ಸಂತೋಷ ಆಗಿ ನಮಗೆ ಒಳ್ಳೇದ್ ಮಾಡ್ತಾನ್ರಿ, ಪುಣ್ಯನೂ ಆಗ್ತೈತೆ ನಮ್ಗೆ. ಇಂತಹ ಸತ್ಕಾರ್ಯದಿಂದ ಮನಸ್ಸಿಗೂ ನೆಮ್ಮದಿ, ಸಮಾಜಕ್ಕೂ ಮಾದರಿ ಆಗ್ತೈತ್ರಿ.
1: ಹೌದ್ ನೋಡ್ರಿ, ಇದೊಂದು ಮಹಾ ಸತ್ಕಾರ್ಯ ನೋಡ್ರಿ. ಅನ್ಸೂಯ ಸೀರೆ ತಂದ್ರಿಲ್ಲೋ ನೋಡ್ರಿ, ಎಲ್ಲಾರು ಎಷ್ಟ್ ಚಂದ್ ಚಂದ್ ಸೀರೆ ತಂದಾರ ಅವ್ರು. ಆಯ್ತಲ್ಲ, ಇನ್ ಲಘು ಲಘು ನಡೀರಿ, ಎಲ್ಲಾರು ಕೀರ್ತಿ ಮನೆಗ್ ಹೋಗೋಣ. ಆ ಮೊದ್ಲು ಬಡ ಮಕ್ಕಳಿಗೆ ಹಾಲು ಉಂಡಿ ಕೊಟ್ಟು ಅಲ್ಲಿಂದ ಕೀರ್ತಿ ಹೋಗಿ ಉಂಡಿ ತಿಂದು ಜೋಕಾಲಿ ಆಡಿ ಮನೆಗ್ ಹೋಗೋಣಂತ.
2: ಇದುವರೆಗೂ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬದ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹೋದರಿಯರು ಶ್ರೀಮತಿಯರಾದ ಕಲ್ಪನಾ ಕಟಗಿ, ಅನಸೂಯ ಜವಳಿ, ಸುಜಾತಾ ಕುಂದಗೋಳ್, ಮೀನಾಕ್ಷಿ ಕೋಟೂರ್, ಕುಸುಮಾ ಓತಿಗೇರಿ, ಶಕುಂತಲಾ ಪಾಟೀಲ್, ಸುಜಾತಾ ಬೆಣ್ಣಿ, ಶಾರದಾ ಹಲಸಂಗಿಮಠ್, ಸುನಂದಾ ಗುಡ್ಡದ್, ಮೋನಾ ಪಾಟೀಲ್ ಹಾಗೂ ಮಾಹಿತಿ ಸಂಗ್ರಹಿಸಿ ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಶ್ರೀಮತಿ ನಳಿನಾಕ್ಷಿ ಅರುಳುಗುಪ್ಪಿ ಅವರು. ಈಗ ನಾಗರ ಪಂಚಮಿ ಕುರಿತಂತೆ ಸಂಪ್ರದಾಯದ ಪದವನ್ನ ಕೇಳೋಣ.

ಕಂಠಸ್ವರದಲ್ಲಿ ಸಂಪ್ರದಾಯದ ಪದವನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 12:30:05.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ದೇವರ ನಾಮಗಳು. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:20 ಭಾವಗೀತೆಗಳು ನಿಖಿಲ ಭೀವಿ ಅವರಿಂದ. 1:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 12:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಚರ್ಚೆ, ವಿಷಯ ಸ್ತ್ರೀ ಸ್ವಾತಂತ್ರ್ಯ. ಭಾಗವಹಿಸುತ್ತಾರೆ ಶಿಕ್ಷಕಿಯಾದ ಶಾಂತಲಾ ಎಂರಾವ್, ಗೃಹಿಣಿಯಾದ ಚಂದ್ರಿಕಾ ಹಾಗೂ ಉಪನ್ಯಾಸಕಿಯಾದ ವೀಣಾ ಚಲುವರಾಜ್. ಇವರೊಂದಿಗೆ ಭಾಗವಹಿಸುತ್ತಾರೆ ನೇತ್ರ ಕೆ. 4:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಇಂದು 6:10 ಭೂಮಿ ಬದುಕು, ಪರಿಸರ ಹಾಗೂ ಆರೋಗ್ಯ ಕುರಿತಾದ ಬಾನುಲಿ ಸರಣಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಶಿವು ಪಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆ, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು 8:00 ಯುವವಾಣಿ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮೈಸೂರಿನ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ನ ಸದಸ್ಯೆಯರು. ಒಂಬತ್ತು ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಕೆ ಸರಸ್ವತಿ ಅವರ ವೀಣಾವಾದನ. 10:00 ಶ್ರೀವಿದ್ಯಾವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
3: ಜುಗ್ ಜುಗ್ ಜಿಯೋ ಅಭಿಯಾನ 2026.

0: ಬದುಕಿನ ಅಂತ್ಯ ಮತ್ತೊಬ್ಬರ ಬದುಕಿನ ಹೊಸ ಆರಂಭವಾಗಬಹುದು.
1: ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಜುಗ್ ಜುಗ್ ಜಿಯೋ ಅಭಿಯಾನ 2026 ಎಂಬ ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ಆರಂಭಿಸಿದೆ.
0: ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ಜೀವದಾನ. ಅಂಗಾಂಗ ದಾನದ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಸತ್ಯವನ್ನ ತಿಳಿದುಕೊಳ್ಳೋಣ.
1: ವೈದ್ಯರು ಹಾಗೂ ತಜ್ಞರಿಂದ ಅಂಗಾಂಗ ದಾನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿದುಕೊಳ್ಳೋಣ.
0: ನೀವು ಸಹ ಅಂಗಾಂಗ ದಾನ ಮಾಡಲು ಇಚ್ಛಿಸಿದರೆ ನಿಮ್ಮ ಆಧಾರ್ ಮೂಲಕ ಆನ್ಲೈನ್ನಲ್ಲಿ ಅಧಿಕೃತ ಪ್ರತಿಜ್ಞೆ ಮಾಡಬಹುದು.
1: ನಿಮ್ಮ ಒಂದು ನಿರ್ಧಾರ ಹಲವು ಜೀವಗಳಿಗೆ ಹೊಸ ಆಶಾಕಿರಣ.
0: ಜುಗ್ ಜುಗ್ ಜಿಯೋ ಅಭಿಯಾನ 2026
1: ಅಂಗಾಂಗ ದಾನ ಮಾಡಿ ಜೀವದಾನ ಮಾಡಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 12:35. ದೇವರನಾಮ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾಭೂಷಣರು ಹಾಡಿರುವ ವಿಜಯದಾಸರ ರಚನೆ ವರಗಳನ್ನು ಕೊಡುವುದು ವಾಸುಕಿಪ್ರಿಯಾ

ಇನ್ನು ಮುಂದೆ ವೃಂದಗಾನದಲ್ಲಿ ಕೇಳಿ ಪಂಚಮಿ ಹಬ್ಬ ಮಾಡೋಣ ನಾವು ಪಂಚಮಸ್ವರದಲ್ಲಿ ಹಾಡೋಣ. ರಚನೆ ಎನ್. ಕುಲಕರ್ಣಿ.

0: ಇದುವರೆಗೂ ದೇವರ ನಾಮಗಳನ್ನು ಕೇಳಿದಿರಿ. ಸಮಯವಾಗಿದೆ 12:45:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
2: ಮೈಸೂರು ಆಕಾಶವಾಣಿ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮದ ಈ ಸಂಚಿಕೆಗೆ ಸ್ವಾಗತ. ಕೇಳುಗರೆ, ಈ ದಿನ ಒಂದು ವಿಶಿಷ್ಟವಾದ ಆರೋಗ್ಯ ಸಮಸ್ಯೆ ಬಗ್ಗೆ, ಅದು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಒಂದು ಸಮಸ್ಯೆಯ ಬಗ್ಗೆ ನಾವು ಮಾತನಾಡಲಿದ್ದೇವೆ. ಅದೇ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಈ ಬಗ್ಗೆ ಮಾತನಾಡಲು ಇಂದು ನಮ್ಮ ನಿಲಯಕ್ಕೆ ಆಗಮಿಸಿದ್ದಾರೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಷಿಯನ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಮೋನಾ ಕುಲ್ಸುಮ್ ಅವರು. ಬನ್ನಿ, ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರ್ ಮೋನಾ ಅವರೇ, ಹೇಳಿ, ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದ್ರೆ ಏನು?
3: ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದ್ರೆ ಒಂದು ರೋಗ ಅಲ್ಲ, ಇದು ಒಂದು ಜೀರ್ಣಕ್ರಿಯೆ ಸಂಬಂಧಿಸಿದ ಒಂದು ಸ್ಥಿತಿ. ಹಾಲಿನಲ್ಲಿ ಇರುವ ಲ್ಯಾಕ್ಟೋಸ್ ಅನ್ನೋ ಒಂದು ಶುಗರ್ ಏನಿದೆ ಅದು ಡೈಜೆಸ್ಟ್ ಮಾಡ್ಲಿಕ್ಕೋಸ್ಕರ ನಮ್ಮ ಬಾಡಿನಲ್ಲಿ ಒಂದು ಎನ್ಝೈಮ್ ಇರುತ್ತೆ, ಲ್ಯಾಕ್ಟೇಸ್ ಅಂತ. ಕೆಲವರಿಗೆ ಈ ಲ್ಯಾಕ್ಟೇಸ್ ಕಡಿಮೆ ಇರಬಹುದು ಅಥವಾ ಇಲ್ಲದೇ ಇರಬಹುದು. ಈ ಕಂಡೀಷನ್ ನ ನಾವು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನ್ ಆಗ್ಬಹುದು ಅಂದ್ರೆ, ಹಾಲು ಕುಡಿದ ನಂತರ ಹೊಟ್ಟೆ ಸಮಸ್ಯೆಗಳಾಗ್ಬಹುದು, ಹೊಟ್ಟೆ ಉಬ್ರಾಣೆ ಆಗ್ಬಹುದು, ಹೊಟ್ಟೆ ನೋವು ಕೊಡಬಹುದು, ಬೇದಿ ಆಗ್ಬಹುದು, ಈ ತರ ಕೆಲವು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಿ.
2: ಎಷ್ಟು ವಯಸ್ಸಿನ ಮಕ್ಕಳಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸುತ್ತೆ?
3: ಇದು ತುಂಬಾ ರೇರ್ ಆಗಿ ಕಂಜಿನೈಟಲ್ ಅಂದ್ರೆ ಹುಟ್ಟಿನಿಂದ ಕೂಡ ಇರಬಹುದು, ಬಟ್ ಇಟ್ಸ್ ವೆರಿ ರೇರ್ ಫಾರ್ಚುನೇಟ್ಲಿ. ಯಾಕಂದ್ರೆ ಎಲ್ಲಾ ಮಕ್ಕಳಿಗೆ ಹಾಲು ಫಸ್ಟ್ ಆಹಾರ. ಆದ್ರೆ ಕಾಮನ್ ಆಗಿ ನಾವೇನ್ ನೋಡ್ತೀವಿ, ಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಮತ್ತೆ ಟೀನೇಜ್ ಅಲ್ಲಿ ನೋಡ್ತೀವಿ, ಅದು ಯೂಶಲಿ ಏನ್ ಅನ್ಕೋತೀವಿ, ಇನ್ಫೆಕ್ಷನ್ ಆಗಿರ್ಬೋದು, ಫುಡ್ ಪಾಯ್ಸನಿಂಗ್ ಆಗಿರ್ಬೋದು, ವೆರಿ ಸಿಮಿಲರ್ ಅದೇ ತರ ಹೊಟ್ಟೆ ನೋವು ಆಗ್ಲಿ, ವಾಮಿಟಿಂಗ್ ಆಗ್ಲಿ, ಏನ್ ಬೇಕಾದ್ರೂ ಇರ್ಬೋದು. ಸೊ ರಿಪೀಟೆಡ್ ಆಗಿ ಈ ತರ ಆಗ್ತಾ ಇದ್ರೆ ನಾವು ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ.
2: ಲ್ಯಾಕ್ಟೋಸ್ ಅಂದ್ರೆ ನಿಖರವಾಗಿ ಅದೊಂದು ಶುಗರ್.
3: ಹೌದು, ಅದು ಮಿಲ್ಕಿನಲ್ಲಿ ಇರುವಂತದ್ದು ಒಂದು ಸಕ್ಕರೆ.
2: ಬಹಳಷ್ಟು ಜನ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಮತ್ತು ಮಿಲ್ಕ್ ಅಲರ್ಜಿ ಅವೆರಡು ಒಂದೇ ಅಂತ ತಿಳ್ಕೊಂಡಿರ್ತಾರೆ, ಅದು ಸರಿನಾ ಅಥವಾ ತಪ್ಪ?
3: ಇಲ್ಲ, ಅವೆರಡು ಕಂಡೀಷನ್ ತುಂಬಾ ಡಿಫ್ರೆಂಟ್. ಮಿಲ್ಕ್ ಅಲರ್ಜಿ ಅಂದ್ರೆ ನಮ್ಮ ದೇಹದ ಇಮ್ಯುನಿಟಿ ಏನಿದೆ ಅದು ಮಿಲ್ಕಿನ ಪ್ರೋಟೀನ್ಗೆ ರಿಯಾಕ್ಟ್ ಮಾಡುತ್ತೆ. ಸೊ ಇನ್ ದಟ್ ಕಂಡೀಷನ್ ನಮ್ಗೆ ಅಲರ್ಜಿ ಸಿಂಪ್ಟಮ್ಸ್ ಕಾಣುತ್ತೆ, ರ್ಯಾಶಸ್ ಆಗ್ಬಹುದು, ಇಚ್ಚಿಂಗ್ ಬರ್ಬೋದು, ಅಥವಾ ಸಡನ್ ಆಗಿ ಬಾಡಿ ಸ್ವೆಲ್ಲಿಂಗ್ ಬರ್ಬೋದು, ಹೇಗೆ ಎನಿ ಡ್ರಗ್ ರ್ಯಾಶ್ ಆಗುತ್ತೆ ಆ ತರ ಆಗ್ಬಹುದು. ಆದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಲ್ಲಿ ಆ ತರದ್ ಏನೂ ಇರೋದಿಲ್ಲ. ಜಸ್ಟ್ ನೀವು ಹಾಲು ಕುಡಿತೀರಾ, ವಿತಿನ್ 30 minutes to 2 hours ನಮ್ಗೆ ಹೊಟ್ಟೆ ಉಬ್ರಾಣೆ ಬರೋದು, ಹೊಟ್ಟೆ ನೋವು ಬರೋದು, ಆ ತರ ಸಿಂಪ್ಟಮ್ಸ್ ಬರುತ್ತೆ.
2: ಯಾಕೆ ಮಕ್ಕಳಲ್ಲಿ ಸಮಸ್ಯೆ ಬರುತ್ತೆ ಮತ್ತು ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ?
3: ಇದು ವೆರಿ ರೇರ್ಲಿ ಕಂಜಿನೈಟಲ್ ಅಂದ್ರೆ ಹುಟ್ಟಿನಿಂದನೇ ಬರಬಹುದು, ಅದು ತುಂಬಾ ರೇರ್ ಆಗಿದೆ. ಕಾಮನ್ಲಿ ನಾವು ನೋಡೋ ಕಂಡೀಷನ್ಸ್ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಅಲ್ಲಿ ಇರುತ್ತೆ, ಟೀನೇಜ್ ಅಲ್ಲಿ ಇರುತ್ತೆ, ಅಂಡ್ ಇಟ್ ಗೋಸ್ ಆನ್, ಅದು ಡಿಟೆಕ್ಟೇ ಆಗೋದಿಲ್ಲ. ಯಾವಾಗ ನೋಡಿದ್ರು ಹೊಟ್ಟೆ ನೋವು ಇರುತ್ತೆ, ಅದೇ ಸಿಂಪ್ಟಮ್ ಇಂದ ಬರ್ತಾ ಇರ್ತಾರೆ. ಯೂಶಲಿ ನಾವು ಹಿಸ್ಟ್ರಿ ಕೇಳಿದಾಗ ಹಾಲು ಕುಡಿದ ನಂತರ ಈ ತರ ಆಗ್ತಾ ಇದೆ ಆ ತರ ರಿಲೇಷನ್ ಸಿಗುತ್ತೆ.
2: ಸೊ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ರೆ ಈಗ ಹಾಲು ಕುಡಿದ ನಂತರದಲ್ಲಿ ಸಿಂಪ್ಟಮ್ಸ್ ಹೇಗೆಲ್ಲ ಶುರು ಆಗುತ್ತೆ, ಎಷ್ಟೆಲ್ಲ ತೀವ್ರವಾಗಬಹುದು, ಸೀರಿಯಸ್ ಸಿಂಪ್ಟಮ್ಸ್ ಯಾವ ತರದವರೆಗೆ ಅವ್ರು ಕಾಣಿಸ್ಕೊಳ್ಬಹುದು?
3: ಯೂಶಲಿ ಇದು ಸಿವಿಯರ್ ಆಗಿರೋದಿಲ್ಲ, ಇದೇ ತರ ಹೊಟ್ಟೆ ನೋವು ಅಥವಾ ಬೇದಿನೇ ಕಾಣಿಸ್ಕೋಬಹುದು. ತುಂಬಾ ಚಿಕ್ಕ ಮಕ್ಕಳಲ್ಲಿ ಒಂಥರ ಏನ್ ಅನ್ಸ್ಬೋದು ಅಂದ್ರೆ ವೇಟ್ ಲಾಸ್ ಆಗಿರ್ಬಹುದು ಅಥವಾ ವೇಟ್ ಗೇನ್ ಆಗದೆ ಇರಬಹುದು, ಜಾಸ್ತಿ ಆಕ್ಟಿವ್ ಇಲ್ಲದೆ ಇರಬಹುದು, ಆ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬಹುದು.
2: ಈಗ ಹಾಲು ಕುಡಿದ ಮೇಲೆ ಹೊಟ್ಟೆ ನೋವು ಬಂದಾಗ ತಕ್ಷಣ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದು ಅಂತ ನಾವು ಹೇಳ್ಬೇಕಾಗತ್ತಾ?
3: ಇಲ್ಲ ಇಲ್ಲ, ಅದು ಆಕ್ಚುಲಿ ಫಸ್ಟ್ ಡಯಾಗ್ನೋಸಿಸ್ ಅಂತ

0: ಮಾಡೋಕ್ಕಾಗಲ್ಲ. ಹಾಲು ಕುಡಿದ ನಂತರ ಹೊಟ್ಟೆ ನೋವು ಬಂತು ಅಂದರೆ ಅದಕ್ಕೆ ಸುಮಾರು ಕಾರಣ ಇರ್ಬೋದು, ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಇಂಡೈಜೆಷನ್, ಏನೋ ಬೇರೆ ತೊಂದರೆನೂ ಆಗಿರ್ಬೋದು. ಅದಕ್ಕೆ ನಾವು ಡೀಟೇಲ್ ಹಿಸ್ಟ್ರಿ ತಗೋಬೇಕು. ವೈದ್ಯರ ಹತ್ರ ಹೋದರೆ ಅವರು ಊಟ ಮಾಡಿದಾಗ, ಊಟ ಮಾಡೋಕ್ಕಿಂತ ಮುಂಚೆ ಅವ್ರು ಏನಾದರೂ ಬೇರೆ ಏನಾದ್ರು ತಿಂದಿದ್ರ, ಅದರಿಂದ ಹೊಟ್ಟೆ ನೋವು ಆಗ್ತಾ ಇದೆಯಾ, ಆ ಥರ ನಾವು ಡೀಟೇಲ್ ಆಗಿ ಹಿಸ್ಟ್ರಿ ತಗೋತೀವಿ. ಸೊ ಅದಾದ ನಂತರ ಕೆಲವು ಒಮ್ಮೆ ನಾವು ಕೂಡ ಕೆಲವು ಟೆಸ್ಟ್ ಕೂಡ ಮಾಡಬೇಕಾಗ್ಬೋದು, ಹೈಡ್ರೋಜನ್ ಬ್ರೆತ್ ಟೆಸ್ಟ್ ಅಂತ ಹೇಳ್ತೀವಿ. ಆ ಕಂಡೀಷನ್ ನ ನಾವು ಎಲ್ಲ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀವಿ. ಕೆಲವು ಟೈಮ್ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಡೌಟ್ ಇದ್ರೆ ನಾವು ಹಾಲು ನಿಲ್ಸಿ ನೋಡ್ತೀವಿ ಕೆಲವು ದಿನಕ್ಕೋಸ್ಕರ, ಇಂಪ್ರೂವ್ ಆಗ್ತಾ
1: ಇಂಪ್ರೂವ್ಮೆಂಟ್ ಕಾಣಿಸುತ್ತಾ ಅಂತ. ಈಗ ಹಾಲು ಅಂತ ಹೇಳೋದು ಒಂದು ತುಂಬಾ ವೈಟಲ್ ಪಾರ್ಟ್ ಆಫ್ ದ ಡಯಟ್, ಎಸ್ಪೆಷಲಿ ಇಂಡಿಯನ್ ಸೊಸೈಟಿಲಿ, ಮಕ್ಕಳಿಗಿರ್ಬೋದು, ಟೀನೇಜರ್ಸ್ ಇರ್ಬೋದು, ವಯಸ್ಸಾದವರಲ್ಲಿ ಕೂಡ ಇರ್ಬೋದು. ಸೊ ಈ ರೀತಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ ಅಂತ ಕಂಡು ಬಂದ ಪಕ್ಷದಲ್ಲಿ ನಾವು ಹಾಲು ಕುಡಿಯೋದನ್ನ ಸಂಪೂರ್ಣ ನಿಲ್ಲಿಸಬೇಕಾಗಿ ಬರುತ್ತಾ?
0: ಇದು ಎಲ್ಲರಿಗೂ ಒಂದೇ ತರ ಇರೋದಿಲ್ಲ. ಕೆಲವರಿಗೆ ಕಂಪ್ಲೀಟ್ ಕಡಿಮೆ ಮಾಡೋ ಅವಶ್ಯಕತೆ ಇರಲ್ಲ, ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ತಗೋಬಹುದು. ಇನ್ ಕೆಲವರಿಗೆ ಮೊಸರು ಮಜ್ಜಿಗೆ ತಗೋಬಹುದು, ಬಿಕಾಸ್ ಮೊಸರು ಏನಿದೆ ಫರ್ಮೆಂಟೆಡ್ ವರ್ಷನ್ ಇರುತ್ತೆ, ಅದ್ರಲ್ಲಿ ಆಲ್ರೆಡಿ ಎನ್ಝೈಮ್ಸ್ ಆಲ್ರೆಡಿ ಬ್ರೇಕ್ ಡೌನ್ ಮಾಡಿರ್ತಾರೆ, ಸೊ ದೇ ಕ್ಯಾನ್ ಟೇಕ್ ಅದರ್ ಮಿಲ್ಕ್ ಪ್ರಾಡಕ್ಟ್ಸ್. ಇನ್ ಕೆಲವರಿಗೆ ತುಂಬಾನೇ ಸಿವಿಯರ್ ಎಫೆಕ್ಟ್ ಆಗ್ತಾ ಇದೆ, ಗ್ರೋತ್ ಎಫೆಕ್ಟ್ ಆಗ್ತಾ ಇದೆ, ಈ ರೀತಿನಲ್ಲಿ ಡೆಫಿನೆಟ್ಲಿ ನಾವು ತಗೊಳಕ್ ಆಗೋದಿಲ್ಲ.
1: ಈಗ ಹಾಲ್ನ ನಾವು ಇಂಟಾಲರೆನ್ಸ್ ಇದೆ ಅಂತ ಹೇಳಿ ಅದನ್ನ ಕಡಿಮೆ ಮಾಡೋದು ಅಥವಾ ಅದನ್ನ ಕೊಡೋದನ್ನ ನಿಲ್ಸೋದ್ರಿಂದ ಕ್ಯಾಲ್ಸಿಯಂ ಕೊರತೆ ಮೈಗೂಡಿಸ್ಕೊಳ್ಳಲ್ವಾ ಮಕ್ಕಳು?
0: ಹೌದು ಡೆಫಿನೆಟ್ಲಿ. ಅದಕ್ಕೆ ಆಮೇಲೆ ಈ ತರ ಕಂಡೀಷನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಅವ್ರಿಗೆ ಕ್ಯಾಲ್ಸಿಯಂ ರಿಚ್ ಫುಡ್ ಅಡ್ವೈಸ್ ಮಾಡ್ತೀವಿ. ಅದರಲ್ಲಿ ರಾಗಿ ಇರ್ಬೋದು, ಸೊಪ್ಪುಗಳು, ಬಾದಾಮಿ, ಎಳ್ಳು, ಬೀನ್ಸ್ ಹಾಗೂ ಕ್ಯಾಲ್ಸಿಯಂ ಫೋರ್ಟಿಫಿಕೇಶನ್ ಮಾಡಿದ ಆಹಾರಗಳನ್ನು ಬಳಸಕ್ಕೆ ಹೇಳ್ತೀವಿ. ಇನ್ನು ಕೆಲವರಿಗೆ ನಾವು ಡೈರೆಕ್ಟ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಸ್ಟಾರ್ಟ್ ಮಾಡ್ತೀವಿ.
1: ತೀರಾ ಇತ್ತೀಚೆಗೆ ನಾವು ಅಲ್ಲಲ್ಲಿ ಬಹಳಷ್ಟು ಕಡೆಗಳಲ್ಲಿ ನೋಡಿದ್ದೀವಿ, ಅದೇನಂತಂದ್ರೆ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಅಂತ ಒಂದು ಕಾನ್ಸೆಪ್ಟ್ ನ ಕೇಳ್ತೀವಿ. ಈವನ್ ಓಪನ್ ಆಗಿ ಓವರ್ ದ ಕೌಂಟರ್ ಕೂಡ ಅದ್ರ ಸೇಲ್ಸ್ ಎಲ್ಲ ನಡೀತಾ ಇದೆ. ಅದು ಎಷ್ಟು ಸುರಕ್ಷಿತ ಮತ್ತೆ ಲಾಜಿಕಲಿ ಎಷ್ಟು ಕರೆಕ್ಟ್ ಅದು ಅನ್ನೋದನ್ನ ನಿಮ್ಮ ಅಭಿಪ್ರಾಯದಲ್ಲಿ ಹೇಳ್ಬೋದಾ?
0: ಸುಮಾರು ಲ್ಯಾಕ್ಟೋಸ್ ಫ್ರೀ ಫಾರ್ಮುಲಾಸ್ ಆಗಲಿ ಎಲ್ಲ ಅವೈಲೇಬಲ್ ಇದೆ. ಅದರಲ್ಲಿ ಏನು ಮಾಡ್ತಾರೆ, ಲ್ಯಾಕ್ಟೋಸನ್ನ ಆಲ್ರೆಡಿ ಬ್ರೇಕ್ ಡೌನ್ ಮಾಡಿ ತಯಾರಿಸ್ತಾರೆ, ಸೊ ದಟ್ ಅವ್ರಿಗೆ ಬಾಡಿ ಒಳಗೆ
1: ಜೀರ್ಣ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಆ ಸ್ಟೇಜ್ ಹೊರಗಡೆನೆ ಆಗ್ಬಿಟ್ಟಿರುತ್ತೆ.
0: ಸೊ ಅದನ್ನು ಯೂಸ್ ಮಾಡ್ಬೋದು. ಅದು ಅವರಿಗೆ ಸೂಟ್ ಆಗಿಲ್ಲ ಅಂದರೆ ಕೆಲವು ಪ್ಲಾಂಟ್ ಬೇಸ್ಡ್ ಮಿಲ್ಕ್ಸ್ ಕೂಡ ಬರುತ್ತೆ, ಸೋಯಾ ಮಿಲ್ಕ್ ಆಗಲಿ, ಆಲ್ಮಂಡ್ ಮಿಲ್ಕ್ ಆಗಲಿ, ಅದು ಕೂಡ ಕೆಲವರು ಯೂಸ್ ಮಾಡ್ತಾರೆ.
1: ಈ ಸಮಸ್ಯೆ ಸಂಪೂರ್ಣವಾಗಿ ಒಬ್ಬ ಮಗುವಿನ ಜೀವನದಲ್ಲಿ ಗುಣ ಕಾಣುವಂಥದ್ದ ಅಥವಾ ಅದರೊಟ್ಟಿಗೆ ಅವರು ಸದಾ ಜೀವಿಸಬೇಕಾಗಿ ಬರುತ್ತಾ?
0: ಯಾಕೆ ಅದು ಬಂತು ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ಅದೇನಾದರೂ ಬೈ ಬರ್ತ್ ಬಂದಿದ್ರೆ ಇಟ್ಸ್ ಡಿಫಿಕಲ್ಟ್, ಅದು ಕ್ಯೂರ್ ಆಗೋದು ಕಷ್ಟ, ದೇ ಹ್ಯಾವ್ ಟು ಅಡ್ಜಸ್ಟ್ ಅಷ್ಟೇ. ಅವ್ರ ಪೂರ್ತಿ ಜೀವನ ಅದರ ಸ್ವಲ್ಪ ಕೇರ್ಫುಲ್ ಆಗಿ ಲ್ಯಾಕ್ಟೋಸ್ ಇಲ್ಲದೆ ಇರೋಂಥದ್ದ ಅಂಶವನ್ನು ತಗೋಬೇಕಾಗುತ್ತೆ. ಸಪೋಸ್ ಆಫ್ಟರ್ ಏನಾದರೂ ಇನ್ಫೆಕ್ಷನ್ ಆಗಲಿ, ವೈರಲ್ ಇನ್ಫೆಕ್ಷನ್ ಆಗಲಿ, ಡಯೇರಿಯಾ ಆದಮೇಲೆ ಯೂಶಲಿ ಏನು ಬರುತ್ತೆ, ಇನ್ ದಟ್ ಕೇಸ್ ಒಂದು ಫ್ಯೂ ವೀಕ್ಸ್ ಟು ಒನ್ ಮಂತ್ ಒಳಗೇ ಅವರು ರಿಕವರಿ ನೋಡ್ಬೋದು ನಾರ್ಮಲ್ ಆಗಿ, ಮತ್ತೆ ಆಫ್ಟರ್ ಒನ್ ಮಂತ್ ಎಲ್ ಬಿ ನಾರ್ಮಲ್.
1: ಬಟ್ ಅದು ಮರುಕಳಿಸುವ ಸಾಧ್ಯತೆಗಳು
0: ಈ ತರ ಪೋಸ್ಟ್ ಇನ್ಫೆಕ್ಷನ್ ಬಂದಿದ್ರೆ ಯೂಶಲಿ ರಿಪೀಟ್ ಆಗಲ್ಲ, ಮತ್ತೆ ಏನಾದ್ರೂ ಇನ್ಫೆಕ್ಷನ್ ಆಗಿ ಮತ್ತಾದ್ರೆ ಮಾತ್ರ ಆಗುತ್ತೆ, ಅಗೇನ್ ಇಟ್ ವಿಲ್ ಬಿ ಟೆಂಪರರಿ
1: ಲೈಫ್ ಲಾಂಗ್ ಏನೋ ಇರೋದಿಲ್ಲ. ಆ ಸಂದರ್ಭಕ್ಕಷ್ಟೇ ನಾವು ಹಾಲಿನ ಪ್ರಾಡಕ್ಟ್ಸ್ ಇಂದ ಅವರನ್ನ ವೀನ್ ಮಾಡಿ ದೂರ
0: ಇಟ್ಟಿರ್ಬೇಕು.
1: ಈ ಮಕ್ಕಳ ಪೋಷಕರು ಈ ಸಂದರ್ಭದಲ್ಲಿ ವೈದ್ಯರನ್ನ ಯಾವಾಗ ಭೇಟಿ ಮಾಡಬೇಕಾಗುತ್ತೆ, ಅವರೇ ಮ್ಯಾನೇಜ್ ಮಾಡಬಹುದಾ ಇದನ್ನ, ಅಥವಾ ಮೆಡಿಕಲ್ ಹೆಲ್ಪ್ ಬೇಕು ಅಂತ ಅವ್ರು ಯಾವಾಗ ಯಾವ ಗುಣಲಕ್ಷಣಗಳನ್ನ ನೋಡಿ ಡಿಸೈಡ್ ಮಾಡ್ಕೊಳ್ಬೇಕು?
0: ಒಂದು ಏನು ಪೋಷಕರಿಗೆ ಇದು ಈ ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ಗೊತ್ತಾಗೋದು ಕಷ್ಟ, ಯಾವುದೇ ಕಾರಣಕ್ಕೂ ಹೊಟ್ಟೆನೋ, ಯಾವುದೇ ಹೊಟ್ಟೆನೋ ಆಗ್ಲಿ, ಬೇದಿ ಆಗ್ಲಿ, ಅದನ್ನ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಅವರು ಡಿಸೈಡ್ ಮಾಡೋದು ಕಷ್ಟ. ಸೊ ಅದು ಒಂದ್ಸರಿ ಡಾಕ್ಟರ್ನ ಮೀಟ್ ಮಾಡಬೇಕು. ಅವ್ರೇನ್ ಗಮನಕ್ಕೆ ಇಟ್ಕೋಬೇಕು ಅಂದ್ರೆ, ಒಂದು ಕುಡಿದ ತಕ್ಷಣ ಅವರಿಗೆ ಪ್ರಾಬ್ಲಮ್, ಹೊಟ್ಟೆ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ಫಾರ್ ಲಾಂಗ್ ಟೈಮ್ ಅವ್ರಿಗೆ ಗ್ರೋತ್ ಚೆನ್ನಾಗಿ ಕಾಣಿಸ್ತಾ ಇಲ್ವಾ, ಅದು ದಟ್ ಇಸ್ ಒನ್ ಥಿಂಗ್ ಪೇರೆಂಟ್ಸ್ ಕ್ಯಾನ್ ಅಬ್ಸರ್ವ್. ಹಾಗೂ ಡೈರೆಕ್ಟ್ ಆಗಿ ಡಯಾಗ್ನೋಸ್ ಮಾಡೋದು ಇಟ್ಸ್ ಡಿಫಿಕಲ್ಟ್ ಫಾರ್ ಡಾಕ್ಟರ್ಸ್ ಆಲ್ಸೋ, ಸ್ಲೋ ಆಗಿ ಅಬ್ಸರ್ವ್ ಮಾಡಿ ಕೂಡ ಡಯಾಗ್ನೋಸ್ ಮಾಡ್ತಾರೆ.
1: ಏನಾದ್ರು ಪರೀಕ್ಷೆಗಳನ್ನ ಕೈಗೊಳ್ಬಹುದು ಇನ್ವೆಸ್ಟಿಗೇಷನ್ಸ್ ಈ ತೊಂದರೆಯನ್ನ ಗುರುತಿಸ್ಲಿಕ್ಕೋಸ್ಕರ?
0: ಆವಾಗ ನೋಡಿ, ವೈರಲ್ ಇನ್ಫೆಕ್ಷನ್ ಆಗಿ ಡಯೇರಿಯಾ ಆಗಿ ಆದಾಗ ನಾವು ಸ್ಟೂಲ್ ಟೆಸ್ಟ್ ಮಾಡ್ತೀವಿ, ರೆಡ್ಯೂಸಿಂಗ್ ಸಬ್ಸ್ಟೆನ್ಸ್. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಲ್ಯಾಕ್ಟೋಸ್ ಡೈಜೆಸ್ಟ್ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ಹಾಗೆ ನಾವು ಟೆಂಪ್ರರಿ ಆಗಿ ಡಿಸೈಡ್ ಮಾಡ್ಬೋದು. ಬೇರೆ ಲಾಂಗ್ ಟರ್ಮ್ ಅವ್ರಿಗೆ ಆ ತರ ಆಗ್ತಾ ಇದೆ ಅಂದ್ರೆ ಹೈಡ್ರೋಜನ್ ಬ್ರೆತ್ ಟೆಸ್ಟ್ ಅಂತ ಮಾಡ್ತೀವಿ, ಅದರಲ್ಲೂ ಗೊತ್ತಾಗುತ್ತೆ.
1: ಇದೆಲ್ಲ ಎಲ್ಲಾ ಕಡೆ ಲಭ್ಯವಿರುವಂತಹ ಪರೀಕ್ಷೆಗಳು?
0: ಹೌದು, ವೆರಿ ಕಾಮನ್, ಎಲ್ಲಾ ಕಡೆ ಮಾಡ್ತಾರೆ.
1: ಈಗ ಹಾಲು ಅವ್ರಿಗೆ ಇಂಟಾಲರೆನ್ಸ್ ಇದೆ ಅಂತ ಅನ್ಕೊಳ್ಳೋಣ, ಒಂದು ಮಗುವಿಗೆ ಅಥವಾ ಒಂದು ಟೀನೇಜರಿಗೆ, ಒಂದು ವ್ಯಕ್ತಿಗೆ. ಈಗ ಹಾಲಿನಿಂದ ಉತ್ಪತ್ತಿ ಆಗಿರುವಂಥ ಬೇರೆ ಮಿಲ್ಕ್ ಪ್ರಾಡಕ್ಟ್ಸ್ ಇದ್ದಾವಲ್ಲ, ಪೌಲ್ಟ್ರಿ

0: ರಿಲೇಟೆಡ್ ಚೀಸ್ ಇರಬಹುದು, ಬೆಣ್ಣೆ ಇರಬಹುದು, ತುಪ್ಪ ಇರಬಹುದು. ಸೊ ಅವುಗಳಿಗೂ ಕೂಡ ಅದೇ ತರದಲ್ಲಿ ಏನಾದರೂ ಅಲರ್ಜಿ ಆಗೋ ಸಾಧ್ಯತೆ, ಇಂಟಾಲರೆನ್ಸ್ ಬರುವ ಸಾಧ್ಯತೆ ಇರುತ್ತಾ?
1: ಕೆಲವರಿಗೆ ಬರಬಹುದು, ಕೆಲವರು ಅವರು ಲೈಕ್ ಹೌ ಐ ಸೆಡ್ ಕರ್ಡ್ನ ಟಾಲರೇಟ್ ಮಾಡ್ಕೋತಾರೆ, ಮಜ್ಜಿಗೆ ಟಾಲರೇಟ್ ಮಾಡ್ತಾರೆ, ಕೆಲವರು ಚೀಸ್ ಆಲ್ಸೋ ದೇ ಟಾಲರೇಟ್, ಮಿಲ್ಕ್
0: ಚೀಸ್ ಕೂಡ ಫರ್ಮೆಂಟೆಡ್ ಇರುತ್ತೆ ಮೋಸ್ಟ್ ಆಫ್ ದಿ ಟೈಮ್ಸ್.
1: ಹೌದು, ಅದು ಟಾಲರೇಟ್ ಆಗುತ್ತೆ, ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಅವ್ರು ಎಷ್ಟು ಮಟ್ಟಿಗೆ ಕಡಿಮೆ ಇದೆ. ಅದೇ ಕೆಲವರಿಗೆ ಕಂಪ್ಲೀಟ್ ಆಬ್ಸೆಂಟ್ ಇರ್ಬೋದು, ಕೆಲವರಿಗೆ ಕಡಿಮೆ ಇರ್ಬೋದು, ಕಡಿಮೆ ಇರೋರು ಸಂಭವದೇ ಮ್ಯಾನೇಜ್. ಇನ್ಫ್ಯಾಕ್ಟ್ ಕಡಿಮೆ ಇರೋರ್ಗೇನೆ ಲಾಂಗ್ ಟೈಮ್ ತನಕ ಗೊತ್ತಾಗೋದಿಲ್ಲ ಸಿಂಪ್ಟಮ್ಸ್ ಇರೋದು ಇಲ್ಲದೆ ಇರೋದು.
0: ಓಕೆ, ಈ ತೊಂದರೆಯನ್ನ ಅನುಭವಿಸ್ತಿರೋರಲ್ಲಿ ಈಗ ಹಾಲನ್ನ ಟೆಂಪರರಿಯಾಗಿ ತಾತ್ಕಾಲಿಕವಾಗಿ ಕೊಡೋದನ್ನ ನಿಲ್ಸೋದನ್ನ ಬಿಟ್ಟು ಬೇರೆ ಏನಾದರೂ ಮೆಡಿಸಿನ್ ಟ್ರೀಟ್ಮೆಂಟ್ ಥೆರಪಿ ಏನಾದರೂ ಅವಶ್ಯಕತೆ ಬರುತ್ತಾ?
1: ಇಲ್ಲ ಇಲ್ಲ, ಇದೇನು ಅಂದ್ರೆ ಪ್ರಾಬ್ಲಮ್ ಏನಿದೆ ಬಾಡಿನಲ್ಲಿ, ನಮ್ಮ ಎನ್ಝೈಮ್ ಕೊರತೆಯಿಂದ ಡೈಜೆಸ್ಟ್ ಆಗ್ತಾ ಇಲ್ಲ. ಸೊ ಆ ಪದಾರ್ಥ ಕೊಡದೆ ಹೋದ್ರೆ ನಾರ್ಮಲ್, ಕಂಪ್ಲೀಟ್ಲಿ ನಾರ್ಮಲ್ ಆಗಿರ್ತೀವಿ, ಅದಕ್ಕೇನು ಟ್ರೀಟ್ಮೆಂಟೇ ಬೇಕಿಲ್ಲ. ಯಾವಾಗ ನಮಗೆ ಅದು ಜೀರ್ಣಿಸೋಕೆ ಶಕ್ತಿ ಇಲ್ಲ, ನಾವು ಅನ್ನೆಸೆಸರಿ ಅದನ್ನ ತಿಂದು ಅದನ್ನ ಪ್ರಾಬ್ಲಮ್ ಮಾಡ್ಕೊಳ್ಳೋ ಬದಲು ವಿ ನೀಡ್ ಟು ಜಸ್ಟ್ ಅವಾಯ್ಡ್, ಅದನ್ನ ಅವಾಯ್ಡ್ ಮಾಡಿಬಿಟ್ರೆ ಯಾವುದೇ ರೀತಿ ಔಷಧಿನೇ ಬೇಕಿಲ್ಲ.
0: ಬೇಕಿಲ್ಲ, ಬಹುಶಃ ಆ ಸಿಂಪ್ಟಮ್ಸ್ ಇಂದ ಆಗುವ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಬೇಕಾಗಬಹುದು, ಹೊಟ್ಟೆ ನೋವು ಇರಬಹುದು, ಅತಿಸಾರ ಇರಬಹುದು, ಲೂಸ್ ಸ್ಟೂಲ್ಸ್, ಡಿಹೈಡ್ರೇಷನ್, ಹಾಗೆ ಸಾಧಾರಣವಾಗಿ ಎಲ್ಲ ಕಡೆ ಕೊಡುವಂತ ಟ್ರೀಟ್ಮೆಂಟ್ ಅನ್ನೇ ಅಲ್ಲೂ ಕೂಡ. ಅದು ಬಿಟ್ಟರೆ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ಗೆ ಅಂತ ಹೇಳಿ ಪ್ರತ್ಯೇಕವಾಗಿ ಯಾವುದೇ ಒಂದು ಔಷಧಿ ಆಗಲಿ ಅಥವಾ ಒಂದು ಏನು ಮೆಡಿಸಿನ್ಸ್ ಆಗಲಿ ಬೇಕಾಗಿಲ್ಲ. ಕೊನೆಯದಾಗಿ ಈಗ ಪೋಷಕರು ಮಕ್ಕಳನ್ನು ಮ್ಯಾನೇಜ್ ಮಾಡೋದು ಅವರೇನೆ ಸದಾ, ಸೊ ಅವರು ಯಾವ ವಿಷಯಗಳ ಬಗ್ಗೆ ಗಮನ ಇಟ್ಕೊಂಡಿರಬೇಕು, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ ಅಂತ ತಮ್ಮ ಮಗುವಿಗೆ ತಿಳಿದ ಮೇಲೆ ಅವರು ಏನೆಲ್ಲ ವಿಚಾರಗಳ ಬಗ್ಗೆ ಕೇರ್ಫುಲ್ ಆಗಿರಬೇಕು ಅಂತ ನೀವು ಸಲಹೆ ಕೊಡ್ತೀರಾ?
1: ಫಸ್ಟ್ ಆಫ್ ಆಲ್, ಅದು ಏನಾದರೂ ಪೋಸ್ಟ್ ಇನ್ಫೆಕ್ಷನ್ ಬಂದಿದ್ರೆ 1 ಮಂತ್ ತನಕ ಅವರು ತುಂಬ ಕೇರ್ಫುಲ್ ಆಗಿರಬೇಕು. ಲ್ಯಾಕ್ಟೋಸ್ ಇರೋವಂಥದ್ದು ಯಾವುದೇ ಒಂದು ಸ್ವೀಟ್ ಆಗಿರಲಿ, ಡೈರಿ ಪ್ರಾಡಕ್ಟ್ಸ್ ಅದರಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು. ಆದ ನಂತರ ರಿಕವರಿ ಆದಮೇಲೆ ದೇ ಕ್ಯಾನ್ ಗೋ ಅಹೆಡ್, ಎನಿಥಿಂಗ್ ಏನು ಬೇಕಾದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಅವ್ರಿಗೇನು ಪೋಸ್ಟ್ ಇನ್ಫೆಕ್ಷನ್ ಬರದೆ ಹಾಗೇ ಇದೆ ಆ ಕಂಡೀಷನ್, ದೇ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ಡೈಜೆಷನ್ ಅಂದರೆ ಅವರಿಗೆ ಅದೇ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನಾಟ್ ಇನ್ ಹ್ಯೂಜ್ ಕ್ವಾಂಟಿಟಿ, ಸ್ಮಾಲ್ ಕ್ವಾಂಟಿಟಿ ಕೊಟ್ಟರೆ ಯೂಶಲಿ ಏನೂ ಆಗೋದಿಲ್ಲ, ಜಾಸ್ತಿ ಕ್ವಾಂಟಿಟಿ ಕೊಡೋದನ್ನು ಅವಾಯ್ಡ್ ಮಾಡಬೇಕು.
0: ಏನಾದರೂ ಸಾಧ್ಯತೆ ಉಂಟಾ, ಒನ್ಸ್ ಅವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದು ಕ್ರಮೇಣ ಅವರು ದೊಡ್ಡವರಾಗ್ತಾ ಹೋದ ಹಾಗೆ ಅದು ಟಾಲರೆನ್ಸ್ನ ಏನಾದರೂ ಬೆಳೆಸ್ಕೊಳ್ಬಹುದಾ?
1: ಹೌದು, ಈ ತರನು ನೋಡಿ
0: ಬದಲಾವಣೆ,
1: ಬದಲಾವಣೆನೂ ಆಗಿದೆ. ಇದು ಬಾಡಿನಲ್ಲಿ ಉತ್ಪನ್ನ ಆಗಿರೋದ್ರಿಂದ ಟು ಸಮ್ ಎಕ್ಸ್ಟೆಂಟ್ ಬಾಡಿ ಪ್ರೊಡ್ಯೂಸ್ ಕೂಡ ಮಾಡುತ್ತೆ, ಸಮ್ಟೈಮ್ಸ್ ಮಾಡಲ್ಲ ಸಮ್ಟೈಮ್ಸ್ ಮಾಡುತ್ತೆ. ಬಟ್ ಆಸ್ ವಿ ಹ್ಯಾವ್ ಸೀನ್, ಚಿಕ್ಕವರಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದು ದೊಡ್ಡವರಾಗಿ ಅವ್ರು ಇಂಪ್ರೂವ್ ಆಗಿರೋದನ್ನ ಕೂಡ ನೋಡಿದ್ದೀವಿ.
0: ಓಕೆ, ಸೊ ಧನ್ಯವಾದಗಳು ಡಾಕ್ಟರ್ ಮೋನಾ ಕುಲ್ಸುಮ್ ಅವರೇ. ಇಷ್ಟು ಹೊತ್ತು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳುವ ಒಂದು ವಿಶಿಷ್ಟವಾದ ಒಂದು ಕಂಡೀಷನ್ ಇದು, ಇದರ ಬಗ್ಗೆ ಅದರಲ್ಲಿ ಪೋಷಕರ ಪಾತ್ರ ಏನು, ಅವ್ರು ಯಾವುದರ ಬಗ್ಗೆ ಗಮನ ವಹಿಸಬೇಕು, ಯಾವುದರ ಬಗ್ಗೆ ಎಚ್ಚರವಾಗಿರಬೇಕು, ಹೇಗೆಲ್ಲ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಾ. ಬಹುಶಃ ಇದು ನಮ್ಮ ಕೇಳುಗ ಪೋಷಕರುಗಳಿಗೆಲ್ಲ ತುಂಬ ಉಪಯುಕ್ತವಾದ ಮಾಹಿತಿಯಾಗಿ ಹೊರಹೊಮ್ಮುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಈ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.
2: ಇದುವರೆಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಜುಗ್ ಜುಗ್ ಜಿಯೋ ಅಭಿಯಾನ 2026.
3: ಒಬ್ಬರ ಬದುಕಿನ ಅಂತ್ಯ ಮತ್ತೊಬ್ಬರ ಬದುಕಿನ ಹೊಸ ಆರಂಭವಾಗಬಹುದು.
2: ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಜುಗ್ ಜುಗ್ ಜಿಯೋ ಅಭಿಯಾನ 2026 ಎಂಬ ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ಆರಂಭಿಸಿದೆ.
3: ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ಜೀವದಾನ. ಅಂಗಾಂಗ ದಾನದ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಸತ್ಯವನ್ನ ತಿಳಿದುಕೊಳ್ಳೋಣ.
2: ವೈದ್ಯರು ಹಾಗೂ ತಜ್ಞರಿಂದ ಅಂಗಾಂಗ ದಾನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿದುಕೊಳ್ಳೋಣ.
3: ನೀವು ಸಹ ಅಂಗಾಂಗ ದಾನ ಮಾಡಲು ಇಚ್ಛಿಸಿದರೆ ನಿಮ್ಮ ಆಧಾರ್ ಮೂಲಕ ಆನ್ಲೈನ್ನಲ್ಲಿ ಅಧಿಕೃತ ಪ್ರತಿಜ್ಞೆ ಮಾಡಬಹುದು.
2: ನಿಮ್ಮ ಒಂದು ನಿರ್ಧಾರ ಹಲವು ಜೀವಗಳಿಗೆ ಹೊಸ ಆಶಾಕಿರಣ.
3: ಜುಗ್ ಜುಗ್ ಜಿಯೋ ಅಭಿಯಾನ 2026.
4: ಅಂಗಾಂಗ ದಾನ ಮಾಡಿ, ಜೀವದಾನ ಮಾಡಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಕುರಿತು ಮಾಹಿತಿ. ಅನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: കാര്യക്രമായി രേഖ ആരംഭ
1: ആകാശവാണി പ്രഗതി പഥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ ಯೋಜನೆ ಈ ಕುರಿತು ಮಾತನಾಡುತ್ತಿದ್ದಾರೆ ರಾಜೇಶ್ ಹೊಂಗಲ್.
3: ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ ಅಥವಾ PMKVY ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ 2015 ಆರಂಭಿಸಲಾಯಿತು. ಈ ಯೋಜನೆಯ ಸದುದ್ದೇಶ ದೇಶದೆಲ್ಲೆಡೆ ಕೌಶಲ್ಯಪೂರ್ಣ ಉದ್ಯೋಗಗಳಿಗಾಗಿ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ 15-45 ವಯಸ್ಸಿನ ನಿರುದ್ಯೋಗಿ ಯುವ ಮಿತ್ರರಿಗೆ ಉದ್ಯೋಗಾವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುರಿ ಹೊಂದಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ 3ನೇ ಆವೃತ್ತಿಯು ಅಲ್ಪಾವಧಿ ತಾಂತ್ರಿಕ ತರಬೇತಿ ಕಾರ್ಯಕ್ರಮಗಳಾಗಿ ಜಾರಿಗೆಯಲ್ಲಿವೆ. ಈ ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಮತ್ತು ಅರ್ಥಪೂರ್ಣವಾಗಿ ಯೋಜನೆಯ ಫಲಾನುಭವಿಗಳಿಗೆ ಅಂದರೆ ಉದ್ಯೋಗವನ್ನರಸುವ ನಿರುದ್ಯೋಗಿ ಯುವಕ ಯುವತಿಯರಿಗೆ ತಲುಪಿಸಲು ನಮ್ಮ ಕೇಂದ್ರ ಸರ್ಕಾರವು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ ಹಾಗೂ ಆಯಾ ರಾಜ್ಯ ಸರ್ಕಾರಗಳ ಉದ್ಯಮಶೀಲತೆ ಜೀವನೋಪಾಯ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆಗಳ ಸಹಕಾರದೊಂದಿಗೆ ಕಾರ್ಯರೂಪಕ್ಕೆ ತರಲು ಬಳಸಿಕೊಳ್ಳುತ್ತಿದೆ. ಈ ಯೋಜನೆಯು ಉದ್ಯೋಗ ದೊರಕಿಸಿಕೊಡುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಅದು ಹೇಗೆಂದರೆ ಆಯಾ ಉದ್ಯೋಗ ನಿರ್ವಹಿಸಲು ಅಗತ್ಯವಾಗಿ ಹೊಂದಲೇಬೇಕಾದ ಅಥವಾ ಗಳಿಸಿಕೊಳ್ಳಲೇಬೇಕಾದ ಕೌಶಲ್ಯಗಳ ಕುರಿತಾದ ದಕ್ಷ ತರಬೇತಿ ಕಾರ್ಯಕ್ರಮಗಳನ್ನು ಅಲ್ಪಾವಧಿ ಅಂದರೆ 16-78 ಅಥವಾ 2-3 ಕಿರು ತರಬೇತಿಯನ್ನು ಬೇಡಿಕೆ ಆಧಾರದನ್ವಯ ಹಾಗೂ ಪ್ರಾದೇಶಿಕ ಅಗತ್ಯತೆಗನುಗುಣವಾಗಿ ನಿರುದ್ಯೋಗಿ ಯುವ ಮಿತ್ರರಿಗೆ ಹಾಗೂ ಅರ್ಧದಲ್ಲೇ ಶಾಲಾ ಕಾಲೇಜು ಅಧ್ಯಯನ ಮೊಟಕುಗೊಳಿಸಿದ ಯುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ತರಬೇತಿಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ತರಬೇತಿ ಕಾರ್ಯಕ್ರಮ ನಡೆಸಿಕೊಡುವ ಉಪಯುಕ್ತ ಮಾಹಿತಿಯನ್ನು ಫಲಾನುಭವಿಗಳಿಗೆ ತಲುಪಿಸಲು ಸ್ಥಳೀಯ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಶಿಕ್ಷಕಿಯರು, ಜಿಲ್ಲಾ ಯುವಜನ ಸಬಲೀಕರಣ ನೆಹರು ಯುವ ಕೇಂದ್ರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಪ್ರಾಯೋಜಿತ ವೆಬ್ ತಾಣಗಳಾದ www.pmkvyofficial.org ಹಾಗೂ nsdcindia.org ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಆಯಾ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮದ ತರಗತಿವಾರು ಹಾಗೂ ಪಠ್ಯಕ್ರಮದನ್ವಯ ವಿಷಯ ವಸ್ತುವನ್ನು ಡಿಜಿಟಲ್ ಕಂಟೆಂಟ್ ರೂಪದಲ್ಲಿ ಇಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ http://eskillindia.org ವೆಬ್ ಜಾಲತಾಣದ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡಬಹುದು. ಆಯಾ ಉದ್ಯೋಗ ಕಾರ್ಯವೈಖರಿ ನಿರೀಕ್ಷಿಸುವ ನಿಗದಿತ ಕೌಶಲ್ಯದ ತರಬೇತಿಗಳನ್ನು ಅಂದಾಜು 2-4 ಹಾಗೂ 2-6 ಅವಧಿಯವರೆಗೆ ನಡೆಸಿಕೊಡಲಾಗುತ್ತದೆ. ಆದರೆ ಈ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಲು ನಿರುದ್ಯೋಗಿ ಯುವಕ ಯುವತಿಯರಿಂದ ನಿರೀಕ್ಷಿತ ಸ್ಪಂದನೆ ಆಸಕ್ತಿ ಹೊರಹೊಮ್ಮುತ್ತಿಲ್ಲ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ನಿಗಮ ಸದರಿ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಿ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯ ಸದುಪಯೋಗ ಪಡೆಯಲೆಂದು ತರಬೇತಿಗೆ ಹಾಜರಾಗುವ ಫಲಾನುಭವಿಗಳಿಗಾಗಿ ಆಕರ್ಷಕ ಆರ್ಥಿಕ ಹಣಕಾಸು ಸಹಾಯ ನೀಡುವ ಪ್ಯಾಕೇಜ್ಗಳನ್ನು ಘೋಷಿಸಿದೆ. ಸದರಿ ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಹಾಜರಾಗಿ ನಿಗದಿತ ಅವಧಿಯ ತರಬೇತಿ ಪೂರೈಸಿ ಉತ್ತೀರ್ಣರಾಗಿ ಪ್ರಮಾಣ ಪತ್ರ ಪಡೆಯುವ ಫಲಾನುಭವಿಗಳಿಗೆ ಆಕರ್ಷಕ ಬಹುಮಾನ ಹಣದ ರೂಪದಲ್ಲಿ

0: ಇಡುವುದು, ತರಬೇತಿ ಅವಧಿಯಲ್ಲಿ ಉಚಿತ ಊಟೋಪಚಾರ ಹಾಗೂ ವಸತಿ ವ್ಯವಸ್ಥೆ, ತರಬೇತಿ ಸಂಸ್ಥೆಗೆ ತಮ್ಮ ವಾಸಸ್ಥಾನದಿಂದ ಪ್ರತಿನಿತ್ಯ ಬಂದು ಹೋಗುವ ಬಸ್ಸು ಸಾರಿಗೆ ವ್ಯವಸ್ಥೆಯ ಖರ್ಚು ವೆಚ್ಚ ನೀಡುವುದು, ತರಬೇತಿ ಅವಧಿಯಲ್ಲಿ ಅಪಘಾತವಾದರೆ ಜೀವ ವಿಮಾ ಸೌಲಭ್ಯ, ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು ಪ್ರೋತ್ಸಾಹಧನ ಅಥವಾ ಸ್ಟೈಪಂಡ್ ನೀಡುವುದು, ಉದ್ಯೋಗವನ್ನರಿಸಿ ಸಂದರ್ಶನಕ್ಕೆ ಹಾಜರಾಗುವಾಗ ಅದಕ್ಕೆ ತಗಲುವ ಪ್ರಯಾಣ ವೆಚ್ಚ ಭರಿಸುವುದು, ತರಬೇತುದಾರರಿಗೆ ವಾರ್ಷಿಕ ಪ್ರೋತ್ಸಾಹಧನ ನೀಡುವುದು, ಫಲಾನುಭವಿ ಅಭ್ಯರ್ಥಿಗಳಿಗೆ ಕೌಶಲ್ಯ ತರಬೇತಿಗೆ ಅಗತ್ಯವಿರುವ ಸೂಚನಾ ಪುಸ್ತಕ ಉಪಕರಣಗಳನ್ನು ಉಚಿತವಾಗಿ ಪೂರೈಸುವುದು, ಕೊನೆಯದಾಗಿ ತರಬೇತಿ ಪಡೆದ ಅಭ್ಯರ್ಥಿಗಳು ಒಂದು ವೇಳೆ ವಿದೇಶಗಳಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸಿದರೆ ಅದನ್ನು ಕಾರ್ಯಗತಗೊಳಿಸಲು ತಕ್ಕ ಮಟ್ಟಿನ ಪ್ರೋತ್ಸಾಹಧನವನ್ನು ನೀಡುವುದಾಗಿದೆ. ಈ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯಡಿ ತರಬೇತಿಗಳನ್ನು ಆಯೋಜಿಸಲು ಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ನಲ್ಲಿ ಹಲವಾರು ಪ್ರತಿಷ್ಠಿತ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನೀಡಲಾಗಿದೆ. ಉದಾಹರಣೆಗೆ ಕೆಲವು ಸರ್ಕಾರಿ ITI ಕೈಗಾರಿಕಾ ತರಬೇತಿ ಕೇಂದ್ರಗಳು, ಪಾಲಿಟೆಕ್ನಿಕ್ಗಳು, ಖಾಸಗಿ ITIಗಳು, ತಾಂತ್ರಿಕ ತರಬೇತಿ ನೀಡುವ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳು, ಉದಾಹರಣೆಗೆ NIIT, ಅಪ್ಟೆಕ್, ರೂಮನ್ ಕಂಪ್ಯೂಟರ್ ಟೆಕ್ನಾಲಜೀಸ್, ಹಾಗೂ ಸರ್ಕಾರದ ಅಂಗಸಂಸ್ಥೆಗಳಾದ ಕಿಯೋನಿಕ್ಸ್, NGEF, GTTC ಸರ್ಕಾರಿ ಉಪಕರಣ ಕಾರ್ಯಾಗಾರಗಳು. ಪ್ರತಿ ಜಿಲ್ಲೆಯಲ್ಲಿಯೂ ಕನಿಷ್ಠ ಒಂದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸರ್ಕಾರಿ ಖಾಸಗಿ ಸಹಯೋಗದಲ್ಲಿ ಕನಿಷ್ಠ 120 ವಿದ್ಯಾರ್ಥಿಗಳಿಗೆ ಈ ಜಿಲ್ಲಾ ಮಟ್ಟದ ಕೌಶಲ್ಯ ಕೇಂದ್ರಗಳಲ್ಲಿ ಅಲ್ಪಾವಧಿ ತರಬೇತಿ ನೀಡಲಾಗುತ್ತಿದೆ. ಅಗತ್ಯತೆ ಆಧಾರದ ಮೇಲೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮವು ಆಯಾ ಕೌಶಲ್ಯ ತರಬೇತಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ, ಯಂತ್ರೋಪಕರಣಗಳು, ಕಂಪ್ಯೂಟರ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ರೂಮ್ ತರಗತಿ ಕೋಣೆಗಳನ್ನು ಒದಗಿಸಿ ಹೆಚ್ಚುವರಿಯಾಗಿ ಆಸಕ್ತ ನಿರುದ್ಯೋಗಿ ಯುವಕ ಯುವತಿಯರಿಗೆ ಆಯಾ ತಾಲೂಕು ನಗರ ಪಟ್ಟಣಗಳ ವಿಸ್ತರಣಾ ಕೇಂದ್ರಗಳಲ್ಲಿ ಕೌಶಲ್ಯ ತರಬೇತಿಗಾಗಿ ಸೂಕ್ತ ವ್ಯವಸ್ಥೆ ಮಾಡಿಕೊಟ್ಟಿದೆ. ಉದಾಹರಣೆಗೆ ಈ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಸ್ಥಾಪಿತಗೊಂಡ ಜಿಲ್ಲಾವಾರು ಕೌಶಲ್ಯ ಕೇಂದ್ರಗಳಲ್ಲಿ 15-45 ವಯಸ್ಸಿನ ವಿದ್ಯಾವಂತ ನಿರುದ್ಯೋಗಿ ಯುವಕ ಯುವತಿಯರು ಆಯ್ಕೆ ಮಾಡಿಕೊಳ್ಳಬಹುದಾದ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನು, ಅಂದರೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಹೀಗೆ ಹೆಸರಿಸಬಹುದಾಗಿದೆ: ಆಫೀಸ್ ಆಟೋಮೇಷನ್ DTP ಆಪರೇಟರ್, TV ಮೊಬೈಲ್ ಫೋನ್ ರಿಪೇರ್ ಟೆಕ್ನಿಷಿಯನ್, ಸ್ಪ್ರೇ ಪೇಂಟಿಂಗ್ ಟೆಕ್ನಿಷಿಯನ್, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್, ಆಂಡ್ರಾಯ್ಡ್ ಟರ್ಮಿನಲ್ ಇಕ್ವಿಪ್ಮೆಂಟ್ ಅಪ್ಲಿಕೇಶನ್ ಡೆವಲಪರ್, ವೈರ್ಲೆಸ್ ಮೊಬೈಲ್ ಟವರ್ ಟೆಕ್ನಿಷಿಯನ್, CNC ಆಪರೇಟರ್, ಟೂಲ್ ಆ್ಯಂಡ್ ಡೈ ಮೇಕರ್. ಅಂತೆಯೇ ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಹಾಗೂ ವಿಮಾ ಸೌಲಭ್ಯ ಕ್ಷೇತ್ರಗಳಲ್ಲಿ ಕೌಶಲ್ಯ ತರಬೇತಿ ಕೋರ್ಸ್ಗಳೆಂದರೆ ಲೈಫ್ ಇನ್ಶೂರೆನ್ಸ್ ಏಜೆಂಟ್, ಮೈಕ್ರೋ ಫೈನಾನ್ಸ್ ಎಕ್ಸಿಕ್ಯೂಟಿವ್, ಲೋನ್ ಅಪ್ರೂವಲ್ ಅಂಡ್ ಡೆಬ್ಟ್ ರಿಕವರಿ ಏಜೆಂಟ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಕೌಂಟ್ಸ್ ಅಸಿಸ್ಟೆಂಟ್. ಸಾರಿಗೆ ಸೇವಾ ಕ್ಷೇತ್ರದಲ್ಲಿ ಕನ್ಸೈನ್ಮೆಂಟ್ ಕೊರಿಯರ್ ಬುಕಿಂಗ್ ಏಜೆಂಟ್ ಎಂಬ ತರಬೇತಿ, ವೇರ್ಹೌಸ್ ಸೂಪರ್ವೈಸರ್, ಏರ್ ಕಾರ್ಗೋ ಅಸೋಸಿಯೇಟ್, ಪ್ಯಾಕರ್ಸ್ ಅಂಡ್ ಮೂವರ್ಸ್ ಎಂಬ ಸರ್ಟಿಫಿಕೇಟ್ ತರಬೇತಿಗಳನ್ನು ಪಡೆಯಬಹುದಾಗಿದೆ. ವಿಶ್ವದ 5ನೇ ಆರ್ಥಿಕ ದೊಡ್ಡ ಶಕ್ತಿಯಾಗುವತ್ತ ದಾಪುಗಾಲು ಇಟ್ಟಿರುವ ನಮ್ಮ ಭಾರತ ದೇಶವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿ ಆತ್ಮನಿರ್ಭರ ಭಾರತದ ನಿರ್ಮಾಣ ಮಾಡಲು ಇಂದಿನ ಯುವ ಪೀಳಿಗೆ ಈ ಕೌಶಲ್ಯಾಧಾರಿತ ಉದ್ಯೋಗ ತರಬೇತಿಗಳನ್ನು ಪಡೆದು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ಸಾಗಿಸಲು ದಾಪುಗಾಲ ನೀಡಬೇಕಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಕುರಿತು ಮಾತನಾಡಿದವರು ರಾಜೇಶ್ ಹೊಂಗಲ್.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಹಲೋ
4: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
3: ಒಂದ್ ಸೆಕೆಂಡ್.
4: ಆಮೇಲೆ.
5: ಹಲೋ
3: ಹಲೋ.
5: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
3: ಹಲೋ.
5: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
3: ಸ್ವಲ್ಪ ಮಾತಾಡಬೇಕಿತ್ತು.
5: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
3: ಎಲ್ಲ ಓಕೆ.
5: ಮತ್ತೆ ಮೆಸೇಜ್ ಮಾಡ್ತೀನಿ.
3: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
6: ನಿಂದ್ ಯಾವಾಗ್ಲೂ ಇದ್ದದೆ, ಸುಮ್ನೆ ತಿನ್ನಪ್ಪ.
3: ನಂಗೆ ಹಸಿವೆ ಇಲ್ಲ.

0: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
1: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ.
2: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
3: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
4: ಆಕಾಶವಾಣಿ, ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ಕಬಳಿಸಿದ ಭಾರತ. ವಾರ್ತೆಗಳ ವಿವರ: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು 2 ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದ ವಿವಿಧ ವಿಷಯಗಳು ಮತ್ತು ಶಿಫಾರಸುಗಳನ್ನು ಪರಿಶೀಲಿಸಿ ಭವಿಷ್ಯದ ಬ್ಯಾಂಕ್ ಸುಧಾರಣೆಗಳ ಹಾದಿಯನ್ನು ಈ ಸಮಿತಿ ನಿರ್ಧರಿಸಲಿದೆ ಎಂದು ಹೇಳಿದರು. ಇದರ ಜೊತೆಗೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಬ್ಯಾಂಕರ್ಗಳು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ 2 ಸಮಾವೇಶದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದು, ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದ ಪ್ರಮುಖ ಆದ್ಯತೆಗಳು, ಉದಯೋನ್ಮುಖ ಅವಕಾಶಗಳು ಹಾಗೂ ಬದಲಾಗುತ್ತಿರುವ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿಯ 15ನೇ ಆವೃತ್ತಿಯಲ್ಲಿ ಭಾಗವಹಿಸಲು ಭಾರತೀಯ ಸೇನೆಯ ತುಕಡಿ ಇಂದು ಥೈಲ್ಯಾಂಡ್ಗೆ ತೆರಳಿದೆ. ಈ ಸಮರಾಭ್ಯಾಸ ನಾಳೆಯಿಂದ ಆರಂಭವಾಗಲಿದ್ದು ಇದೇ 31ರವರೆಗೆ ನಡೆಯಲಿದೆ. ಎರಡೂ ರಾಷ್ಟಗಳ ನಡುವಿನ ಮಿಲಿಟರಿ ಸಹಕಾರ ಬಲಪಡಿಸುವುದು ಮೈತ್ರಿ ಸಮರಾಭ್ಯಾಸದ ಪ್ರಮುಖ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಟ್ಟ ಅರಣ್ಯ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಭಯೋತ್ಪಾದನಾ ವಿರೋಧಿ ಮತ್ತು ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವ ಜಂಟಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ತರಬೇತಿ ನೆರವಾಗಲಿದೆ. ಇದರಲ್ಲಿ ಭಾರತೀಯ ಸೇನೆ ಮತ್ತು ಥೈಲ್ಯಾಂಡ್ ಸೇನೆಯಿಂದ ತಲಾ 85 ಯೋಧರು ಭಾಗವಹಿಸುತ್ತಿದ್ದಾರೆ. ಭಾರತೀಯ ಸೇನೆಯನ್ನು ಪ್ರಮುಖವಾಗಿ 9 ಗೋರ್ಖಾ ರೈಫಲ್ ಪಡೆ ಪ್ರತಿನಿಧಿಸುತ್ತಿದ್ದು, ಥೈಲ್ಯಾಂಡ್ ಪಡೆಗಳನ್ನು 3ನೇ ಬೆಟಾಲಿಯನ್, 25ನೇ ಇನ್ಫೆಂಟ್ರಿ ಬ್ರಿಗೇಡ್ ಪ್ರತಿನಿಧಿಸುತ್ತಿದೆ. ಕಳೆದ ಆವೃತ್ತಿಯ ಸಮರಾಭ್ಯಾಸ ಮೇಘಾಲಯದಲ್ಲಿ ನಡೆದಿತ್ತು. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂದು ಸಂಭವಿಸಿದ ಪ್ರತ್ಯೇಕ ದುರ್ಘಟನೆಗಳಲ್ಲಿ 12 ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಬಿಹಾರದ ಲಖೀಸರಾಯ್ ಜಿಲ್ಲೆಯ ಪ್ರಸಿದ್ಧ ಅಶೋಕ್ ಧಾಮ್ ದೇವಾಲಯದ ಬಳಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 7 ಮಹಿಳಾ ಭಕ್ತರು ಮೃತಪಟ್ಟಿದ್ದು 10 ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಪವಿತ್ರ ಶ್ರಾವಣ ಸೋಮವಾರದ ಅಂಗವಾಗಿ ಶಿವಲಿಂಗಕ್ಕೆ ಜಲಾಭಿಷೇಕ ನೆರವೇರಿಸಲು ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದಾಗ ಈ ದುರಂತ ಸಂಭವಿಸಿದೆ. ಅಶೋಕ್ ಧಾಮ್ ರೈಲು ನಿಲ್ದಾಣದಿಂದ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ವಿದ್ಯುತ್ ಕಂಬವೊಂದು ನೆಲಕ್ಕೆ ಬಿದ್ದು ವಿದ್ಯುತ್ ಪ್ರವಹಿಸುತ್ತಿದೆ ಎಂಬ ವದಂತಿ ಹರಡಿದ್ದೇ ಕಾಲ್ತುಳಿತಕ್ಕೆ ಮುಖ್ಯ ಕಾರಣ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಗಂಭೀರವಾಗಿ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಉಳಿದ ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದು, ಘಟನೆಯಲ್ಲಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ದುರಂತದಲ್ಲಿ ಸಂಕಷ್ಟಕ್ಕೀಡಾದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಸ್ಥಳೀಯ ಜಿಲ್ಲಾಡಳಿತ ಸಾಧ್ಯವಿರುವ ಎಲ್ಲಾ ನೆರವು ನೀಡುತ್ತಿದೆ ಎಂದು ಭರವಸೆ ನೀಡಿದ್ದಾರೆ. ಘಟನೆಗೆ ತೀವ್ರ ಕಂಬನಿ ಮಿಡಿದಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಗಾಯಾಳುಗಳಿಗೆ ತಕ್ಷಣವೇ ಸೂಕ್ತ ಮತ್ತು ತುರ್ತು ವೈದ್ಯಕೀಯ ನೆರವು ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ ಹಾಗೂ ಮೃತರ ಕುಟುಂಬಸ್ಥರಿಗೆ ತಲಾ 4 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಮತ್ತೊಂದೆಡೆ, ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ತಾರಾಪೀಠ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೋಟೆಲ್ವೊಂದರಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 5 ಮೃತಪಟ್ಟಿದ್ದು ಹಲವರು ಅಸ್ವಸ್ಥಗೊಂಡಿದ್ದಾರೆ. ಕೆಳಗಿನ ಮಹಡಿಯಲ್ಲಿ ಮೊದಲಿಗೆ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ 4 ಮಹಡಿಗಳು

0: ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಅಗ್ನಿ ಅನಾಹುತ ಸಂಭವಿಸಿದಾಗ ಹೆಚ್ಚಿನ ಪ್ರವಾಸಿಗರು ನಿದ್ರೆಯಲ್ಲಿದ್ದರು. ಶ್ರಾವಣ ಮಾಸದ ಸೋಮವಾರ ಅಂಗವಾಗಿ ಧಾರ್ಮಿಕ ಕ್ಷೇತ್ರ ತಾರಾಪೀಠಕ್ಕೆ ಆಗಮಿಸಿದ ಯಾತ್ರಾರ್ಥಿಗಳಿಂದ ಈ ಹೋಟೆಲ್ ಭರ್ತಿಯಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿರುವುದಾಗಿ ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಜನಕೇಂದ್ರಿತ ವಿಧಾನಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಸುಧಾಕರ್ ದಲೀಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ನಾಗರಿಕ ವೇದಿಕೆ 2026 ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಅಧ್ಯಕ್ಷತೆಯಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಇದುವರೆಗೆ 350 ಹೆಚ್ಚು ಸಭೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಈ ಉಪಕ್ರಮಗಳು ಬ್ರಿಕ್ಸ್ನ ಮೂರು ಪ್ರಮುಖ ಆಧಾರ ಸ್ತಂಭಗಳಾದ ರಾಜಕೀಯ ಮತ್ತು ಭದ್ರತಾ ಸಹಕಾರ, ಹಣಕಾಸು ಪಾಲುದಾರಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿದೆ. ಉದಯೋನ್ಮುಖ ಆರ್ಥಿಕತೆಗಳ ಜಾಗತಿಕ ಧ್ವನಿಯಾಗಿ ಬ್ರಿಕ್ಸ್ ಹೊರಹೊಮ್ಮಿದ್ದು, ಈ ವರ್ಷ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ಈ ನಾಗರಿಕ ವೇದಿಕೆಯಿಂದ ದೊರೆಯುವ ಸಲಹೆಗಳು ಅತ್ಯಂತ ಮೌಲ್ಯಯುತವಾಗಿರಲಿವೆ ಎಂದರು. ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಅಭ್ಯರ್ಥಿಗಳ ಹಿತರಕ್ಷಣೆ ಕಾಯ್ದುಕೊಳ್ಳುವುದು ಸಂಸ್ಥೆಯ ಮುಖ್ಯ ಆದ್ಯತೆಯಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ತಿಳಿಸಿದೆ. ಯುಜಿಸಿ ನೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಹಿನ್ನೆಲೆಯಲ್ಲಿ ಆಂಗ್ಲ, ಸಮಾಜಶಾಸ್ತ್ರ ಮತ್ತು ವಾಣಿಜ್ಯ ವಿಷಯಗಳಿಗೆ ಮರುಪರೀಕ್ಷೆ ನಡೆಸಲು ನಿರ್ಧರಿಸಿರುವ ಕುರಿತು NTA ಸ್ಪಷ್ಟನೆ ನೀಡಿದೆ. ಸಂಸ್ಥೆಯು ಇತ್ತೀಚೆಗೆ 184 ವಿಷಯಗಳಲ್ಲಿ ಒಟ್ಟು 24,700 ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡ ಬೃಹತ್ ಪರೀಕ್ಷಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರಲ್ಲಿ 181 ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಸಂಪೂರ್ಣ ದೋಷರಹಿತವಾಗಿದ್ದು ಅವುಗಳ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪರಿಶೀಲನೆ ವೇಳೆ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪದೋಷಗಳು ಕಂಡುಬಂದಿದ್ದರಿಂದ ವಿಷಯ ತಜ್ಞರ ಸಲಹೆಯಂತೆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂಬ ಕಾರಣಕ್ಕೆ ಮರುಪರೀಕ್ಷೆ ನಡೆಸಲಾಗುತ್ತಿದೆ. ನಾಗರಿಕರಲ್ಲಿ ಚುನಾವಣಾ ಜಾಗೃತಿ ಹಾಗೂ ಡಿಜಿಟಲ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು ಪಾಟ್ನಾದಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ಗೆ ಚಾಲನೆ ನೀಡಲಿದ್ದಾರೆ. ಯುವಜನತೆಯನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಲು 2018 ಆರಂಭಿಸಲಾದ ಈ ಯೋಜನೆಯ ಹೊಸ ಆವೃತ್ತಿಯಡಿ ಮುಂದಿನ 6 ತಿಂಗಳಲ್ಲಿ ದೇಶಾದ್ಯಂತ 15,00,000 ಶಾಲೆಗಳು, 70,000 ಕಾಲೇಜುಗಳು ಹಾಗೂ 1,420 ವಿಶ್ವವಿದ್ಯಾಲಯಗಳಲ್ಲಿ ಕ್ಲಬ್ಗಳನ್ನು ಸ್ಥಾಪಿಸಿ ಇಸಿಐ ನೆಟ್ನೊಂದಿಗೆ ಸಂಯೋಜಿಸುವ ಗುರಿ ಹೊಂದಲಾಗಿದೆ. ಇದರ ಜೊತೆಗೆ ರಾಜಗೀರ್ನ ನಳಂದ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಮತ್ತೊಂದು ಕಾರ್ಯಕ್ರಮದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಸುಮಾರು 500 ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಸ್ಸಾಂನ ಪ್ರವಾಹದಿಂದ ತೀವ್ರವಾಗಿ ಸಂಕಷ್ಟಕ್ಕೊಳಗಾದ ಶಿವಸಾಗರ, ಗೋಲಾಘಾಟ್, ಜೋರ್ಹಾಟ್ ಮತ್ತು ಚರಾಯಿದೇವ್ ಜಿಲ್ಲೆಗಳ ಪ್ರವಾಹ ಪೀಡಿತ ಕುಟುಂಬಗಳಿಗೆ ಮುಖ್ಯಮಂತ್ರಿ ಡಾ ಹಿಮಂತ್ ಬಿಸ್ವ ಶರ್ಮಾ ಇಂದು ಮಧ್ಯಂತರ ಆರ್ಥಿಕ ನೆರವು ಬಿಡುಗಡೆ ಮಾಡಿದ್ದಾರೆ. ಗುವಾಹಟಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಜಿಲ್ಲೆಗಳಲ್ಲಿ ಪ್ರವಾಹದ ನೀರು ಇಳಿಮುಖವಾಗಿದ್ದು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಂತ್ರಸ್ತಗೊಂಡ ಸುಮಾರು 1,00,000 ಕುಟುಂಬಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ತಲಾ 15,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ ಎಂದು ಹೇಳಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನಾಟದಲ್ಲಿಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ದೇವದತ್ ಪಡಿಕಲ್ ಅವರ 167 ರನ್ ಹಾಗೂ KL ರಾಹುಲ್ ಅವರ 82, ಧ್ರುವ್ ಜುರೇಲ್ ಅವರ 51 ರನ್ಗಳ ಉಪಯುಕ್ತ ನೆರವಿನಿಂದ ಭಾರತ ಬೃಹತ್ ಮೊತ್ತ ಕಲೆಹಾಕಿದೆ. ಎರಡನೇ ದಿನದ ಅಂತ್ಯದಲ್ಲಿ 9 ವಿಕೆಟ್ ಕಳೆದುಕೊಂಡಿದ್ದ ಭಾರತ ಇಂದು ಉಳಿದ 1 ವಿಕೆಟ್ ಕಳೆದುಕೊಂಡ ಬೆನ್ನಲ್ಲೇ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದು ಭೋಜನ ವಿರಾಮದ ವೇಳೆಗೆ 5 ವಿಕೆಟ್ ನಷ್ಟಕ್ಕೆ 99 ರನ್ ಗಳಿಸಿತ್ತು. ಬಳಿಕ ಆಟ ಪುನರಾರಂಭಗೊಂಡಿದ್ದು ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 5 ವಿಕೆಟ್ ನಷ್ಟಕ್ಕೆ 121 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಮಂದಿ ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ವಿಕೆಟ್ ಕಬಳಿಸಿದ ಭಾರತ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:20:20. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಿಖಿಲ ಬಿವಿ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಅರಳಿತೆ ವನಸುಮವು ನಿನಗಾಗಿ ಹರೆಯೇ, ರಚನೆ ಕುವೆಂಪು.
2: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.

ಇದುವರೆಗೂ ನಿಖಿಲ ಬಿವಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1:30:45. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಆಲಿಸಲು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಅಮೃತ ಧಾರೆ ಚಿತ್ರದ ಗೀತೆಯನ್ನು ಆಲಿಸೋಣ. ಗೀತೆಯ ಗಾಯಕರು ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಮರಸೆ ಗ್ರಾಮದಿಂದ ಬಂಗಾರಮ್ಮ ಅವರಿಗಾಗಿ ಮೌರ್ಯ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಗುರುಕಿರಣ್ ಅವರ ಸಂಗೀತಕ್ಕೆ ಸಾಹಿತ್ಯ ನೀಡಿದ್ದಾರೆ ಎಸ್ ನಾರಾಯಣ್. ಗೀತೆಯ ಗಾಯಕರು ಶಾನ್.

0: ಆತ್ಮೀಯ ಕೇಳುಗರೆ, ಇದೇ ಚರ್ಚೆ. ಆತ್ಮ ಗೌರವದ ಬದುಕು. ಸ್ವಾತಂತ್ರ್ಯ ಅಂತಂದ್ರೆ ಅದು ಕೇವಲ ಮನೆಯಿಂದ ಹೊರ ಹೋಗುವಂತದ್ದಲ್ಲ.
1: ಯಾವುದೋ ಒಂದು ಅಪರಿಚಿತ ವಾತಾವರಣದಲ್ಲಿ ಒಂದು ಸುರಕ್ಷತೆ ಭಾವನೆಯೂ ಕೂಡ ನನಗೆ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ಅಭಿಪ್ರಾಯ. ನಾನು
2: ಸ್ತ್ರೀ ಧನಾತ್ಮಕವಾಗಿ ಯಾವಾಗ್ಲೂ ಚಿಂತನೆ ಮಾಡಬೇಕು. ಅವಳು ಸಾಮಾಜಿಕ ಕಳಕಳಿನ ಕೊಳ್ಬೇಕಾಗತ್ತೆ. ಆಮೇಲೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ವಿವೇಚನಾ ಶಕ್ತಿ ಅವಳಿಗಿರಬೇಕು.
0: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
3: ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ ಹಾಗೂ ಜಯಶ್ರೀ ಅವರು ನಾಗಮಂಡಲ ಚಿತ್ರದ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಗೋಪಾಲ್ ಯಜ್ಞಿಕ್ ಅವರು ಬರೆದಿರುವ ಈ ಗೀತೆಯನ್ನ ಹಾಡಿದ್ದಾರೆ ಸಂಗೀತ ಕಟ್ಟಿ. ಸಂಗೀತ ಸಿ ಅಶ್ವಥ್ ಅವರದು.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಇಂದು ಸಂಜೆ 6:51 ಕೃಷಿ ರಂಗದ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆ ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಮೈಸೂರಿನಿಂದ ಮೋಹನ್ ಅವರಿಗಾಗಿ ಲವ್ ಗುರು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯ ಗಾಯಕರು ಬೆನ್ನಿ, ಸಾಹಿತ್ಯ ಕವಿರಾಜ್, ಸಂಗೀತ ಜೋಶ್ವಾ ಶ್ರೀಧರ್.

ಇದುವರೆಗೂ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳುಹಿಸಿದವರು ಮೈಸೂರಿನ ನಿವೇದಿತಾ ನಗರದಿಂದ ಶಶಿಕಲಾ ಬೋರೇಗೌಡ ಅವರು, ಹಾಗೆ ನಂಜನಗೂಡು ತಾಲೂಕು ಕಳಲೆ ದೊಡ್ಡ ಬೀದಿಯಿಂದ ಆಶಾರಾಣಿ, ನಾಗರತ್ನ, ಸರಸ್ವತಿ, ಮೇಘ, ರಾಣಿ, ಬೃಂದ, ಮಾನ್ಯ, ನಾಗೇಂದ್ರ ಗುಂಡಮ್ಮ ಅವರು ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಬೆಲ್ವತ ಗ್ರಾಮದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್ ಅವರು ಸಂದೇಶವನ್ನು ಕಳಿಸಿದರು. ಹಾಗೆ ಮೈಸೂರಿನ ಗಣೇಶ್ ನಗರದಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ ಅವರು, ಅನಂತರ ರಜನಿ, ನಿರೀಕ್ಷಾ, ರಶ್ಮಿ, ರೋಹನ್, ರೋಚನಾ, ಪದ್ಮಶ್ರೀ ಮತ್ತು ಕುಟುಂಬದವರು ಮದ್ದೂರಿನಿಂದ, ಎಂಆರ್ ಶ್ರೀಕಂಠನ್ ಅವರು ಅಗ್ರಹಾರದಿಂದ, ಮೈಸೂರಿನ ಕುವೆಂಪು ನಗರದಿಂದ ವಸಂತ ನಾಗೇಶ್ ಅವರು, ರಾಘವೇಂದ್ರ ನಿಸರ್ಗ ಪೂರ್ಣಿಮಾ ಅವರು ಹೆಮ್ಮನಹಳ್ಳಿಯಿಂದ, ಮಂಡ್ಯದಿಂದ ನಂದಾದೀಪ, ರಂಜಿತಾ, ದರ್ಶಿನಿ ಹಾಗೂ ಸರಸ್ವತಮ್ಮ ಅವರು, ಅನಂತರ ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೈಲರ್, ಪದ್ಮಾ, ಚೈತ್ರಾ, ನಾರಾಯಣರಾವ್, ಎಂಡಿ, ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಬಂಧು ಮಿತ್ರರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರ ಗಾಯತ್ರಿಪುರಂನಿಂದ ಶುಭಾ, ಮನು, ರಾಘವಿ ಅವರು, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಹಾಗೆ ಯೋಗಾನಂದರಂಪುರಿ, ವಿಜಯ್, ವಿನಯ್, ರಜತ್, ಯುದ್ಧಿಷ್ಠಿರ ಅವರು ನಜರ್ಬಾದ್ ಮೈಸೂರಿನಿಂದ, ಅಂಗಡಿ ಬಸವರಾಜು, ಪರಮೇಶ್, ಮಹೇಶ್, ಸ್ವರ್ಣಲತಾ ಮತ್ತು ಬೇಬಿ ಅನನ್ಯ ಮಧುವನಹಳ್ಳಿ ಕೊಳ್ಳೇಗಾಲ ತಾಲೂಕಿನಿಂದ, ಮರಸೆ ಗ್ರಾಮದಿಂದ ಬಂಗಾರಮ್ಮ ಅವರು ಎರಡು ಸಲ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರ ಜಯನಗರದಿಂದ ಶಿವಮೂರ್ತಿಯವರು, ಕಾಳಿಹುಂಡಿ ಶಿವಕುಮಾರ್, ಸಮ್ಮು, ದೀಪು, ಅನು, ಭಾಗ್ಯಮ್ಮ ಅವರು ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರ ಹರ್ಷಿತಾ ಅವರು ಶಕ್ತಿನಗರದಿಂದ, ಪಾಂಡವಪುರ ತಾಲೂಕು ಕುರಹಟ್ಟಿಯಿಂದ ವರಲಕ್ಷ್ಮೀ ಸಿಂಗೇಗೌಡ ಅವರು,

ರಾಮಕೃಷ್ಣನಗರದಿಂದ ವಿಸ್ಮಯದೇವ್ ಪವನ್ದೇವ್, ಇಂದು ಅಮೃತ ಆನಂದ್ ಹಾಗೂ ನಿರ್ಮಲಾ ಮಹದೇವ್ ಅವರು. ಅನಂತರ ನಮಗೆ ಸಂದೇಶವನ್ನು ಕಳಿಸಿರೋರು ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್ ಅವರು. ಇವರಿಷ್ಟು ಜನ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ನಾವು 1:30 ಬಂದ ಸಂದೇಶಗಳನ್ನು ಪರಿಗಣಿಸಿ ಗೀತೆಗಳನ್ನು ಪ್ರಸಾರ ಮಾಡಲಾಯಿತು. ಮೊದಲಿಗೆ ಬಂದಂಥ ಸಂದೇಶಗಳ ಗೀತೆಗಳನ್ನು ಪ್ರಸಾರ ಮಾಡಿದ್ದೇವೆ. ನಿಮ್ಮಿಷ್ಟದ ಗೀತೆಗಳನ್ನು ಕೇಳಬೇಕು ಅಂತಾದಲ್ಲಿ ಇಂದು ಸಂಜೆ 5:05 ಆದಷ್ಟು ಬೇಗ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ, ಸಂದೇಶಗಳನ್ನು ಕಳುಹಿಸಿದ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬಾನುಲಿ ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
2: ಇದೇ ತಿಂಗಳ 24ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
3: ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಡಿಕೆ ಕೊಪ್ಪಲು ಗ್ರಾಮದ ಕೆಎಸ್ ಹಿರಣ್ಣಯ್ಯ ಹಾಗೂ ಆರ್ಟಿ ರುಕ್ಮಿಣಿ ದಂಪತಿಗಳ ಜಮೀನಿನಲ್ಲಿ
4: ನಾನು ಕೆಎಸ್ ಹಿರಣ್ಣಯ್ಯ,
5: ನಾನು ಆರ್ಟಿ ರುಕ್ಮಿಣಿ,
4: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡುತ್ತಿದ್ದೇವೆ.
5: ಎಲ್ಲರೂ ತಪ್ಪದೇ ಬನ್ನಿ.

0: ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಸಂಪೂರ್ಣ ರೇಷ್ಮೆ ಕೃಷಿ ತಾಂತ್ರಿಕತೆಗಳ ಪ್ರದರ್ಶನ ಏರ್ಪಾಡಾಗಿದೆ.
1: ಕೃಷಿರತ್ನ ಪ್ರಶಸ್ತಿ ಪ್ರದಾನ,
0: ವಿಜ್ಞಾನಿಗಳೊಂದಿಗೆ ಸಂವಾದ,
1: ಕೃಷಿ ಪ್ರಕಟಣೆಗಳ ಮಾರಾಟ,
0: ಸಾವಯವ ಹಾಗೂ ಜೈವಿಕ ಉತ್ಪನ್ನಗಳ ಪ್ರದರ್ಶನ ಈ ಬಾರಿಯ ವಿಶೇಷ.
1: ಬನ್ನಿ
0: ಭಾಗವಹಿಸಿ.
1: ಇದೇ ತಿಂಗಳ 24ರಂದು ಸೋಮವಾರ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಡಿಕೆ ಕೊಪ್ಪಲು ಗ್ರಾಮದಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳೆಗು.
2: ಕೇಳುಗರೆ ಗಮನಿಸಿ, ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. 55 ವರ್ಷದ ರಾಮಚಂದ್ರ ಎಂಬವರು ಆಗಸ್ಟ್ 9 ತಾರೀಕಿನಿಂದ ಮೈಸೂರು ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಈ ರೀತಿ ಇದೆ. ಸುಮಾರು 5.10 ಎತ್ತರ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಎಡಸೊಂಟದ ಭಾಗದಲ್ಲಿ ಹೊಲಿಗೆ ಹಾಕಿದ ಹಳೆ ಗಾಯದ ಗುರುತು, ಬಲಗಾಲಿನ ಮಂಡಿಯ ಕೆಳಗೆ ಸುಮಾರು 2 ಅಗಲದ ಸುಟ್ಟ ಹಳೆ ಗಾಯದ ಗುರುತು, ಬಲಗಾಲಿನಲ್ಲಿ ಕಪ್ಪುದಾರ ಹಾಗೂ ಬಲತೋಳಿನಲ್ಲಿ ತಾಮ್ರದ ಬಳೆ ಹಾಗೂ ಕತ್ತಿನಲ್ಲಿ ತಾಯತ ಇರುತ್ತದೆ. ಇವರು ಕಾಣೆಯಾದಾಗ ಗ್ರೇ ಬಣ್ಣದ ಚೆಕ್ಸ್ಗಳಿರುವ ತುಂಬು ತೋಳಿನ ಶರ್ಟ್, ಕೆಂಪು ಬಣ್ಣದ ಹೂಗಳಿರುವ ಲುಂಗಿ ಧರಿಸಿರುತ್ತಾರೆ. ಈಗ ಹೇಳಿದ ವ್ಯಕ್ತಿಯ ಗುರುತು ಸಿಕ್ಕಲ್ಲಿ ಮೈಸೂರು ರೈಲ್ವೆ ಪೊಲೀಸ್ ಠಾಣೆಯನ್ನಾಗಲಿ ಅಥವಾ ಯಾವುದಾದರೂ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 2 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆಗಳು, ಅನಂತರ 2:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ, ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂಕೋರ್ಟ್ ರಾಜ್ಯಕ್ಕೆ ಸೂಚಿಸಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಲಾಗಿದ್ದ ನಿರ್ದೇಶನವನ್ನು ನ್ಯಾಯಾಲಯ ಎತ್ತಿಹಿಡಿದಿದೆ. ಮುಂಗಾರು ಮಳೆ ಕೊರತೆ ಎದುರಿಸುತ್ತಿರುವ ರಾಜ್ಯಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸಿಡಬ್ಲ್ಯೂಎಂಎ ಕರ್ನಾಟಕದಿಂದ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚಿಸಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿಲ್ಲ ಎಂದು ತಮಿಳುನಾಡು ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಿದೆ. ನಿತ್ಯ ಕೇವಲ 5-6,000 ಕ್ಯೂಸೆಕ್ನಷ್ಟು ನೀರು ಬರುತ್ತಿದ್ದು ಈವರೆಗೆ ಸುಮಾರು 13-14 ಟಿಎಂಸಿ ನೀರು ಮಾತ್ರ ಲಭಿಸಿದೆ ಎಂದು ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಎಂಎ ಆದೇಶವನ್ನು ಜಾರಿಗೊಳಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ರಾಜ್ಯದಿಂದ ಈಗಾಗಲೇ 3,500 ಕ್ಯೂಸೆಕ್ ನೀರು ಹರಿಸಲಾಗಿದೆ ಎಂದು ರಾಜ್ಯ ಸರ್ಕಾರ ವಾದ ಮಂಡಿಸಿದೆ. 12,000 ಕ್ಯೂಸೆಕ್ ಪ್ರಮಾಣದ ನೀರು ಅಲ್ಲಿ ದಾಖಲಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ತಿಳಿಸಿದೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಪರಿಸ್ಥಿತಿ ಅನಿಶ್ಚಿತವಾಗಿದ್ದು ಈ ಪ್ರಮಾಣದಲ್ಲಿ ನಿರಂತರವಾಗಿ ನೀರು ಹರಿಸುವುದು ರಾಜ್ಯಕ್ಕೆ ಕಷ್ಟವಾಗುತ್ತಿದೆ. ಆದರೂ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲು ಕರ್ನಾಟಕ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಲಾಗಿದೆ. ವಿಚಾರಣೆಯನ್ನು ನ್ಯಾಯಾಲಯ 1 ವಾರ ಮುಂದೂಡಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆಮುರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟವರ 3 ಕುಟುಂಬಗಳಿಗೂ ಹನೂರು ಶಾಸಕ ಎಂಆರ್ ಮಂಜುನಾಥ್ ಇಂದು ಪರಿಹಾರ ವಿತರಿಸಿದರು. ಕುಮಾರ್, ಆಂತೋಣಿಸಾಮಿ ಹಾಗೂ ಪೀಟರ್ ಮನೆಗೆ ತೆರಳಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಮತ್ತು ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಸೇರಿ ತಲಾ ಒಂದು ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಧರಣಿ ನಿರತರಿಗೆ ನೀಡಿದ್ದ ಭರವಸೆಯಂತೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಪಾರ್ಥಿವ ಶರೀರಗಳನ್ನು ಕುಟುಂಬಸ್ಥರು ತೋಮಿಯಾರ್ಪಾಳ್ಯದ ಚರ್ಚ್ಗೆ ತಂದಿರಿಸಿದ್ದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆಯಾದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ಚುರುಕುಗೊಳಿಸಿದ್ದು ಅಮಾಯಕರ ಮೇಲೆ ಗುಂಡಿನ ದಾಳಿ ಹಾಗೂ ಕಳ್ಳಬೇಟೆಗಾರರು ಎಂಬ 2 ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಶೂಟೌಟ್ ಪ್ರಕರಣದ ಕುರಿತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಮರುದಾಳಿ ನಡೆಸಿದ್ದು ಯಾರಿಗೂ ಹತ್ತಿರದಿಂದ ಗುಂಡು ಹಾರಿಸಿಲ್ಲ. ಘಟನೆ ಕುರಿತು ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಸಿಬ್ಬಂದಿ ತಪ್ಪಿದರೆ ಕ್ರಮ ಜರುಗಿಸಲಾಗುವುದಾಗಿ ತಿಳಿಸಿದ್ದಾರೆ. ಮುಂಜಾನೆ 5 ಗಂಟೆಯ ಸುಮಾರಿಗೆ ಅರಣ್ಯದ ಬಂಡೆಯೊಂದರ ಬಳಿ ಬ್ಯಾಟರಿ ಬೆಳಕು ಕಂಡುಬಂದಿದೆ. ಸಿಬ್ಬಂದಿ ಅವರನ್ನು ಶರಣಾಗುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಬೇಟೆಗಾರರ ಕಡೆಯಿಂದ ಸಿಬ್ಬಂದಿಯತ್ತ ಗುಂಡಿನ ದಾಳಿ ನಡೆದಿದ್ದು ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿ ಪ್ರತಿದಾಳಿ ನಡೆಸಿದ್ದಾರೆ. ಗುಂಡಿನ ದಾಳಿ ನಿಂತ ಬಳಿಕ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದಾಗ ಮೂವರಿಗೆ ಗುಂಡು ತಗುಲಿರುವುದು ಕಂಡುಬಂದಿದೆ. ಆಸ್ಪತ್ರೆಗೆ ಸ್ಥಳಾಂತರಿಸಿದಾಗ ಅವರು ಮೃತಪಟ್ಟಿರುವುದನ್ನು ವೈದ್ಯರು ಖಚಿತಪಡಿಸಿದ್ದು ಮೃತದೇಹಗಳನ್ನು ಮೈಸೂರಿಗೆ ರವಾನಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ಅರಣ್ಯವನ್ನು ಉಳಿಸುವುದು ಇಲಾಖೆಯ ಕರ್ತವ್ಯ. ಅರಣ್ಯ ಕಾಯ್ದೆಯಡಿ ಈಗಾಗಲೇ ಪ್ರಕರಣ ದಾಖಲಿಸಲಾಗಿದೆ. ಒಂದು ವೇಳೆ ತನಿಖೆಯಲ್ಲಿ ಸಿಬ್ಬಂದಿ ತಪ್ಪು ಮಾಡಿದ್ದರೆ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಈ ಘಟನೆ ರಾಜ್ಯವನ್ನು ಆಘಾತಗೊಳಿಸಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ಅವಧಿಯನ್ನು ಮುಂದೂಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್, ವಿರೋಧ ಪಕ್ಷ ಸದನದಲ್ಲಿ ವಿಷಯ ಪ್ರಸ್ತಾಪಿಸುವ ಮೊದಲು ನೋಟಿಸ್ ನೀಡಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
0: ಹನೂರು ಶೂಟೌಟ್ ಪ್ರಕರಣ ಮೇಲ್ಮನೆಯಲ್ಲೂ

0: ಸದ್ದು ಮಾಡಿತು. ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹನೂರು ಘಟನೆಯನ್ನು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಸಮರ್ಥಿಸಿಕೊಂಡರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಪಕ್ಷ ಸದಸ್ಯರು ಸರ್ಕಾರದ ವಿರುದ್ದ ಏರುದನಿಯಲ್ಲಿ ವಾಗ್ದಾಳಿ ನಡೆಸಿದರು. ಈ ಹಂತದಲ್ಲಿ ಸಚಿವರಾದ ಯುಟಿ ಖಾದರ್, ಬಸವರಾಜ ರಾಯರೆಡ್ಡಿ ಸರ್ಕಾರದ ಪರವಾಗಿ ಸ್ಪಷ್ಟನೆ ನೀಡಲು ಮುಂದಾದರು. ಅತ್ಯಂತ ಕಡಿಮೆ ಅಂತರದಿಂದ ಮೂವರು ವ್ಯಕ್ತಿಗಳ ಮೇಲೆ ಗುಂಡು ಹಾರಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಜೆಡಿಎಸ್ ಸದಸ್ಯರು ಆರೋಪಿಸಿದರು. ಈ ನಡುವೆ ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ. ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಲೇಬೇಕು ಎಂದು ಒತ್ತಾಯಿಸಿ ಮೇಲ್ಮನೆಯಲ್ಲಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಸಚಿವ ಬಿ ನಾಗೇಂದ್ರ ವಿರುದ್ಧ ತನಿಖೆ ನಡೆದು ಆರೋಪ ಪಟ್ಟಿಯೂ ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉತ್ತರಿಸಿ, ಸರ್ಕಾರ ಈ ಬಗ್ಗೆ ಚರ್ಚೆ ನಡೆಸಲು ಸಿದ್ದವಿದೆ ಎಂದು ಹೇಳಿದರು. ಇದಕ್ಕೆ ತೃಪ್ತರಾಗದ ವಿಪಕ್ಷ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳ ವೈದ್ಯ ಅವರ ಹೆಸರು ಸೂಚಿಸಿ ಸಭಾನಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಸಚಿವರಾದ ಲಕ್ಷ್ಮಣ್ ಸವದಿ, ಬಾಲಕೃಷ್ಣ, ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ನಡುವೆ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನು ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮೇಲ್ಮನೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಶ್ರಾವಣ ಮಾಸದ ಮೊದಲ ಸಾಂಪ್ರದಾಯಿಕ ಹಬ್ಬವಾದ ನಾಗರ ಪಂಚಮಿಯನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಇಂದು ಸಡಗರ ಮತ್ತು ಭಕ್ತಿ ಶ್ರದ್ದೆಯಿಂದ ಆಚರಿಸಲಾಯಿತು. ಹರಿಹರ, ಹೊನ್ನಾಳಿ, ಚನ್ನಗಿರಿ, ಜಗಳೂರು ಹಾಗೂ ಮಲೆಬೆನ್ನೂರು ವ್ಯಾಪ್ತಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ನಾಗದೇವತೆಯನ್ನು ಪೂಜಿಸಲಾಯಿತು. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಮರದ ಕೊಂಬೆಗಳಿಗೆ ಜೋಕಾಲಿ ಕಟ್ಟಿ ಜೀಕುತ್ತಾ ಸಂಭ್ರಮಿಸಿದರು. ನಾಗರ ಪಂಚಮಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಪುಣ್ಯಕ್ಷೇತ್ರದಲ್ಲಿ ನಾಗರ ಕಲ್ಲುಗಳಿಗೆ ಭಕ್ತರು ಹಾಲೆರೆದು ಪೂಜೆ ಸಲ್ಲಿಸಿದರು. ಈ ಭಾಗದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವುದು ಹಾಗೂ ವರ್ಷಪೂರ್ತಿ ಕೆಲಸ ಮಾಡುವ ರೈತಾಪಿ ಜನರಿಗೆ ಹಾವು ಕಚ್ಚಬಾರದು ಎನ್ನುವ ನಂಬಿಕೆಯಿಂದ ಹಾಲು ಎರೆದು ಪೂಜಿಸುವುದು ವಿಶೇಷತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾಗರ ಪಂಚಮಿಯನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಭೇಟಿ ನೀಡಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಹಲವೆಡೆ ನಾಗವನದಲ್ಲಿ ಹಾಲೆರೆಯಲಾಗುತ್ತಿದೆ. ಮಂಗಳೂರಿನ ಕುಡುಪು, ಅನಂತ ಪದ್ಮನಾಭ ದೇವಸ್ಥಾನಗಳಲ್ಲೂ ಜನಸಾಗರ ಕಂಡುಬಂತು. ಇನ್ನೊಂದೆಡೆ ನಾಗರ ಪಂಚಮಿ ಹಬ್ಬವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭ್ರಮ ಹಾಗೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ವಿವಿಧ ನಾಗರ ಕಟ್ಟೆಗಳು ಹಾಗೂ ನಾಗದೇವರ ವಿಗ್ರಹಗಳ ಬಳಿ ಭಕ್ತರು ತೆರಳಿ ಹಾಲಿನ ಅಭಿಷೇಕ, ವಿಶೇಷ ಪೂಜೆ ಹಾಗೂ ನೈವೇದ್ಯ ಸಮರ್ಪಿಸಿದರು. ಕೇಂದ್ರ ಸರ್ಕಾರದಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಎಂಬುದು ನಕಲಿ ಸಂದೇಶವಾಗಿದ್ದು ಸಾರ್ವಜನಿಕರು ಇದನ್ನು ನಂಬಿ ಮೋಸ ಹೋಗಬಾರದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಹೆಸರಿನಲ್ಲಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಸುದ್ದಿ ಸಂದೇಶಗಳನ್ನು ಬಿತ್ತರಿಸಲಾಗುತ್ತಿದೆ. ಈ ಬಗ್ಗೆ ನಾಗರಿಕರು ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಲಾಖೆಯಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಯೋಜನೆಯನ್ನು ಪರಿಚಯಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ, ಘಾಟಿ, ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 2:40 ಇಪ್ಪತ್ತು ಸೆಕೆಂಡ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮೋಹಿತ್ ಚೌಹಾನ್, ಶಮಿತಾ ಮಲ್ನಾಡ್ ಅವರು ಹಾಡಿರುವ ಬಿರುಗಾಳಿ ಚಿತ್ರದ ಗೀತೆಯನ್ನ ಕೇಳೋಣ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ. ಆತ್ಮಗೌರವದ ಬದುಕು. ಸ್ವಾತಂತ್ರ್ಯ ಅಂತಂದ್ರೆ ಅದು ಕೇವಲ ಮನೆಯಿಂದ ಹೊರ ಹೋಗುವಂತದ್ದಲ್ಲ,
1: ಯಾವುದೋ ಒಂದು ಅಪರಿಚಿತ ವಾತಾವರಣದಲ್ಲಿ ಒಂದು ಸುರಕ್ಷತೆ ಭಾವನೆಯೂ ಕೂಡ ನನಗೆ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ಅಭಿಪ್ರಾಯ. ನಾನು
2: ಸ್ತ್ರೀ ಧನಾತ್ಮಕವಾಗಿ ಯಾವಾಗ್ಲೂ ಚಿಂತನೆ ಮಾಡಬೇಕು. ಅವಳು ಸಾಮಾಜಿಕ ಕಳಕಳಿನ ಕೊಡ್ಬೇಕಾಗತ್ತೆ. ಆಮೇಲೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ವಿವೇಚನಾ ಶಕ್ತಿ ಅವಳಿಗಿರಬೇಕು.
0: ಮರೆಯದೆ ಕೇಳಿ ಇದೇ ಸೋಮವಾರ ಸಂಜೆ 4 ಗಂಟೆ.

ಮಹಿಳಾ ರಂಗ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕಾರ್ತಿಕ್ ಅವರು ಹಾಡಿರುವ ಜಾಲಿಡೇಸ್ ಚಿತ್ರದ ಗೀತೆಯನ್ನ ಆಲಿಸೋಣ.

ಕಾರ್ಯಕ್ರಮದ ಕಡೆಯಲ್ಲಿ ಅಜನೀಶ್ ಲೋಕನಾಥ್ ಅವರು ಸಂಗೀತ ನೀಡಿ ಸಂಜಿತ್ ಹೆಗಡೆ ಅವರೊಂದಿಗೆ ಹಾಡಿರುವ ರತ್ನನ್ ಪರ್ಪ್ರಂಚ ಚಿತ್ರದ ಗೀತೆ. ಸಾಹಿತ್ಯ ರೋಹಿತ್ ಪದಕಿ.

ಕೇಳುಗರೇ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಯುವವಾಣಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 3 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆ ಆಲಿಸೋಣ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮಧ್ಯಮಾವತಿ ರಾಗ ರೂಪಕತಾಳದಲ್ಲಿ ಧರ್ಮ ಸಂವರ್ಧಿನಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆಯನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದುರ್ಗರಾಗ ಆದಿತಾಳದಲ್ಲಿ ಸದಾಶಿವ ಬ್ರಹ್ಮೇಂದ್ರ ಅವರ ರಚನೆ ಗಾಯತಿ ವನಮಾಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:20 ಕೇಳಿ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ.

0: और उनके शहीद स्थलों पर मेले लगते हैं।
1: भारत सरकार ने उन्हें सम्मान देते हुए भारतीय स्वतंत्रता संग्राम का आदिवासी स्वतंत्रता सेनानी घोषित किया, उनकी स्मृति में डाक टिकट जारी किया और उनके नाम पर संथाल परगना में सिद्धू कान्हू विश्वविद्यालय की स्थापना की, जिसमें जनजातीय विषयों पर गहराई से शोध किया जाता है। इन शहीदों को हमारा शत शत नमन।
2: अभी आपने सुना कार्यक्रम सिद्धू और कान्हू। अब इसी के साथ हमारा आज का उमंग कार्यक्रम यहीं पर समाप्त होता है। तो अब अपने मित्र अजीत को उमंग कार्यक्रम की तकनीकी टीम के साथ चेतना, जगबंधु
3: और मंजू जी के साथ विमलेश को आज्ञा दीजिए।
2: नमस्कार।
4: उमंग उमंग उमंग उमंग।
5: ಇದುವರೆಗೂ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. ಸಮಯ ಸರಿಯಾಗಿ 4:01:20.
6: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ ಇಂದಿನ ಕಾರ್ಯಕ್ರಮದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಶಿಕ್ಷಕಿಯಾದ ಶಾಂತಲಾ ಎಂರಾವ್, ಗೃಹಿಣಿಯಾದ ಚಂದ್ರಿಕಾ ಹಾಗೂ ಉಪನ್ಯಾಸಕಿಯಾದ ವೀಣಾ ಚೆಲುವರಾಜ್. ನಡೆಸಿಕೊಡುತ್ತಾರೆ ಕೆ ನೇತ್ರ.
7: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಮಹಿಳಾ ರಂಗದ ಚರ್ಚೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಚರ್ಚೆಯ ವಿಷಯ ಏನು ಅಂದರೆ ಸ್ತ್ರೀ ಸ್ವಾತಂತ್ರ್ಯ. ನಮಗನ್ನಿಸಬಹುದು ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ, ಆದರೆ ಅವಳಿಗೆ ಎಷ್ಟು ಸಿಕ್ಕಿದೆ, ಯಾವ ಯಾವ ಕ್ಷೇತ್ರಗಳಲ್ಲಿ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಇನ್ನೂ ಅವಳಿಗೆ ಎಷ್ಟು ಸ್ವಾತಂತ್ರ್ಯ ಬೇಕು, ಈಗಾಗಲೇ ಸಿಕ್ಕಿರುವ ಸ್ವಾತಂತ್ರ್ಯವನ್ನ ಅವಳು ನಿಜಕ್ಕೂ ಸದುಪಯೋಗ ಪಡಿಸ್ಕೊಂಡಿದ್ದಾಳ, ಹೀಗೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಶಿಕ್ಷಕಿ ಹಾಗೂ ಅನೇಕ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಶಾಂತಲಾ ಎಂರಾವ್, ಹಾಗೆ ಮತ್ತೊಬ್ಬರು ಗೃಹಿಣಿಯಾಗಿ ಓದುಗರ ಬಳಗದಲ್ಲಿ ತೊಡಗಿಸಿಕೊಂಡಿರುವಂತಹ ಚಂದ್ರಿಕಾ ಅವರು ಇದ್ದಾರೆ. ಹಾಗೆ ಮತ್ತೊಬ್ಬರು ಉಪನ್ಯಾಸಕಿಯಾಗಿ ಅನೇಕ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ವೀಣಾ ಚೆಲುವರಾಜ್ ಅವರು ಇದ್ದಾರೆ. ಈಗ ಈ ಮೂರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
8: ಧನ್ಯವಾದ.
7: ಈಗ ನಮ್ಮ ಚರ್ಚೆಯನ್ನ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವ ನಿಮ್ಮ ಸ್ವಂತ ಅನುಭವದ ಮಾತುಗಳನ್ನ ಹೇಳೋದ್ರ ಮೂಲಕ ಈ ನಮ್ಮ ಚರ್ಚೆನ ಪ್ರಾರಂಭ ಮಾಡೋಣ. ಹಾಗಾದ್ರೆ ಚಂದ್ರಿಕಾ ಅವರೇ, ನಿಮ್ಮ ಅಭಿಪ್ರಾಯ ಏನು, ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ನಿಮ್ಗೆ ಏನ್ ಅನ್ಸತ್ತೆ?
8: ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಅದೊಂದು ಕೇವಲ ಹಕ್ಕುಗಳ ಹೇಳಿಕೆ ಅಲ್ಲ, ಅದು ಆತ್ಮಗೌರವದ ಬದುಕು. ಸ್ವಾತಂತ್ರ್ಯ ಅಂತಂದ್ರೆ ಅದು ಕೇವಲ ಮನೆಯಿಂದ ಹೊರ ಹೋಗುವಂತಹದ್ದಲ್ಲ, ಅದು ಯಾವುದೇ ನಿರ್ಬಂಧಗಳಿಲ್ಲದೆ ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋದು, ಮುಕ್ತವಾಗಿ ಚಿಂತಿಸೋದು, ತಮಗೆ ಇಷ್ಟವಾದ ಜೀವನ ಶೈಲಿಯನ್ನು ಅನುಸರಿಸಲು ಇರೋ ಒಂದು ಮೂಲಭೂತ ಹಕ್ಕುಗಳು ಅಂತ ನನ್ನ ಅಭಿಪ್ರಾಯ.
7: ಶಾಂತಲಾ, ನೀವೇನು ಹೇಳ್ತೀರಾ?
9: ನನ್ನ ಗೆಳತಿ ಚಂದ್ರಿಕಾ ಹೇಳಿದ್ತರ ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಸಮಾನ ಅಧಿಕಾರ, ಹಕ್ಕುಗಳು, ಗೌರವ, ಸ್ವಾವಲಂಬನೆ ಮತ್ತು ನನ್ನ ಮನಸ್ಸು, ದೇಹ ಮತ್ತು ಭವಿಷ್ಯದ ಬಗ್ಗೆ ನಾನು ತೆಗೆದುಕೊಳ್ಳುವ ನಿರ್ಧಾರಗಳು. ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರ ನನಗೆ ದೊರಕಿದ್ರೆ ಅದೇ ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂತ. ಈ ನಿರ್ಧಾರಗಳು ಹೇಗೆ ಅಂದ್ರೆ ಏನಾಗುತ್ತೆ ಅಂದ್ರೆ, ನಾವು ನಿರ್ಧಾರಗಳನ್ನ ತಗೊಂಡಾಗ ನಮ್ಗೆ ಯಾರು ನಮ್ಮನ್ನ ಜಡ್ಜ್ ಮಾಡಬಾರ್ದು. ನನ್ನ ಪ್ರಕಾರ ಸ್ವಾತಂತ್ರ್ಯ ಅಂದ್ರೆ ಅದು ನಿರ್ಧಾರಗಳಿಗೆ ನಾನೇ ಹೊಣೆ, ನಾನೇ ಜವಾಬ್ದಾರಿ. ಅದನ್ನ ಆಧಾರವಾಗಿಟ್ಟುಕೊಂಡು ಬೇರೆ ಯಾರು ನನ್ನನ್ನು ಜಡ್ಜ್ ಮಾಡುವಂತ ವಾತಾವರಣ ಇದ್ರೆ ಅದು ಸ್ತ್ರೀ ಸ್ವಾತಂತ್ರ್ಯ ಅಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗೆ ಯಾವುದೋ ಒಂದು ಅಪರಿಚಿತ ವಾತಾವರಣದಲ್ಲಿ ಒಂದು ಸುರಕ್ಷತೆ ಭಾವನೆಯೂ ಕೂಡ ನನಗೆ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ಅಭಿಪ್ರಾಯ ನನ್ನದು.
7: ಚೆನ್ನಾಗಿ ಹೇಳಿದ್ರೆ. ಶಾಂತಲಾ ಅವರ ಅಭಿಪ್ರಾಯ, ಚಂದ್ರಿಕಾ ಅವರ ಅಭಿಪ್ರಾಯ ತುಂಬಾ ಎಷ್ಟು ವಿಭಿನ್ನವಾಗಿದೆ ಅಲ್ವಾ? ಹಾಗಾದ್ರೆ ನಮ್ಮ ವೀಣಾ ಅವ್ರು ಏನ್ ಹೇಳ್ತಾರೆ ಕೇಳೋಣ.
10: ಖಂಡಿತ ಮೇಡಮ್, ಸ್ತ್ರೀ ಧನಾತ್ಮಕವಾಗಿ ಯಾವಾಗ್ಲೂ ಚಿಂತನೆ ಮಾಡ್ಬೇಕು, ಅವಾಗ್ಲೇ ಅವಳು ಮುಂದುವರಕ್ ಸಾಧ್ಯ. ಆಮೇಲೆ ಅವಳು ಸಾಮಾಜಿಕ ಕಳಕಳಿನ ಹೆಚ್ಚಾಗಿ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ವಿವೇಚನಾ ಶಕ್ತಿ ಅವಳಿಗಿರ್ಬೇಕು. ಅದನ್ನ ಅವಳು ಉಪಯೋಗಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ಅವಳು ತನ್ನಂತಾನು ತೊಡಗಿಸ್ಕೊಂಡು ಅದರಲ್ಲಿ ಮುಂದುವರಿಬೇಕು ಅಂತ ಅನ್ಸುತ್ತೆ. ಆಮೇಲೆ ಅವಳು ಯಾವುದೇ ಕಠಿಣ ಕೆಲಸಗಳು ನನಗೆ ಮಾಡಕ್ ಆಗೋದಿಲ್ಲ ಅಂತ ಅವಳು ಮನಸ್ಸಿನಲ್ಲಿ ಅನ್ಕೊಳ್ಳೇ ಕೂಡುದು.
7: ಓಹೋ, ನೋಡಿ ನಾವು ಇಲ್ಲಿ 4 ಜನ ಮಹಿಳೆಯರು ಕೂತಿದೀವಿ. ನಾವು 4 ಜನ ಕೂತಿದ್ರು ನಮ್ಗೆ ನಮ್ಮದೇ ಆದಂತಹ ಡಿಫ್ರೆಂಟ್ ಆದಂತಹ ಒಪಿನಿಯನ್ ಇದೆ ಈ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ. ಅಂದ್ರೆ ಎಷ್ಟು ರೀತಿನಲ್ಲಿ ನಾವು ಸ್ವಾತಂತ್ರ್ಯವನ್ನ ಒಂಥರ ವಿಸ್ತಾರವಾಗಿ ವಿಶ್ಲೇಷಿಸ್ತೀವಿ ಅದರ ಅರ್ಥವನ್ನ. ಈಗ ಈ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ನಮ್ಗೆ, ಹೌದಲ್ವಾ? ಮಹಿಳೆಯರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಸಿಕ್ಕಿರುವ ಸ್ವಾತಂತ್ರ್ಯವನ್ನ ನಾವು ಸರಿಯಾಗಿ ಬಳಸ್ಕೊಳ್ತಾ ಇದೀವ? ಹೀಗೆಲ್ಲ ನಾವು ಯೋಚನೆ ಮಾಡಿದ್ರೆ ಬಹಳ ಹಿಂದೆ ಸ್ತ್ರೀಯರಿಗೆ ತುಂಬಾ ಕಟ್ಟುಪಾಡುಗಳಿತ್ತು. ಆದ್ರೆ ಅವಳು ಶಿಕ್ಷಣ ಪಡ್ಕೊಳ್ಳೋಕೋಸ್ಕರ ಒಂದಷ್ಟು ಅವಳು ಹೋರಾಟ ಮಾಡ್ತಾಳೆ. ಆ ಹೋರಾಟದ ನಂತರ ಅವಳಿಗೊಂದಷ್ಟು ಸ್ವಾತಂತ್ರ್ಯ ಸಿಗತ್ತೆ. ಈ ತರ ಸ್ವಾತಂತ್ರ್ಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಎಲ್ಲ ಹೇಳ್ತೀವಲ್ವಾ. ಹಾಗಾದ್ರೆ ಈ ಆರ್ಥಿಕವಾಗಿ ಅವಳು ಎಷ್ಟು ಸ್ವತಂತ್ರಳು ಅನ್ನೋದ್ರ ಬಗ್ಗೆ ಚಂದ್ರಿಕಾ ಅವರು ಏನ್ ಹೇಳ್ತೀರಾ?
8: ಖಂಡಿತ ಮೇಡಮ್, ಹಿಂದೆ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಸ್ವಾತಂತ್ರ್ಯ ಇರಲಿಲ್ಲ. ಬಾಲ್ಯದಲ್ಲಿ ಅವಳು ಪೋಷಕರ ಆಶ್ರಯದಲ್ಲಿ ಇರ್ತಾ ಇದ್ಲು, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಇರ್ತಾ ಇದ್ಲು, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರ್ತಾ ಇದ್ಲು. ಅವಳಿಗೆ ಯಾವುದೇ ರೀತಿಯಾದ ಒಂದು ಆರ್ಥಿಕವಾಗಿ ಆಗ್ಲಿ ಅಥವಾ ಸಾಮಾಜಿಕವಾಗಿ ಆಗ್ಲಿ ಅವಳಿಗೆ ಸ್ವಾತಂತ್ರ್ಯ ಇರ್ಲಿಲ್ಲ. ಮನೆಗೆ ಸೀಮಿತವಾದ್ಲು, ಗೃಹಿಣಿ ಗೃಹ ಮುಚ್ಚತೆ ಅನ್ನೋ ತರ ಅವಳು. ಈಗ ತುಂಬಾನೇ ಬದಲಾವಣೆ ಆಗಿದೆ.

0: ಮಹಿಳೆ ಆರ್ಥಿಕವಾಗಿ ತುಂಬಾ ಸ್ವಾತಂತ್ರ್ಯವನ್ನ ಹೊಂದಿದ್ದಾಳೆ, ಎಲ್ಲಾ ಕ್ಷೇತ್ರಗಳಲ್ಲೂ ಉದ್ಯೋಗವನ್ನ ಮಾಡ್ತಾ ಇದ್ದಾಳೆ,
1: ಹೌದು,
0: ಪುರುಷರಿಗೆ ಸಮಾನವಾಗಿ ವೇತನವನ್ನ ಪಡಿತಾ ಇದ್ದಾಳೆ, ಮತ್ತೆ ಅವಳಿಗೆ ಕಾನೂನಿನ ಪ್ರಕಾರ ತಂದೆಯ ಆಸ್ತಿಯಲ್ಲಿ ಪಾಲು ಕೂಡ ಸಿಗ್ತಾ ಇದೆ. ಮೊದಲು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ತರ ಅವಳನ್ನ ಮನೆಯಿಂದ ಹೊರಗೆ ಇಟ್ಬಿಡ್ತಾ ಇದ್ರು, ಅವಳಿಗೆ ಯಾವ್ದೇ ರೀತಿಯ ಒಂದು ಆಸ್ತಿಯಲ್ಲಿ ಪಾಲು ಕೊಡ್ತಾ ಇರ್ಲಿಲ್ಲ. ಮದುವೆಲೆ ಏನ್ ಖರ್ಚು ಮಾಡಿರ್ತಿದ್ರು ಅಷ್ಟರಲ್ಲೇ ಮುಗ್ದು ಹೋಗ್ತಾ ಇತ್ತು. ಆ ರೀತಿಯಾಗಿ ಅವಳು ಆರ್ಥಿಕವಾಗಿ ಇವಾಗ ಸಬಲಳಾಗಿದ್ದಾಳೆ. ಮಹಿಳೆಯರು ಕೂಡ ಇವಾಗ ತಮ್ಮ ಸ್ವಂತ ಗಳಿಕೆಯಿಂದ ಮನೆ, ಭೂಮಿ, ಒಡವೆ ಖರೀದಿಸೋದು, ಈ ತರದ ಎಲ್ಲ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ.
1: ಸ್ವಂತ ಉದ್ಯಮೆ ಕೂಡ
0: ಮಾಡ್ತಾ ಇದ್ದಾರೆ. ಈಗೆಲ್ಲ ಕಾರ್ಖಾನೆಗಳಲ್ಲಿ ಕಡೆ ಹೆಣ್ಮಕ್ಳುಗಳು ದೊಡ್ಡ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಅದನ್ನು ನಿಭಾಯಿಸ್ತಾ ಇದ್ದಾರೆ. ಬ್ಯಾಂಕ್ಗಳಲ್ಲಿ ಒಂದು ತಮ್ಮ ಸ್ವಂತ ಖಾತೆಯನ್ನು ತೆರೀತಾರೆ, ಉಳಿತಾಯ ಮಾಡ್ತಾರೆ. ಆ ಉಳಿತಾಯ ಮಾಡಿದ ಹಣನ ಹೇಗೆ ಖರ್ಚು ಮಾಡಬೇಕು ಅನ್ನೋದಾಗ್ಲಿ, ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದಾಗ್ಲಿ, ಈ ನಿರ್ಧಾರವನ್ನೆಲ್ಲ ಅವರೇ ಸ್ವಂತವಾಗಿ ತಗೊಂಡು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಹಳ್ಳಿಗಳ ಕಡೆ ಎಲ್ಲ ಸ್ವಸಹಾಯ ಸಂಘಗಳು ಪ್ರಾರಂಭ ಆಗಿದೆ. ಆ ಒಂದು ಸ್ವಸಹಾಯ ಸಂಘಗಳ ಉಪಯೋಗ ಪಡ್ಕೊಂಡು ತಮ್ಮ ಕಾಲ್ ಮೇಲೆ ತಾವು ಆರ್ಥಿಕವಾಗಿ ನಿಂತ್ಕೊಂಡಿದ್ದಾರೆ. ಸಬಲೀಕರಣ ಆಗಿದೆ
1: ಅಂದ್ರೆ ಆರ್ಥಿಕವಾಗಿ ಅವಳು ಒಂದಷ್ಟು ಸ್ವಾತಂತ್ರ್ಯನ ಅನುಭವಿಸ್ತಾ ಇದ್ದಾಳೆ ಅಂತ
0: ನಿರವಾಗಿದ್ದಾಳೆ ಅಂತ ನನ್ನ ಅಭಿಪ್ರಾಯ
1: ಅನ್ಸುತ್ತೆ. ಮೊದಲಿಗೆ ಹೋಲಿಸ್ಕೊಂಡ್ರೆ ಈಗ ಅವಳು ಪರವಾಗಿಲ್ಲ
0: ತುಂಬಾ. ಹೌದು ಹೌದು.
1: ಹಾಗೆ ಸಾಮಾಜಿಕವಾಗಿಯೂ ಕೂಡ ಅಂದ್ರೆ ಈಗ ಅವಳು ಆರ್ಥಿಕವಾಗಿ ಸ್ವಾತಂತ್ರ್ಯ ಪಡ್ಕೋಬೇಕು ಅಂತಂದ್ರೆ ಅವಳು ಸಮಾಜಕ್ಕೆ ಬರಬೇಕು, ಸಮಾಜದಲ್ಲಿ ಒಂದಷ್ಟು ಜನಗಳ ಜೊತೆ ಬೆರಿಬೇಕು, ಇವರು ಹೇಳಿದ ಹಾಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅವಳು ದುಡಿಬೇಕು. ಹೀಗೆಲ್ಲ ದುಡಿಯುವಾಗ ತನ್ನನ್ನು ತಾನು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ವಾಗ ಅಲ್ಲಿ ಏನಾದರೂ ಅವಳಿಗೆ ರಿಸ್ಟ್ರಿಕ್ಷನ್ ಇದೆಯಾ, ಅಥವಾ ಅಲ್ಲಿಯೂ ಕೂಡ ಅವಳಿಗೊಂದಷ್ಟು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನ್ಸತ್ತಾ? ಇದ್ರ ಬಗ್ಗೆ ಶಾಂತಲಾ ಅವರು ನೀವೇನ್ ಹೇಳ್ತೀರಾ?
2: ನೇತ್ರ, ನನ್ಗನ್ಸೋದು ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಅವರು, ನಾನು ಒಂದು ಸಮಾಜದ ಪ್ರಗತಿಯನ್ನು ಆ ಸಮಾಜದ ಮಹಿಳೆಯರು ಸಾಧಿಸಿದ ಪ್ರಗತಿಯಿಂದ ಅಳೆಯುತ್ತೇನೆ ಅಂತ. ಅಂದ್ರೆ ಸಮಾಜದಲ್ಲಿ ಮಹಿಳೆಗೆ ಎಷ್ಟು ಪ್ರಾಮುಖ್ಯತೆ ಅವರು ಕೊಟ್ಟಿದ್ರು, ಅವರ ದೃಷ್ಟಿಯಲ್ಲಿ ಮಹಿಳೆಯ ಸ್ಥಾನ ಏನು ಅಂತ. ಹಾಗೆ ವಿವೇಕಾನಂದರು ಕೂಡ ಹೇಳ್ತಾರೆ, ಹಕ್ಕಿಯೊಂದು ಒಂದೇ ರೆಕ್ಕೆಯಿಂದ ಹಾರಲು ಸಾಧ್ಯವಿಲ್ಲ ಅಂತ. ಹಾಗೆ ಮಹಿಳೆಯರಿಗೆ ಸಮಾನ ಅವಕಾಶವಿಲ್ಲದೆ ಯಾವುದೇ ದೇಶವು ಪ್ರಗತಿ ಅಥವಾ ಯಶಸ್ಸು ಸಾಧಿಸಲಾರದು ಅಂತ ಹೇಳ್ತಾರೆ.
1: ಅಂದ್ರೆ ನೋಡಿ, ಪುರುಷನಷ್ಟೇ ಮಹಿಳೆಗೂ ಕೂಡ ಸಮಾನ ಅವಕಾಶ ಇರಬೇಕು.
2: ಹೌದು. ಅದೇ ರೀತಿ ಈ ಸಾಮಾಜಿಕ ಅಂತ ನಾವು ತಗೊಂಡಾಗ ನನ್ನ ಪ್ರಕಾರ ನಾಲ್ಕು ಪ್ರಮುಖ ಅಂಶಗಳು ಈ ಸಮಾಜ ಅನ್ನೋದ್ರಲ್ಲಿ ಬರ್ತವೆ. ಮೊದಲನೇದಾಗಿ ಶಿಕ್ಷಣದ ಹಕ್ಕು, ಎರಡನೇದಾಗಿ ಆಯ್ಕೆಯ ಸ್ವಾತಂತ್ರ್ಯ, ಮೂರನೇದಾಗಿ ಸಮಾನ ಗೌರವ, ಮತ್ತು ನಾಲ್ಕನೇದಾಗಿ ಹಿಂಸೆಯಿಂದ ಮುಕ್ತಿ. ಈ ಒಂದೊಂದಾಗಿ ನನ್ನ ಪ್ರಕಾರ ನಾನು ಹೇಳ್ತಾ ಹೋಗ್ತೇನೆ ಹೇಗೆ ನಾನು ಇವುಗಳನ್ನ ಅರ್ಥೈಸ್ಕೊಂಡಿದ್ದೇನೆ ಅಂತ. ಈಗ ನಾನು ಶಿಕ್ಷಣದ ಹಕ್ಕು ಅಂದಾಗ, ಈಗ ಮುಂಚೆ ಒಂದ್ ಕಾಲದಲ್ಲಿ ಚಂದ್ರಿಕಾ ಅವ್ರು ಹೇಳ್ದಾಗೆ ಹೆಣ್ಣಿಗೆ ಶಿಕ್ಷಣವನ್ನು ಕೊಡುವುದನ್ನೇ ಹತ್ತಿಕ್ಕಲಾಯಿತು.
1: ಹೌದು.
2: ಯಾಕಂದ್ರೆ ಆಗಿನ ಕಾಲದಲ್ಲಿ ನಂಬಿಕೆ ಏನಿತ್ತು ಅಂದ್ರೆ ಅವಳು ಚೆನ್ನಾಗಿ ಓದಿದ್ರೆ, ಜಾಸ್ತಿ ಓದಿದ್ರೆ ಅವಳು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಈಗ ತುಂಬಾ ಬದಲಾವಣೆಗಳನ್ನ ನಾವು ಏನ್ ಕಾಣ್ತಾ ಇದ್ದೇವೆ. ಶಿಕ್ಷಣದ ಹಕ್ಕು ಅನ್ನೋದು ಈಗ ಕಡ್ಡಾಯ ಶಿಕ್ಷಣ ಅಂತ ಬಂದಿದೆ. ಬ್ಯಾಂಕ್ಗಳಿವೆ, ಸಾಲ ಕೊಟ್ಟಾದ್ರೂ ಸಾಲ ತಗೊಂಡಾದ್ರೂ ಉನ್ನತ ಶಿಕ್ಷಣ ಪಡೀಲಿ ಅನ್ನುವಂಥದ್ದು ಸಹಾಯ ಮಾಡ್ತಾ ಇವೆ. ಆ ತರವಾಗಿ ಶಿಕ್ಷಣದ ಹಕ್ಕು ಅನ್ನೋದು ಹೆಣ್ಣಿಗೆ ದೊರಕಿದೆ. ಈಗ ಈಗ ಎರಡನೇದಾಗಿ ಹೇಳೋದಾದ್ರೆ ಆಯ್ಕೆಯ ಸ್ವಾತಂತ್ರ್ಯ. ಆಯ್ಕೆ ಸ್ವಾತಂತ್ರ್ಯದಲ್ಲಿ ನಾನು ರಾಜಕೀಯವನ್ನ ತಗೊಳ್ತಾ ಇದ್ದೇನೆ. ಈಗ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ತುಂಬಾ ಜನ ಇದ್ದಾರೆ. ಅವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಮುಂತಾದ ಗ್ರಾಸ್ ರೂಟ್ ಲೆವೆಲ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಮೀಸಲಾತಿಗಳನ್ನ ಕಲ್ಪಿಸಲಾಗಿದೆ. ಅದೇ ರೀತಿ ದೇಶ ಮತ್ತು ರಾಜ್ಯ ರಾಜಕಾರಣದಲ್ಲಿ ನಾವು ನೋಡಿದೇವೆ, ತುಂಬಾ ಜನ ಮಂತ್ರಿ ಸ್ಥಾನಗಳಲ್ಲಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳ ಅಧಿಕಾರದಲ್ಲಿದ್ದಾರೆ. ಅವರೆಲ್ಲರೂ ರಾಜಕೀಯವಾಗಿ ಮಹಿಳೆಯರ ಸ್ಥಿತಿಗತಿಗಳನ್ನ ಉದ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಒಂದು ಆಯ್ಕೆಯ ಸ್ವಾತಂತ್ರ್ಯ. ಅದು ನಾನು ರಾಜಕೀಯವಾಗಿ ನನ್ನ ಕೈಲಾಗಿದ್ದನ್ನ ನಾನು ಸೇವೆ ಸಲ್ಲಿಸ್ತೇನೆ ಮಹಿಳೆಯರ ರಂಗಕ್ಕೆ ಅಂತ. ಈಗ ಎರಡನೇದಾಗಿ ಮತ್ತೊಂದು ಕ್ಷೇತ್ರ ನನಗ ಅನ್ಸೋದು ಅಂದ್ರೆ ಕ್ರೀಡೆ. ಕ್ರೀಡೆ ಅನ್ನೋದು ಒಂದು ಕಾಲದಲ್ಲಿ ಪುರುಷ ಪ್ರಧಾನ ಭಾಗವಾಗಿತ್ತು. ಈಗ ನಾವು ನೋಡಿದ ಹಾಗೆ ತುಂಬಾ ಜನ ಕ್ರೀಡೆಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ಪುರುಷ ಪ್ರಧಾನ ಅಂತ ತಗೊಂಡಾಗ ಒಂದು ಕಾಲದಲ್ಲಿ ಫುಟ್ಬಾಲ್, ಕ್ರಿಕೆಟ್, ಗಾಲ್ಫ್, ಆಮೇಲೆ ರೆಸ್ಲಿಂಗ್, ಕುಸ್ತಿ, ಬಾಕ್ಸಿಂಗ್ ಇವೆಲ್ಲ ಪುರುಷ ಪ್ರಧಾನ ಕ್ಷೇತ್ರ ಮಾತ್ರ ಆಗಿತ್ತು. ಈಗ ಅಂತ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ತಮ್ಮ ಪ್ರಾಬಲ್ಯವನ್ನ ಮೆರಿತಾ ಇದ್ದಾರೆ, ಮತ್ತು ದೇಶಕ್ಕೆ, ರಾಜ್ಯಕ್ಕೆ, ಅವರ ಕುಟುಂಬಕ್ಕೆ ಎಲ್ಲ ಒಳ್ಳೆ ಹೆಸರನ್ನ ತಗೊಂಡ್ಬರ್ತಾ ಇದ್ದಾರೆ. ಹಾಗಾಗಿ ಆಮೇಲೆ ಆಯ್ಕೆ ಸ್ವಾತಂತ್ರ್ಯ ಅಂತ ಬಂದಾಗ ಇನ್ನೊಂದು ಮನರಂಜನಾ ಕ್ಷೇತ್ರ ಅಂತ ನನ್ಗನ್ಸುತ್ತೆ. ಒಂದ್ ಕಾಲದಲ್ಲಿ ಸಂಗೀತ, ನೃತ್ಯ, ಸಿನಿಮಾ ಇಂಥದ್ರಲ್ಲಿ ಭಾಗವಹಿಸೋ ಹೆಣ್ಮಕ್ಳಿಗೆ ಒಳ್ಳೆ ಹೆಸರು ಇರ್ತಾ ಇರ್ಲಿಲ್ಲ. ಸಮಾಜದ ಒಂದು ವರ್ಗದ ಜನರು ಮಾತ್ರ ಮಾಡುವಂಥದ್ದು, ಒಳ್ಳೆ ಕುಟುಂಬದವರು ಯಾರು ಮಾಡಬಾರ್ದು ಅನ್ನೋಂಥ ಮನೋಭಾವನೆ ನಮ್ಮಲ್ಲಿತ್ತು. ಈಗ ಹಾಗಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ನೋಡ್ತೇವೆ, ಅದು ಒಂಥರ ಸ್ವಾತಂತ್ರ್ಯನೆ. ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರ ಅಂತ ತಗೊಂಡ್ರೆ ನಾವು ಮಂಗಳಯಾನ ಅಥವಾ ಚಂದ್ರಯಾನ ಎಲ್ಲಾ

0: ಸ್ಥಾನಗಳಲ್ಲೂ ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗಿದೆ. ಅದೇ ರೀತಿ
1: ಬಯೋಪ್ಯಾನಲ್ ಕೂಡ ನಾವು ನೋಡಬಹುದು, ಅದೇ
0: ಸಸ್ಯಶಾಸ್ತ್ರ ಅಂತ ತಗೊಂಡಾಗ, ರಸಾಯನಶಾಸ್ತ್ರ ಅಂತ ತಗೊಂಡಾಗ, ವಿಜ್ಞಾನ ಕ್ಷೇತ್ರದಲ್ಲಿ ಅಸೀಮಾ ಚಾಟರ್ಜಿ ಅಂತ ಒಬ್ಬ ರಸಾಯನಶಾಸ್ತ್ರಜ್ಞ ಇದ್ದಾರೆ, ಆಮೇಲೆ ಸಸ್ಯಶಾಸ್ತ್ರದಲ್ಲಿ ಜಾನಕಿ ಅಮ್ಮಾಲ್ ಅಂತ, ಅಂದ್ರೆ ಅವರವರ ಆಸಕ್ತಿಕರ ವಿಚಾರಗಳಲ್ಲಿ ಅವರು ತಮ್ಮ ಅತ್ಯುನ್ನತ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಬಿಸ್ನೆಸ್ ಅನ್ನೋದು ಅಥವಾ ವ್ಯಾಪಾರಿ ಕ್ಷೇತ್ರ ಅನ್ನೋದು ಪುರುಷ ಪ್ರಧಾನ, ಆದ್ರೆ ಅಂತ ಕ್ಷೇತ್ರದಲ್ಲೂ ಕೂಡ ಕಿರಣ್ ಮುಜುಮ್ದಾರ್ ಶಾ, ಫಾಲ್ಗುಣಿ ನಾಯರ್ ಅಥವಾ ವಿನೀತಾ ಸಿಂಗ್ ಅಂತ, ರೋಶ್ನಿ ಮಲ್ಹೋತ್ರ ಅಂತ, ಆತರ ತುಂಬಾ ಮಹಿಳೆಯರು ಕೂಡ ಸ್ವಂತ ಬಿಸ್ನೆಸ್ ಅಥವಾ ಸ್ವಂತ ವ್ಯಾಪಾರದ ಕಂಪನಿಗಳನ್ನ ತೆಗೆಯೋದಲ್ಲದೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೂಡ ಕಲ್ಪಿಸ್ಕೊಳ್ತಾ ಇದ್ದಾರೆ.
1: ಹೌದು,
0: ಅದು ಒಂದು ರೀತಿ ಏನು ಹೆಮ್ಮೆಯ ವಿಚಾರ ನಮಗೆ, ಅದು ಒಂದು ಸ್ವಾತಂತ್ರ್ಯ ಅಂತ ನನಗೆ. ಆಮೇಲೆ ಕೊನೆಯದಾಗಿ ಸಮಾನ ಗೌರವ ಮತ್ತು ಹಿಂಸೆಯಿಂದ ಮುಕ್ತಿ, ಈ ಅಂಶಗಳನ್ನ ತಗೊಂಡಾಗ ಸಾಮಾಜಿಕ ಹಿಂಸೆ ಇರ್ಬೋದು ಅಥವಾ ಕೌಟುಂಬಿಕ ಹಿಂಸೆ ಇರ್ಬೋದು ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಆಗಿರುವಂತಹ ಹಿಂಸೆ ಇರ್ಬೋದು, ಹಲವಾರು ಕಠಿಣ ಕಾನೂನುಗಳನ್ನ ಮಾಡಲಾಗಿದೆ. ಅದನ್ನ ಬಳಸಿಕೊಳ್ಳುವಂತ ಸ್ವಾತಂತ್ರ್ಯವನ್ನು ಕೂಡ ಮಹಿಳೆಯಾಗ ಜಾಸ್ತಿ ಪಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ನನಗೆ. ಇಂತ ಸಂದರ್ಭಗಳಲ್ಲಿ ಸಹಾಯ ಮಾಡ್ಲಿಕ್ಕೆ ಅಂತಾನೆ ನಮ್ಮಲ್ಲಿ ಮಹಿಳಾ ಪೊಲೀಸ್ ಠಾಣೆಗಳನ್ನ ನಿರ್ಮಿಸಲಾಗಿದೆ, ಆಮೇಲೆ ಪಿಂಕ್ ಪೊಲೀಸ್ ಅಂತ, ಅದೇ ರೀತಿ ಎಷ್ಟೋ ಮಹಿಳಾ ಮತ್ತು ಮಕ್ಕಳ ಸಹಾಯವಾಣಿಗಳಿವೆ, ಎನ್ಜಿಒಗಳಿವೆ, ಇವುಗಳನ್ನೆಲ್ಲವೂ ಕೂಡ ಸಾಮಾಜಿಕವಾಗಿ ಮಹಿಳೆಗೆ ಸ್ವಾತಂತ್ರ್ಯವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇವೆ. ಈ ಎಲ್ಲಾ ಸ್ವಾತಂತ್ರ್ಯಗಳ ಒಳಗೆ ದೊರಕದಿಂದ ನನ್ನ ಪ್ರಕಾರ ಏನು ಅಂದ್ರೆ, ಸಾಮಾಜಿಕವಾಗಿ ಮಹಿಳೆಗೆ ಬೇಕಾದಂತ ವಾತಾವರಣ ನಿರ್ಮಾಣ ಆಗಿದೆ, ಅದರ ಸದುಪಯೋಗವನ್ನು ಪಡ್ಕೊಳ್ಳೋದು ನೀಡುವಂತದ್ದು ಪುರುಷರ ಜವಾಬ್ದಾರಿಯೂ ಕೂಡ ಹೌದು, ಮಹಿಳೆಯ ಜವಾಬ್ದಾರಿಯೂ ಕೂಡ ಹೌದು.
2: ನಿಜ, ಇಷ್ಟೆಲ್ಲ ಸ್ವಾತಂತ್ರ್ಯವನ್ನ ನಾವು ಅನುಭವಿಸ್ತಾ ಇದೀವಿ ಅಲ್ವಾ, ಒಂದಷ್ಟು ಖುಷಿ ಆಗತ್ತಲ್ವಾ ನಮ್ಗೆ? ಬದಲಾವಣೆ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಹಾಗೆ ಇನ್ನೊಂದು ಬಹಳ, ಈ ಸ್ವಾತಂತ್ರ್ಯದ ಜೊತೆಗೆ ನಮ್ಗೊಂದಷ್ಟು ಎಚ್ಚರಿಕೆನೂ ಬೇಕು. ಈ ಸ್ವಾತಂತ್ರ್ಯ ಅನ್ನೋದು ಈ ಸ್ವೇಚ್ಛಾಚಾರ ತರ ಆಗ್ಬಾರ್ದು ಅಲ್ವಾ? ನಾವೆಲ್ಲ ಮಹಿಳೆಯರು ಸಿಕ್ಕಿರೋ ಈ ಸ್ವಾತಂತ್ರ್ಯನ ಚೆನ್ನಾಗಿ ಬಳಸ್ಕೋತಾ ಇದೀವಾ, ಸದುಪಯೋಗ ಮಾಡ್ಕೋತಾ ಇದೀವಾ, ಇದ್ರ ಬಗ್ಗೆ ಒಂದಷ್ಟು ನಾವು ಚರ್ಚೆ ಮಾಡೋದಾದ್ರೆ ನಾವು ವೀಣಾ ಅವ್ರನ್ನ ಕೇಳೋಣವಾ. ವೀಣಾ ಅವರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸತ್ತೆ?
1: ಖಂಡಿತ ಮೇಡಮ್, ಹೇಳ್ತೀನಿ. ಹೇಳಲೇಬೇಕಾದ ವಿಚಾರ ಇದು. ನೀವ್ ಹೇಳ್ದಂಗೆ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗ್ಬಾರ್ದು. ನನ್ ಪ್ರಕಾರ ಏನ್ ಅನ್ಸತ್ತೆ, 70% ಸದ್ಬಳಕೆ ಆಗ್ತಾ ಇದೆ, ಇನ್ನೊಂದ್ 30% ಎಕ್ಸೆಪ್ಷನ್ ಇದ್ದೇ ಇದೆ, ದುರ್ಬಳಕೆ ಮಾಡ್ಕೋತಾನೆ ಇದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ, ಕೆಲವೊಂದು ಪರಿಸ್ಥಿತಿಗಳನ್ನ ಮತ್ತೆ ವಿಚಾರಗಳನ್ನ ವಿಷಯಗಳನ್ನ ಯಾವ ರೀತಿ ಅವರು ಪಾಸಿಟಿವ್ ಆಗಿ ಮತ್ತೆ ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ, ಆ ದೃಷ್ಟಿಕೋನ ಯಾವ ತರ ಇದೆ ಅವ್ರದ್ದು, ಅದ್ರ ಮೇಲೆ ಅಂದ್ರೆ ಸ್ವಾತಂತ್ರ್ಯ ಯಾವ ರೀತಿ ಉಪಯೋಗ ಮಾಡ್ಕೋತಾ ಇದ್ದಾರೆ ಅನ್ನೋದು ಮೇಲೆ ಡಿಪೆಂಡ್ ಆಗ್ತಾ ಇದೆ. ಯಾವಾಗ ಟೆಕ್ನಾಲಜಿ ತುಂಬಾ ಬೆಳೀತು, ಅವಳಿಗೆ ಎಲ್ಲಾ ತರ ಎಕ್ಸ್ಪೋಜರ್ ಸಿಕ್ತು.
2: ಹೌದು,
1: ಅದರಿಂದ ಏನಾಯ್ತು, ಅವಳು ಈ ಕಂಪ್ಯಾರಿಸನ್ ಟೈಪ್, ಈಗ ಗಂಡಸರೇ ಮಾಡ್ತಾರೆ ನಾವ್ ಯಾಕೆ ಮಾಡಬಾರ್ದು.
2: ಹೌದು,
1: ಸೊ ಈಗ ಏನಾಗ್ತಾ ಇದೆ, ಈಗ ಎಕ್ಸ್ಪೋಜರ್ ಅಂದಾಕ್ಷಣ ಈಗ ಪಬ್ಬು, ಕ್ಲಬ್ಗಳು, ಡ್ರಗ್ಸ್ ಈ ತರದವೆಲ್ಲ ಈಸಿಯಾಗಿ ಸಿಗ್ತಾ ಇದಾವೆ. ಹಂಗಾಗಿ ಗಂಡ್ ಮಕ್ಳಿಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿಲಿ ಈಗ ಹೆಣ್ಮಕ್ಳುಗಳು ಕೂಡ ಅವರು ಹೊರಗಡೆ ಹೋಗ್ತಾರೆ, ಅವರುಗಳು ಸ್ವಲ್ಪ ಹಾಳಾಗ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅಂತ ಬಂದ್ರೆ ಹೆಣ್ಮಕ್ಳುಗಳು ಮುಂದೆನೆ ಇದಾರೆ, ಮುಂಚೂಣಿಯಲ್ಲಿದ್ದಾರೆ, ಆದ್ರೆ ಅದರಲ್ಲಿ ಅಧಿಕಾರದ ದುರುಪಯೋಗನ ಅವರು ಮಾಡ್ಕೊಳ್ತಾ ಇದಾರೆ.
2: ಬಟ್ ಅಂದ್ರೆ ನೀವು ಚೆನ್ನಾಗಿ ಹೇಳ್ತಾ ಇದ್ದೀರ, ಈ ಸ್ವಾತಂತ್ರ್ಯ ಅನ್ನೋದು ಅವಳು ಎಲ್ಲೋ ಪುರುಷನ ಜೊತೆಗೆ ಪೈಪೋಟಿಗೆ ಹೋಗಿ ತನ್ನನ್ ತಾನು ಸ್ವಾತಂತ್ರ್ಯದ ಮಿತಿನ ಮರಿತಾ ಇದ್ದಾಳೇನೋ ಅಂತ.
1: ಹೌದು ಹೌದು, ಅದು. ಆಮೇಲೆ ಇನ್ನೊಂದೇನಾಗಿದೆ, ನಮ್ಮ ಮಹಿಳೆಯರಿಗಾಗಿ ಕೆಲವೊಂದು ಕಾನೂನಿನಲ್ಲಿ ಮಾರ್ಪಾಡುಗಳು ಮಾಡಿದ್ರು, ಅವಾಗಿಂದ ಏನಾಗ್ತಾ ಇದೆ, ಈ ಮಹಿಳೆಯರು ಅದನ್ನ ದುರ್ಬಳಕೆ ಮಾಡ್ಕೋತಿದ್ದಾರೆ. ಆಮೇಲೆ ಆಸ್ತಿಗಳನ್ನ ಕಿತ್ಕೊಳ್ಳೋ ಅಂತ ಅಷ್ಟು ಮಟ್ಟಿಗೆ ಕೂಡ ಹೋಗ್ತಾ ಇದಾರೆ,
0: ಹಂತದವರೆಗೂ ಇಳಿಯುವಷ್ಟು ಮಹಿಳೆ ರೆಡಿ ಆಗಿದ್ದಾಳೆ.
3: ಸಂಬಂಧಗಳಿಗೆ ಬೆಲೆ ಇಲ್ಲದೇ ಇರೋ ತರ ಆಗಿದೆ ಇವಾಗ. ಹಣ ಮುಖ್ಯ.
1: ಹೌದು, ನಾವು ಒಳ್ಳೊಳ್ಳೆ ಉದಾಹರಣೆಗಳನ್ನ ಬಿಟ್ಬಿಡ್ತೀವಿ. ಇವಾಗ ನಮ್ಮ ಸುಧಾಮೂರ್ತಿ ಅವ್ರನ್ನೇ ನೋಡ್ಬೋದು, ನಾವು ಉದಾಹರಣೆಗೆ ತಗೊಂಡ್ರೆ ಎಲ್ಲರೂ ನಾವು ಮಾದರಿಯಾಗಿ ತಗೊಂಡ್ಬಿಟ್ಟು ಮುಂದುವರಿಬೇಕೆ ಹೊರತು, ನಾವು ಇನ್ನ ಯಾವ್ದು 30% ಯಾವ್ದು ನಾವು ಅದು ಸರಿ ಇಲ್ಲ ಅಂತ ಅನ್ಕೋತೀವಿ, ಅದನ್ನ ನಮ್ಮ ಮಾರ್ಗಸೂಚಿ ಅಂತ ತಿಳ್ಕೊಂಡು ಅದನ್ನ ಮಾಡೋ ಅಂತದ್ದು ಸ್ವೇಚ್ಛಾಚಾರ ಅಂತ ನನ್ನ ಪ್ರಕಾರ.
2: ಅಂದ್ರೆ ಆ 30% ಆಫ್ ಪೀಪಲ್ ವಿಮೆನ್ ಏನ್ ಮಾಡ್ತಾ ಇದಾರೋ ಆ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಲಿ, ಸಭ್ಯತೆನ ಮೀರೋದು ಬೇಡ ಅನ್ನೋ ಕಾಳಜಿ ಎಚ್ಚರಿಕೆ ನಮ್ಮೆಲ್ಲ ಸ್ವಾತಂತ್ರ್ಯ ಪಡ್ಕೊಂಡಂತ ನಮ್ಮೆಲ್ಲ ಸ್ತ್ರೀಯರಲ್ಲೂ ಇರ್ಬೇಕು ಅನ್ನೋದನ್ನ ನೀವು ಎಚ್ಚರಿಕೆ ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ.
0: ಸ್ವಾತಂತ್ರ್ಯ ಅಂದ್ರೆ ಕೇವಲ ಬಿಡುಗಡೆ ಅಷ್ಟೇ ಅಲ್ಲ, ಅದರದೊಂದು ಜವಾಬ್ದಾರಿ ಇರುತ್ತೆ
2: ಅಲ್ವಾ.
0: ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ನನ್ನ ದೇಶದ ಸಲುವಾಗಿ, ನನ್ನ ಮುಂದಿನ ಪೀಳಿಗೆ ಸಲುವಾಗಿ ಒಂದು ಜವಾಬ್ದಾರಿಯನ್ನು ಅರಿತು ಬಂದಾಗ ಸ್ವಾತಂತ್ರ್ಯ ನಿಜವಾಗ್ಲಿ ಅರ್ಥಪೂರ್ಣವಾಗಿರುತ್ತೆ.
2: ಹೌದು,
0: ಅದನ್ನೇ ಸ್ವೇಚ್ಛೆ

0: ಆಗಿ ತಗೊಂಡು ನನ್ನ ಇಷ್ಟ ಬಂದಾಗೆ ಬದುಕ್ತೇನೆ, ಯಾಕಂದ್ರೆ ನನ್ನ ತರ ದುಡ್ಡಿದೆ, ನನಗೆ ಯಾರ ಸಹಾಯವೂ ಅವಶ್ಯಕತೆ ಇಲ್ಲ ಅಂತ ಹೋದಾಗ ಅದು ಸ್ವೇಚ್ಛೆ ಆಗತ್ತೆ ಹೊರತು ಆ ತರದ ಸ್ವಾತಂತ್ರ್ಯ ನಮ್ಮ ಹೆಣ್ಮಕ್ಳಿಗೆ ಬೇಡ.
1: ಬೇಡ, ನಿಜ.
2: ಹೌದು, ಎಲ್ಲಿ ಹೇಗಿರ್ಬೇಕು ಅನ್ನೋ ಒಂದು ಅರಿವು
1: ಹೌದು
2: ಇರ್ಬೇಕು
0: ಸಾಮಾಜಿಕ ಪ್ರಜ್ಞೆ ಬೆಳೆಸ್ಕೊಳ್ಬೇಕು ಹೆಣ್ಮಕ್ಳು.
1: ನಾಗರಿಕತೆ ಹೆಸರಲ್ಲಿ ಈಗ ನಮ್ಮ ಸಾಮಾಜಿಕ ಜಾಲತಾಣಗಳು ತುಂಬಾ ಮುಖ್ಯ ಪಾತ್ರ ವಹಿಸ್ತಾ ಇದೆ ಇದರಲ್ಲಿ.
2: ಹೌದು,
1: ನಾವು ಯಾವ್ದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕಿತ್ತು ಅದನ್ನೆಲ್ಲ ಇವರು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ತಮ್ಮ ಅನುಕೂಲಕ್ಕೆ ತಮ್ಗೆ ಇದರಿಂದ ಏನೋ ಒಂದ್ ಸಣ್ಣ ಪುಟ್ಟ ಸಂಪಾದನೆ ಆಗ್ತಾ ಇದೆ ಅಂತಾನೋ ಏನೋ ಈ ತರ ಮುಂದುವರಿತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನ್ನ ಪ್ರಕಾರ. ಅದೇ ಒಳ್ಳೇದು ಕೆಟ್ಟದ್ದು
0: ಏನಾಗಿದೆ ಅಂದ್ರೆ, ಒಳ್ಳೇದಕ್ ಮತ್ತೆ ಕೆಟ್ಟದ್ದು ಎರಡನ್ನು ಹೋಲಿಸಿದಾಗ ಜನರ ಕಣ್ಣಿಗೆ ಬೇಗ ಬೀಳೋದು ಕೆಟ್ಟದ್ದೇ ಆಗಿದ್ದು ನಮ್ಮ ಸಮಾಜದ ವಿಪರ್ಯಾಸ. ಅವಾಗ ಏನಾಗುತ್ತೆ, ಒಳ್ಳೇದು ಮಾಡಿದ್ದು ಕೂಡ ನೆಗ್ಲೆಕ್ಟ್ ಆಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಯಾರು ಹೆಚ್ಚು ಗಮನ ವರಿಸದೆ ಈ ಕೆಟ್ಟದ್ದನ್ನೇ ಮುಂದುವರ್ಸ್ಕೊಂಡು ಹೋಗುವಂತದ್ದು ಬರೋ ಮುಂದಿನ ಪೀಳಿಗೆಯವರು ಕೂಡ ಅದನ್ನೇ ಸರಿ ಅನ್ನೋ ಅಂತ ಮನೋಭಾವದಲ್ಲಿ ತಗೊಳ್ತಾ ಇರೋದು.
2: ಅಂದ್ರೆ ಎಲ್ಲಾ ರೀತಿಯಲ್ಲೂ ನಾವು ಬೆಳೀತಾ ಇದೀವಿ, ಆದ್ರೆ ಈ ಮೌಲ್ಯಾಧಾರಿತವಾಗಿ ನಾವು ತುಂಬಾ ಕುಸಿತಾ ಇದೀವೇನೋ ಅಂತ ಅನ್ಸುತ್ತೆ.
1: ಹೌದು ಹೌದು, ಪ್ರೋತ್ಸಾಹ ನೀಡಿದಾಗ ನೋಡಿ ನಿಮ್ಮಂತವ್ರು ನಮ್ಗಳನ್ನ ಮಾತಾಡಿಸ್ತಾ ಇದ್ದೀರಾ. ನಾವಿವಾಗ ಎಷ್ಟು ಒಂಥರ ಮೂರ್ ಜನನು ಸೇರಿ ಕೂಡಿ ಚರ್ಚೆ ಮಾಡಿ ಎಲ್ಲ ಮಾಡ್ತಾ ಇದೀವಿ. ಸೊ ಹಂಗ ನಮ್ಮ ಸ್ವಾತಂತ್ರ್ಯನ ನಾವೇ ಹರಣ ಮಾಡ್ಕೊಳ್ಳೋದ್ ಬೇಡ.
2: ನಿಜ, ಹೌದು. ನಾವು ಮಹಿಳೆಯರು ಬಹಳ ಹಿಂದಿನಿಂದ ನೋಡ್ಕೊಂಡು ಬಂದ್ರೆ ಏನೆಲ್ಲವನ್ನು ಮೆಟ್ಟಿ ನಿಂತು ಇಷ್ಟು ಮುಂದೆ ಬಂದಿದೀವಿ ಎಂದಾಗ ಮಹಿಳೆಯ ಬೆಳವಣಿಗೆಗೆ ನಾವು ಪ್ರೋತ್ಸಾಹದಾಯಕವಾಗಿ ಇರಬೇಕು ಅನ್ನೋ ಆ ಮನಸ್ಥಿತಿನ ನಾವೆಲ್ಲ ಮಹಿಳೆಯರು ಬೆಳೆಸ್ಕೊಳ್ಳೋಣ. ಓಕೆ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ನೀವೆಲ್ಲ. ಇಷ್ಟೆಲ್ಲ ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ರಲ್ಲ, ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಔದ್ಯೋಗಿಕ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ, ನಿಜ ಇಷ್ಟೆಲ್ಲ ಸ್ವಾತಂತ್ರ್ಯದಲ್ಲಿ ಇರೋ ಒಂದಷ್ಟು ಲಿಮಿಟೇಷನ್ಸ್ ಅಂತ ಹೇಳ್ತೀವಲ್ವಾ, ಅದರ ದುರುಪಯೋಗ ಎಲ್ಲವನ್ನೂ ಮಾತಾಡಿದ್ವಿ ಅಲ್ವಾ. ಹಾಗಾದ್ರೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಈ ಸ್ವಾತಂತ್ರ್ಯ ಅಂದ್ರೆ ಹೇಗಿರ್ಬೇಕು ಅಂತ ನಿಮ್ಗನ್ಸುತ್ತೆ? ಹೇಗಿದ್ರೆ ಚಂದ ಅಂತ ಅನ್ಸುತ್ತೆ? ಚಂದ್ರಿಕಾ ಅವ್ರು ಹೇಳ್ತೀರಾ?
3: ಹಾ, ಹೇಳ್ತೇನೆ ಮೇಡಮ್. ಆಧುನಿಕವಾಗಿ ಮಹಿಳೆಗೆ ಎಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ, ಅವಳೆಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆದಿದ್ದಾಳೆ, ಪುರುಷರಿಗೆ ಸಮಾನವಾಗಿದ್ದಾಳೆ ಅಂದ್ರೂ ಕೂಡ ಅವಳ ಶೋಷಣೆ ನಡೀತಾನೆ ಇದೆ. ಅದು ಹೋಗ್ಬೇಕು ಅಂತಂದ್ರೆ ಒಂದು ಭಯರಹಿತವಾದ ಮತ್ತು ಸುರಕ್ಷತೆ ಇರುವ ಒಂದು ಪರಿಸರ ನಿರ್ಮಾಣ ಆಗ್ಬೇಕು, ಅವಳಿಗೆ ಆ ಒಂದು ಸ್ವಾತಂತ್ರ್ಯ ಸಿಗ್ಬೇಕು. ಗಾಂಧೀಜಿಯವ್ರು ಹೇಳ್ತಾ ಇದ್ರು, ಯಾವತ್ತು ನಮ್ಮ ದೇಶದ ಮಹಿಳೆ ಮಧ್ಯರಾತ್ರಿಯಲ್ಲಿ ನಿರ್ಭಯವಾಗಿ ನಡ್ಕೊಂಡು ಹೋಗ್ತಾಳೋ ಅವತ್ತೇ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತೆ ಅಂತ. ಅಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ ನಾನು ಆಶಿಸ್ತೀನಿ ಮೇಡಮ್. ಆಮೇಲೆ ಮಹಿಳೆಗೆ ಒಂದು ಗೌರವಯುತವಾದ ಬದುಕು ಸಿಗಬೇಕು. ಎಲ್ಲಾ ಕ್ಷೇತ್ರಗಳಲ್ಲಿ ಅವಳು ಇದ್ದಾಳೆ ಕೂಡ, ಇದ್ರೂ ಕೂಡ ಅವಳ ಮನೆ ಮತ್ತು ಕೆಲಸದ ಸ್ಥಳಗಳಲ್ಲಿ ಯಾವುದೇ ರೀತಿಯ ಲಿಂಗ ತಾರತಮ್ಯವಿಲ್ಲದೆ ಅವಳನ್ನ ಸಮಾನವಾಗಿ ನೋಡಬೇಕು, ಪೋಷಿಸ್ಬೇಕು, ಗೌರವವನ್ನು ಕೊಡಬೇಕು ಅಂತ ನಾನು ಬಯಸ್ತೀನಿ. ಮತ್ತೆ ಶಿಕ್ಷಣ ಕ್ಷೇತ್ರ, ಉದ್ಯೋಗ ಕ್ಷೇತ್ರಗಳಲ್ಲೂ ಕೂಡ ಅವಳಿಗೆ ಪುರುಷರಂತೆ ಸಮಾನ ಅವಕಾಶ ಸಿಗ್ಬೇಕು. ಸಿಗ್ತಾ ಇದೆ, ಆದ್ರೂ ಎಲ್ಲೋ ಒಂದು ರೀತಿ ಶೋಷಣೆ, ಒಂದು ಅವಳನ್ನ ಹತ್ತಿಕ್ಕೋ ಕೆಲಸನೂ ನಡೀತಾ ಇದೆ. ಪುರುಷರು ಅವಳನ್ನ ಮುಂದೆ ಬರೋಕ್ ಬಿಡ್ತಾ ಇಲ್ಲ, ಕೆಲ ವರ್ಗದ ಪುರುಷರು, ಅದು ನಿಲ್ಬೇಕು. ಅವರಿಂದ ಅವ್ರನ್ನ ಮೀರಿ ಹೆಣ್ಣು ಮುಂದೋಗೋದನ್ನ ಸಹಿಸ್ತಾ ಇಲ್ಲ, ಅವ್ರನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅದು ನಿಲ್ಬೇಕು ಅಂತ ನಾನು ಆಶಿಸ್ತೇನೆ. ಮತ್ತೆ ಮಹಿಳೆಯರ ಉಡುಪುಗಳು ಮತ್ತೆ ಅವಳ ಜೀವನ ಶೈಲಿಯನ್ನ ಖಂಡಿಸೋದಾಗ್ಲಿ, ಅದನ್ನ ನಿರ್ಣಯಿಸುವ ಒಂದು ಸಮಾಜದ ಕಣ್ಣು ಬದಲಾಗಬೇಕು.
2: ನಿಜ,
3: ಇದು ನನ್ನ ಒಂದು ಅಭಿಪ್ರಾಯ. ಈ ತರ ಇದ್ರೆ ಒಂದು ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ.
2: ಓಕೆ, ಚೆನ್ನಾಗಿ ಹೇಳಿದ್ರೆ. ಈಗ ವೀಣಾ, ನೀವೇನ್ ಹೇಳ್ತೀರಾ?
1: ನನ್ಗೆ ಈಗ ಒಂದು ಸಣ್ಣ ಕತೆ ಜ್ಞಾಪಕ ಬರ್ತಾ ಇದೆ. ಒಬ್ಬ ಮನುಷ್ಯ ಒಂದು ಸಣ್ಣ ಹಕ್ಕಿನ ಕೈನಲ್ಲಿ ಹಿಡ್ಕೊಂಡಿರ್ತಾನೆ. ಎದುರುಗಡೆ ಇನ್ನೊಬ್ಬ ಮನುಷ್ಯ ಇರ್ತಾನೆ, ಅವನು ನಿನ್ನ ಕೈಯಲ್ಲಿ ಏನಿದೆ ಅಂತ ಕೇಳ್ತಾನೆ. ಆಗ ಈತ ಹೇಳ್ತಾನೆ, ನನ್ನ ಕೈಯಲ್ಲಿ ಒಂದು ಪಕ್ಷಿ ಇದೆ, ಜೀವಂತವಾದ ಪಕ್ಷಿ ಇದೆ ಅಂತ. ಸೊ ಅವನು ಹೇಳ್ತಾನೆ, ಅದರಲ್ಲಿ ಜೀವ ಇದೆ ಅಂತ ನಿನಗೆ ಅನ್ನಿಸ್ತಿದ್ಯಾ? ಜೀವ ಅಷ್ಟು ಬಿಗಿಯಾಗಿ ಹಿಡ್ದಿದ್ಯಲ್ಲ, ಜೀವ ಇದೆಯಾ? ನಾನು ಗಟ್ಟಿಯಾಗಿ ಹಿಡ್ದಿದ್ದೀನಿ ಅಂದರೆ ಜೀವ ಹೋಗಿದೆ, ಅಥವಾ ನಾನು ಸ್ವಲ್ಪ ಅದನ್ನು ಸಡಿಲವಾಗಿ ಬಿಟ್ಟಿದ್ದೀನಿ ಅಂತಂದರೆ ಅದು ಹಾರಿ ಹೋಗಿದೆ ಅಂತ ಹೇಳ್ತಾನೆ ಈತ. ಇದು ಏನು ಸೂಕ್ಷ್ಮವಾಗಿ ನಮ್ಗೆ ಏನು ತಿಳಿಸುತ್ತೆ ಅಂದರೆ, ಸ್ವಾತಂತ್ರ್ಯ ಅನ್ನೋದನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡಷ್ಟು ಅದು ಸತ್ತೋಗುತ್ತೆ.
2: ನಿಜ,
1: ನಾವು ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅದು ಹಾರೋಗಿ ಚದ್ರೋಗುತ್ತೆ. ಸೊ ನಾವು ನಮಗೆ ಒಂದು ಮಿತಿಯನ್ನು ಹಾಕ್ಕೊಂಡು, ಚೌಕಟ್ಟನ್ನು ಹಾಕ್ಕೊಂಡು ಅದರಲ್ಲಿ ನಾವು ಮುಂದುವರಿ

0: ಕರಿತಾ ಹೋಗ್ಬೇಕು.
1: ಹೌದು.
0: ಆಮೇಲೆ ನಾವು ಹೆಂಗಸರು ಈಗ ನಾವು ಲಾಲ್ಬಾಗ್ ಅಲ್ಲಿ ಆಗಸ್ಟ್ 15ಗೋಸ್ಕರ ತುಂಬ ಸುಂದರವಾದ ಹೂಗಳನ್ನ ಬೆಳೆಸ್ತಾ ಇದ್ದಾರೆ. ಸೊ ನಾವು ಹೆಣ್ಮಕ್ಳುಗಳು ಕೂಡ ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ನಳನಳಿಸ್ಕೊಂಡು ಘಮ ಘಮ ಅಂತ
1: ಹೌದು.
0: ನಮ್ಮ ಏನಿದೆ ಶಕ್ತಿನ ಎಲ್ಲ ಅದ ಘಮವನ್ನು ಎಲ್ಲ ಕಡೆನೂ ನಾವು
1: ಹರಡಿ
0: ಪಸರಿಸ್ತಾ ಬರಬೇಕು ಅನ್ನೋದು ನನ್ನ. ಅದೇ ರೀತಿ ನಮ್ಮ ಸಮಾಜ ಕೂಡ ಖುಷಿ ಖುಷಿಯಾಗಿ ಸಂತೋಷವಾಗಿ ಅದೇ ಥರ ಹೂಗಳ ಥರ
1: ನಿಜ.
0: ನಮ್ಮ ಸ್ತ್ರೀಯರೂ ಇರಲಿ ಅನ್ನೋದು ಆಶಯ ನಂದು.
1: ನಮಗೆ ಯಾವುದೇ ಥರದ ಶೋಷಣೆ ಇರಬಾರದು, ಹಾಗೆ ನಮಗೆ ಸ್ವತಂತ್ರವಾಗಿ ಹೂವಿನ ಥರ ಬೆಳೆದು ಹೂವಿನ ಥರ ಅರಳಿ ಸುಗಂಧವನ್ನು ಸೂಸುವಂತಹ ಸ್ವಾತಂತ್ರ್ಯ ಬೇಕು ಅಂತ ನೀವು ಹೇಳಿದಿರಿ. ತುಂಬ ಚೆನ್ನಾಗಿ ಹೇಳಿದಿರಿ. ಶಾಂತಲಾ ಅವರು, ನೀವೇನು ಹೇಳ್ತೀರಾ?
2: ಅಮೆರಿಕದ ಒಂದು ಸಾಮಾಜಿಕ ಕಾರ್ಯಕರ್ತೆ ಮಾಯಾ ಆಂಜೆಲೋ ಅಂತ ಅವ್ರು ಹೇಳ್ತಾರೆ, ಒಬ್ಬಳು ಮಹಿಳೆ ತನ್ನ ಪರವಾಗಿ ತಾನು ನಿಂತಾಗ ಅವಳು ಅರಿವಿಲ್ಲದೆ ಎಲ್ಲ ಮಹಿಳೆಯರ ಪರವಾಗಿ ನಿಂತ್ಕೋತಾಳೆ
1: ನಿಜ.
2: ಅಂತ. ಅಂದರೆ ಮಹಿಳೆಗೆ ಸ್ವಾತಂತ್ರ್ಯ ಹೇಗಿರಬೇಕು ಅಂದರೆ, ತನ್ನ ಹಕ್ಕುಗಳ ಸಲುವಾಗಿ ತನ್ನೊಳಗಿನ ಬಂಧವನ್ನೇ ಮೀರಿ. ಎಷ್ಟೋ ಸಾರಿ ನಾವು ನೋಡ್ತೇವೆ, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದ್ರು ಕೂಡ ನಾವು ಹೆಣ್ಮಕ್ಳು ಏನು ಮಾಡ್ತೇವೆ, ಅಯ್ಯೋ ನಂದಿಷ್ಟೇ ಅನ್ನುವಂಥ ಮನೋಭಾವ ಬೆಳೆಸ್ಕೊಂಡಿರ್ತೇವೆ.
1: ಹೌದು.
2: ಅದನ್ನು ಮೀರಿ ತನ್ನ ಸಲುವಾಗಿ ತಾನು ನಿಲ್ಲುವಂಥ ಸ್ವಾತಂತ್ರ್ಯ ಯಾವಾಗ ಅವಳಿಗೆ ಸಿಗುತ್ತೆ ಅಂದರೆ, ತನ್ನ ಮನಸ್ಥಿತಿಯಿಂದನೇ ಸ್ವಾತಂತ್ರ್ಯ ಮುಖ್ಯವಾಗಿ ಹೇಳಬೇಕು ಅಂದರೆ,
1: ನಿಜ.
2: ತನ್ನ ಮನಸ್ಥಿತಿಯಿಂದ ಆ ಸ್ವಾತಂತ್ರ್ಯ ಸಿಕ್ಕಾಗ ಅವಳು ಉಳಿದ ರೀತಿ ಸ್ವಾತಂತ್ರ್ಯಗಳನ್ನ ಪಡೆಯಲಿಕ್ಕೆ ಅರ್ಹಳಾಗ್ತಾಳೆ ಅಂತ ನನ್ನ ಭಾವನೆ.
1: ಹೌದು.
2: ಆ ಅರ್ಹತೆ ಗಳಿಸ್ಕೊಳ್ಳೋದು ಅವಳಲ್ಲೇ ಇದೆ.
1: ಹಾಂ,
2: ಆ ಅರ್ಹತೆ ಅವಳಿಗೆ ಬಂತು ಅಂದರೆ ಅವತ್ತಿಂದ ನಿಜವಾಗ್ಲೂ ಸ್ತ್ರೀ ಸ್ವಾತಂತ್ರ್ಯ ಅನ್ನೋದಕ್ಕೆ ಒಂದು ಅರ್ಥ ಬರುತ್ತೆ ಅಂತ.
1: ಅಂದ್ರೆ ಅವಳು ಮಾನಸಿಕವಾಗಿ ಪ್ರಬುದ್ಧಳಾದ್ರೆ ಸಿಕ್ಕ ಸ್ವಾತಂತ್ರ್ಯವನ್ನ ಸದುಪಯೋಗ
2: ಹೌದು
1: ಮಾಡ್ಕೋತಾಳೆ ಅಂತ
2: ಹೌದು. ಆ
1: ನೀವು ಹೇಳ್ತಾ
2: ಪ್ರಬುದ್ಧತೆಯನ್ನು
1: ಇದ್ದೀರಾ.
2: ಗಳಿಸೋದಿದೆಯಲ್ಲ,
1: ಹಾಂ,
2: ಅದು ನಮ್ಮ ಮುಖ್ಯವಾಗಿ ಈ ನಮ್ಮ ಹೆಣ್ಮಕ್ಳಿಗೆ ಅದು ಒಂದು ಚಾಲೆಂಜ್ ಅಂತಾನೆ ನಾನು ಹೇಳ್ತೇನೆ.
1: ಅದರ ಅವಶ್ಯಕತೆ ತುಂಬಾ
2: ಅವಶ್ಯಕತೆ
1: ಇದೆ.
2: ತುಂಬ ಇದೆ ಅದರದ್ದು. ಆ ರೀತಿ ಸ್ವಾತಂತ್ರ್ಯವನ್ನು ನಾನು ಅನುಭವಿಸೋ ಅವಶ್ಯಕತೆ ತುಂಬ ಇದೆ. ಆಮೇಲೆ ಅವರು ಇಬ್ಬರು ಹೇಳಿದಾಗೆ ಒಂದು ಲಿಂಗ ತಾರತಮ್ಯ ಇಲ್ಲದ ಸಮಾಜ. ಒಂದು ಯಾವುದೋ ಸಂದರ್ಶನ ನೋಡ್ತಾ ಇದ್ದೆ, ಅದರಲ್ಲಿ ಒಬ್ಬ ಫೇಮಸ್ ನಟಿ ಒಬ್ಬರು ಹೇಳ್ತಾ ಇದ್ರು, ನಾವು ದೈಹಿಕವಾಗಿ ಯಾರನ್ನು ಈಕ್ವಲ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ನಾವು ಪುರುಷರ ಸಮಾನವಾಗಿದ್ದೇವೆ ಅಂದರೆ ಯಾವ ರೀತಿ ಸಮಾನ? ನಾವು ಬೌದ್ಧಿಕ ಸಮಾನತೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ.
1: ಹೌದು.
2: ನೀವು 50ನೇ ವಯಸ್ಸಿನಲ್ಲಿ ನೀವು CEO ಆಗ್ಬೋದು ಒಂದು ಕಂಪನಿಗೆ, ನಿಮಗೆ ಮದುವೆ ಆಗಿರುತ್ತೆ, ನೀವು ತಂದೆ ಆಗಿರ್ತೀರಿ, ಅಣ್ಣ ತಮ್ಮಂದಿರಾಗಿರ್ತೀರಿ, ಪತಿ ಆಗಿರ್ತೀರಿ, ಎಲ್ಲವೂ ಆದಾಗ ನೀವು CEO ಆದರೆ ನಿಮ್ಮನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ಅಷ್ಟೇ ಇರುವಂಥ ಹೆಣ್ಣು ಅದೇ ಸ್ಥಾನದಲ್ಲಿ ಬಂದಾಗ ಕುಟುಂಬವನ್ನು ಹೇಗೆ ನಡೆಸ್ತೀಯಾ, ಅಥವಾ ನಿನ್ನ ಕೈಲಿ ಇದು ಸಾಧ್ಯ ಇದೆಯಾ ಅಂತ ಪ್ರಶ್ನೆಗಳು ನಮಗೂ ಕೇಳಬೇಡಿ. ಅದು ಬೌದ್ಧಿಕ ಸಮಾನತೆ.
1: ಹೌದು.
2: ನನ್ನ ಪ್ರಕಾರ ಯಾವಾಗ ಸಮಾಜ ಬೌದ್ಧಿಕವಾಗಿ ಹೆಣ್ಣನ್ನು ಸಮಾನ ಅಂತ ತೀರ್ಮಾನ ಮಾಡ್ತಿದ್ಯೋ ಅವತ್ತೇ ಸ್ತ್ರೀ ಸ್ವಾತಂತ್ರ್ಯ.
1: ತುಂಬ ಚೆನ್ನಾಗಿ ಹೇಳಿದ್ರಿ ಶಾಂತಲ.
2: ಆ ಸ್ಥಿತಿಗೆ ನಾವು ಮುಟ್ಟಿದಾಗ ಮಾತ್ರ ಎಲ್ಲ ಈಗ ಗಾಂಧಿ ಹೇಳಿದ್ದಿರುವುದು ಆ ಬೌದ್ಧಿಕವ ಸಮಾನತೆ ಬಂದಾಗ ಮನುಷ್ಯರು ಅಂತ ಇನ್ನೊಂದು ಹೆಣ್ಣನ್ನು ಗೌರವ ಮಾಡುವಂಥ ಸ್ಥಿತಿಗೆ ಬರ್ತೇವೆ ಅಂತ ನನಗನ್ನಿಸ್ತದೆ.
1: ಹೌದು. ದೈಹಿಕವಾಗಿ ನಾವು ಪುರುಷರಿಗಿಂತ ಕೀಳೋ ಮೇಲೋ ಅದು ಹೇಳಬಾರ್ದು.
2: ಇಲ್ಲ,
1: ದೈಹಿಕವಾಗಿ ಸಮವಾಗೇ ಇದ್ದೀವಿ. ಅವರವ್ರದೇ ಆದಂತಹ ಪಾತ್ರವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ.
2: ಸ್ಟ್ರೆಂತ್ಸ್ ವೀಕ್ನೆಸ್ ಇದ್ದೇ ಇರುತ್ತೆ.
1: ಇದ್ದೇ ಇರುತ್ತೆ. ಬಟ್ ಈ ನೀವು ಹೇಳಿದಾಗೆ ಈ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಎಸ್ಪೆಷಲಿ ಮಹಿಳೆಗೆ ಬೇಕಾಗಿರೋದು ಮಾನಸಿಕ ಸ್ಥಿಮಿತತೆ. ಯಾಕೆಂದರೆ ಅವಳು ಎಲ್ಲ ಕ್ಷೇತ್ರದಲ್ಲೂ ಹೋಗುವಾಗ ತನ್ನನ್ನು ತಾನು ಒಳಗೂ ನಿಭಾಯಿಸ್ಕೊಳ್ಬೇಕು, ಹೊರಗೂ ನಿಭಾಯಿಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಅವಳಿಗೆ ಆ ಸ್ಥಿಮಿತತೆ ಬೇಕು. ಆ ಸ್ಥಿರತೆ ಅನ್ನೋದು ಮತ್ತು ಆ ಪ್ರಜ್ಞೆ ಅನ್ನೋದು ಅವಳು ಬೆಳೆಸ್ಕೋಬೇಕು. ಅವಳು ಅದ್ರ ಬಗ್ಗೆ ಒಂದಷ್ಟು ನಿಗಾ ವಹಿಸ್ಬೇಕು ಅವಳು ಅಂತ ಅನ್ಸುತ್ತೆ.
2: ಹೌದು,
1: ಅಲ್ವಾ?
2: ಅದರಲ್ಲಿ ಕುಟುಂಬದ ಪಾತ್ರನೂ ಇರುತ್ತೆ,
1: ಹೌದು,
2: ತಂದೆ ತಾಯಿಯರ ಪಾತ್ರನೂ ಇರುತ್ತೆ, ಅಣ್ಣ ತಮ್ಮಂದಿರ ಪಾತ್ರನೂ ಇರುತ್ತೆ, ಅವಳು ಬೆಳೆ ಬಂದ ವಾತಾವರಣದ ಪಾತ್ರನೂ ಇರುತ್ತೆ, ಜೊತೆಗೆ ಅವರು ಸ್ವಂತಕ್ಕೆ ಅದಕ್ಕೆ ಜವಾಬ್ದಾರರು ಅಂತ ನನ್ಗನ್ಸುತ್ತೆ.
1: ನಿಜ. ನೀವು ಮೊದಲೇ ಹೇಳಿದ್ರಿ, ಅವಳು ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರಕ್ಕೂ ಅವಳೇ ಜವಾಬ್ದಾರಳಾಗಿರ್ಬೇಕು.
2: ಹೌದು.
1: ಯಾಕೆಂದ್ರೆ ಜವಾಬ್ದಾರಿ ತಗೊಳ್ಳೋದೆಷ್ಟು ಮುಖ್ಯನೋ, ಜವಾಬ್ದಾರಿಯ ಜೊತೆಗೆ ಬರುವಂಥ ಆ ಕಾನ್ಸಿಕ್ವೆನ್ಸ್ ಇರುತ್ತಲ್ಲ, ಅದನ್ನು ನಿಭಾಯಿಸೋದಕ್ಕೆ ಅವಳು ಮೊದಲೇ ಮಾನಸಿಕವಾಗಿ ಅವಳು ರೆಡಿ ಇರಬೇಕು. ಅಷ್ಟು
2: ತಯಾರಿ
1: ತಯಾರಿ ಇದ್ದಾಗ ಮಾತ್ರ ಅವಳು ಸರ್ವ ವಿಧದಲ್ಲೂ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅವಳು ಫಸ್ಟ್ ಅನುಭವಿಸ್ತಾಳೆ, ಅದನ್ನು ಅವಳು ಅದನ್ನು ಫೀಲ್ ಮಾಡ್ತಾಳೆ. ಹಾಗೆ ನೀವು ಹೇಳಿದಾಗೆ ಅವಳು ತನ್ನ ಜೊತೆಯಲ್ಲಿ ಇರುವವರಿಗೂ ಕೂಡ ಆ ಭಾವನೆ ಬರುವ ಹಾಗೆ ಅವರ ಬೆಳವಣಿಗೆಗೂ ಅವಳು ಸಾಥ್ ಕೊಡ್ತಾಳೆ.
2: ಹೌದು,
1: ಹೌದಲ್ವಾ? ಸೊ ಈ
2: ಅದೇ
0: ಮನೆ ಎಲ್ಲಾ ಜವಾಬ್ದಾರಿಗಳನ್ನ ಕೂಡ ಅವಳು ನಿಭಾಯಿಸ್ಕೊಂಡೆ ಹೊರಗಡೆ ಪ್ರಪಂಚಕ್ಕೆ ಹೋಗೋದು. ಇವಾಗ ನಾವು ಇವತ್ತಿನ ದಿನ ಇಲ್ಲಿ ಕೂತಿದೀವಿ ಅಂದ್ರೆ ನಾವು ಯಾರೇ ಆಗ್ಲಿ ಸುಮ್ಮನೆ ಎದ್ದು ಬಂದಿಲ್ಲ. ನಾವೆಲ್ಲ ಮನೆಯ ಜವಾಬ್ದಾರಿಗಳನ್ನ ಮಾಡಿ ಮುಗಿಸ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ, ಕೂತಿದೀವಿ. ಸೊ ನಾವು ಎಷ್ಟೇ ಸ್ವಾತಂತ್ರ್ಯ ಏನೇ ಪಡ್ಕೊಂಡು ನಮ್ಮ ಜವಾಬ್ದಾರಿಗಳನ್ನಂತೂ ನಾವು ಮರ್ತಿಲ್ಲ.
1: ಹೌದಲ್ವಾ?

0: ಮರೀಲೂ ಬಾರ್ದು, ಮುಂದೆನೂ ಮರೀಬಾರ್ದು. ಸೊ ಸಮಾನತೆ ಎಲ್ಲದರಲ್ಲೂ ಇರಬೇಕು, ಜೊತೆಗೆ ಇದರಲ್ಲೂ ಸಮಾನತೆ ಸಿಗಲಿ, ಮನೆಯ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರಲ್ಲಿ ಎಲ್ಲರೂ ಸಾಥ್ ಕೊಡಲಿ ಅನ್ನೋದು ನನ್ನ ಅಪೇಕ್ಷೆ ಆಗಿದೆ.
1: ಚೆನ್ನಾಗಿ ಹೇಳಿದೆ ಕೇಳಿದರೆ. ಇದುವರೆಗೂ ಸ್ತ್ರೀ ಸ್ವಾತಂತ್ರ್ಯ ಅಂದರೆ ಏನು, ಯಾವ ಯಾವ ಕ್ಷೇತ್ರಗಳಲ್ಲಿ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದರ ಸದುಪಯೋಗ ಎಷ್ಟು ಆಗ್ತಾ ಇದೆ, ಇನ್ನು ಯಾವ ರೀತಿಯಲ್ಲಿ ಅವಳಿಗೆ ಸ್ವಾತಂತ್ರ್ಯ ಬೇಕು, ಹೀಗೆ ಇನ್ನೂ ಅನೇಕ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಿದ್ವಿ. ಇದೆಲ್ಲದರ ಜೊತೆಗೆ ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ನಾವು ಅಂದರೆ ಮಹಿಳೆಯರು ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ನಾವೇ ನಮ್ಮ ಸ್ವಾತಂತ್ರ್ಯಕ್ಕೆ ಒಂದಷ್ಟು ಚೌಕಟ್ಟನ್ನು ಹಾಕಬೇಕಾಗತ್ತೆ. ಆ ಚೌಕಟ್ಟಿನಲ್ಲಿ ಜವಾಬ್ದಾರಿ ಇರಬೇಕು, ಪ್ರಬುದ್ಧತೆಯಿಂದ ಆಲೋಚಿಸಿ ತಗೊಂಡಂತಹ ನಿರ್ಧಾರಗಳೂ ಇರಬೇಕು. ಹಾಗೆ ಅಂತಹ ನಿರ್ಧಾರಗಳಿಂದ ಕುಟುಂಬದ ಮೇಲೆ, ಮಕ್ಕಳ ಮತ್ತು ಯುವ ಪೀಳಿಗೆಯ ಮೇಲೆ ಹಾಗೂ ಸಮಾಜದ ಮೇಲೆ ಏನು ಪರಿಣಾಮ ಆಗತ್ತೆ ಅನ್ನುವ ಅರಿವೂ ಇರಬೇಕು. ಹಾಗೆಯೇ ಕೇವಲ ಸ್ವಾತಂತ್ರ್ಯವನ್ನು ಅಪೇಕ್ಷೆ ಪಟ್ಟರೆ ಸಾಲದು, ಅದರ ಜೊತೆಗೆ ಸರಿ ಯಾವುದು ತಪ್ಪು ಯಾವುದು ಅಂತ ವಿಶ್ಲೇಷಿಸುವಂತಹ ವಿವೇಕ ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. ಹಾಗೆಯೇ ಮೌಲ್ಯಗಳಿಂದ ಕೂಡಿದ ಕೊಡುಗೆಯನ್ನು ನಾವು ಸಮಾಜಕ್ಕೆ ನೀಡಬೇಕು ಅನ್ನುವ ಎಚ್ಚರಿಕೆ ಕೂಡ ಈ ಚೌಕಟ್ಟಲ್ಲಿ ಇರಬೇಕಾಗತ್ತೆ. ಸರಿ, ಹಾಗಾದರೆ ಈ ಚೌಕಟ್ಟಿನಲ್ಲಿ ನಮ್ಮ ಕುಟುಂಬದ ಮತ್ತು ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಸ್ವಾತಂತ್ರ್ಯವನ್ನು ಅನುಭವಿಸೋಣ, ಸಂತೋಷ ಪಡೋಣ, ಸುಂದರವಾದ ಸಮಾಜವನ್ನು ಕಟ್ಟೋಣ, ಹಾಗೆ ಈ ನಮ್ಮ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಥ ನೀಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಅಂತ ನಮ್ಮ ಸ್ಟುಡಿಯೋವರೆಗೂ ಬಂದು ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಶಾಂತಲಾ ಅವರಿಗೂ, ಚಂದ್ರಿಕಾ ಅವರಿಗೂ ಹಾಗೂ ವೀಣಾ ಅವರಿಗೂ ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
2: ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು ಮೇಡಮ್.
3: ಅವಕಾಶಕ್ಕೋಸ್ಕರ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್. ಇದೊಂಥರ ನಮಗೆ ನಮ್ಮ ಏನು ಅನಿಸಿಕೆ ಇತ್ತು ನಮ್ಮ ಸ್ತ್ರೀಯರದು ಇಷ್ಟು ದಿನದಿಂದ ಒಳಗಡೆ ಹುದುಕೊಂಡಿತ್ತು, ಅದನ್ನ ಈಚೆ ತರಿಸುವಂತ ಪ್ರಯತ್ನ ನೀವು ಮಾಡಿದ್ದೀರಾ, ಅದಕ್ಕೆ ತುಂಬಾ ಧನ್ಯವಾದಗಳು.
4: ಇದುವರೆಗೂ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಉಪನ್ಯಾಸಕಿಯಾದ ವೀಣಾ ಚೆಲುವರಾಜ್, ಗೃಹಿಣಿಯಾದ ಚಂದ್ರಿಕಾ ಹಾಗೂ ಶಿಕ್ಷಕಿಯಾದ ಶಾಂತಲಾ ಎಂರಾವ್. ನಡೆಸಿಕೊಟ್ಟವರು ಕೆ ನೇತ್ರ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 4:30:10. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಹಮ್ ತುಮ್ ಚಿತ್ರದ ಗೀತೆಯನ್ನ ಆಲಿಸೋಣ. ಹಾಡಿದ್ದಾರೆ ಬಾಬುಲ್ ಸುಪ್ರಿಯೋ ಹಾಗೂ ಅಲ್ಕಾ ಯಾಜ್ಞಿಕ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು ಹಾಡಿರುವ ಕಳಂಕ್ ಚಿತ್ರದ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಪ್ರೀತಮ್.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಹಿಂದಿ ಚಿತ್ರಗೀತೆಗಳನ್ನು ಈ ರಾತ್ರಿ 8:30 ಗೆ ಪ್ರಸಾರ ಮಾಡುತ್ತೇವೆ.

0: ಸಮಯ ಸರಿಯಾಗಿ 4:45:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು, ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

ಸಂಕಲನ ಜಿ ಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಸಹನಾ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ನಮ್ಮ ಭೂಮಿಗೂ ನಮ್ಮ ಬದುಕಿಗೂ ಅವಿನಾಭಾವ ಸಂಬಂಧ.
4: ಬದುಕಿಗೆ ಆಶ್ರಯ ತಾಣವಾದ ಸಹನಾಮಯಿ ಭೂಮಿಯ ಮೇಲಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜವಾಬ್ದಾರಿ ಹಾಗೂ ಕರ್ತವ್ಯವೂ ಹೌದು.
3: ಕೇಳಿ ಭೂಮಿ ಬದುಕು ಬಾನುಲಿ ಸರಣಿ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10.
4: ಭೂಮಿಯ ಮೇಲೆ ಬದುಕು ಸಾಗಿಸುವ ನಾವು ಪರಿಸರವನ್ನ ಸ್ವಚ್ಛಂದವಾಗಿ ಕಾಪಾಡಿಕೊಂಡು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿಸಲು ಸಲಹೆಗಳನ್ನು ನೀಡುತ್ತಿದೆ ಬಾನುಲಿ ಸರಣಿ ಭೂಮಿ ಬದುಕು.

0: ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:00 ಪ್ರಸಾರವಾಗುವ ಯುವವಾಣಿಯಲ್ಲಿ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಮೈಸೂರಿನ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಜನ್ಮದಿನ 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಬಾಂಬೆಯಲ್ಲಿ ಕಾಂಗ್ರೆಸ್ ರೇಡಿಯೋ ಅನ್ನು ಭೂಗತ ರೇಡಿಯೋ ಸ್ಟೇಷನ್ ಅನ್ನು ಸ್ಥಾಪಿಸಿದ ಹೆಗ್ಗಳಿಕೆ ಯಾರದು ಗೊತ್ತಾ?
2: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ನೆನಪಿಡಿ, ಇಂದು ರಾತ್ರಿ 8:00 ಯುವವಾಣಿ FM 100.6.
3: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ವಿಜೇತರಾದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕೆಂಚುಗರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ಆಗಿನ ಪರಿಸ್ಥಿತಿ, ನಮ್ಮೂರಿಗೆ ಒಂದೇ ಬಸ್ ಇದ್ದಿದ್ದು ಸರ್, ಅದು 3:30 ಕರೆಕ್ಟಾಗಿ ಒಂದು ಬಸ್ ಬರೋದು ಕೆಆರ್ ನಗರದಿಂದ, ಅದು ಬಿಟ್ಟರೆ ಏನು ಬಸ್ಸೇ ಇರಲಿಲ್ಲ. ನನ್ನ ಇರೋ ಪರಿಸ್ಥಿತಿಲಿ ಪಾಪ ಅವರಿಗೂ ನನ್ನ ಕರ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ. ಸೊ ಅವರಿಗೆ ಹೆಂಗೆ ಅನುಕೂಲ ಇತ್ತು, ಪಾಪ ನನ್ನ ಎಜುಕೇಷನ್ ಮಾಡಿಸಿದ್ದಾರೆ.
3: ಕೇಳಿ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
5: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
6: ಇದೇ ತಿಂಗಳ 24ರಂದು ಸೋಮವಾರ ಬೆಳಿಗ್ಗೆ 10:00
5: ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಟಿಕೆ ಕೊಪ್ಪಲು ಗ್ರಾಮದ ಕೆಎಸ್ ಹಿರಣ್ಣಯ್ಯ ಹಾಗೂ ಆರ್ಟಿ ರುಕ್ಮಿಣಿ ದಂಪತಿಗಳ ಜಮೀನಿನಲ್ಲಿ.
7: ನಾನು ಕೆಎಸ್ ಹಿರಣ್ಣಯ್ಯ.
8: ನಾನು ಆರ್ಟಿ ರುಕ್ಮಿಣಿ.
7: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡುತ್ತಿದ್ದೇವೆ.
8: ಎಲ್ಲರೂ ತಪ್ಪದೇ ಬನ್ನಿ.

0: ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಸಂಪೂರ್ಣ ರೇಷ್ಮೆ ಕೃಷಿ ತಾಂತ್ರಿಕತೆಗಳ ಪ್ರದರ್ಶನ ಏರ್ಪಾಡಾಗಿದೆ.
1: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
0: ವಿಜ್ಞಾನಿಗಳೊಂದಿಗೆ ಸಂವಾದ,
1: ಕೃಷಿ ಪ್ರಕಟಣೆಗಳ ಮಾರಾಟ,
0: ಸಾವಯವ ಹಾಗೂ ಜೈವಿಕ ಉತ್ಪನ್ನಗಳ ಪ್ರದರ್ಶನ ಈ ಬಾರಿಯ ವಿಶೇಷ.
1: ಬನ್ನಿ
0: ಭಾಗವಹಿಸಿ.
1: ಇದೇ ತಿಂಗಳ 24ರಂದು ಸೋಮವಾರ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಡಿಕೆ ಕೊಪ್ಪಲು ಗ್ರಾಮದಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳೆಗೂ.

0: ಸಮಯ 5:05. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೇಳುಗರೆ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನೀವು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಒಗ್ಗರಣೆ ಚಿತ್ರದ ಗೀತೆ ಹಾಡಿದ್ದಾರೆ ಕೈಲಾಶ್ ಖೇರ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಇಳಿಯರಾಜಾ.

0: ಕೇಳಲು
1: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
2: ಕನ್ನಡ ರೋಮಾಂಚನವಿ ಕನ್ನಡ.
1: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
3: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ.
1: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
4: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ

0: ಹನ್ನೆರಡು ಗಂಟೆಯವರೆಗೆ ಕನ್ನಡ ನುಡಿ ಪಯಣ,
1: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ.
2: ಕಾರ್ಯಕ್ರಮಕ್ಕೆ ಮೊದಲ ಸಂದೇಶ ಬಂದಿದೆ ಎಚ್ ಡಿ ಕೋಟೆಯಿಂದ. ಟೇಲರ್ ದೇವಿರಮ್ಮ, ಮುದ್ದು, ಮಿಂಚು ಹಾಗೂ ಬೆಳ್ಳಿಯವರು ಅರಸು ಚಿತ್ರದ ಗೀತೆಯೊಂದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ರಾಮನಾರಾಯಣ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಮಹಾಲಕ್ಷ್ಮಿ ಅಯ್ಯರ್ ಹಾಗೂ ಸಂಗಡಿಗರು.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 lakh ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 lakh ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಚನ್ನಪಟ್ಟಣದಿಂದ ಸುನೀಲ್, ಅನಿಲ್, ಮಾಲಾ, ಜಾನು, ಮಮತಾ ಹಾಗೂ ಸಿದ್ದಪ್ಪಾಜಿಯವರು ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ KKಲ್ಯಾಣ್, ಸಂಗೀತ ಸಂಯೋಜನೆ ದೇವಾ.

0: 5125182.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದ್ ಹಾಡ್ ಬೇಕಿತ್ತು.
4: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.
10: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
11: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
10: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
11: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
10: ಟೋಲ್ ಫ್ರೀ 1800-420-2233.
12: ಕೆ ಕಲ್ಯಾಣ್ ಅವರ ಸಾಹಿತ್ಯ, ಬಾಬ್ಜಿಯವರ ಸಂಗೀತ ಸಂಯೋಜನೆಯಲ್ಲಿ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಹಾಗೂ ಕವಿತಾ ಕೃಷ್ಣಮೂರ್ತಿ. ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ ಶರಣ್ಯ ಲಿಖಿತ ಹಾಗೂ ಯೋಗೇಶ್ ಗೌಡ.

0: ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಶಿವಸಂಹಿತ ಹಾಗೂ ಹಠಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಇದರಲ್ಲಿ ಮುಖ್ಯವಾಗಿ ಶಿವಸಂಹಿತೆಯಲ್ಲಿ 10 ರೀತಿಯಾದಂಥ ಪ್ರಾಣಗಳನ್ನು ಹೇಳಿದ್ದಾರೆ. ಅದಕ್ಕೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೀತಿ ಪ್ರಾಣಗಳು. ಇದನ್ನು ಮುಖ್ಯ ಪ್ರಾಣಗಳು ಅಂತ ಹೇಳ್ತಾರೆ. ಇನ್ನು 5 ಉಪಪ್ರಾಣಗಳಿದೆ, ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ ಅಂತ.

ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

0: ಕೇಳುಗರೆ, ಇದೊಂದು ಪ್ರಕಟಣೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಇವರ ವತಿಯಿಂದ ಫಿಟರ್, ಟರ್ನರ್, ಮೆಷಿನಿಸ್ಟ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಕೂಪಾ, ಕಾರ್ಪೆಂಟರ್, ಫೌಂಡ್ರಿಮ್ಯಾನ್, ಶೀಟ್ ಮೆಟಲ್ ವರ್ಕರ್, ಟೂಲ್ ಅಂಡ್ ಡೈ ಮೇಕರ್, ಸಿಎನ್ಸಿ ಪ್ರೋಗ್ರಾಂ ಕಮ್ ಆಪರೇಟರ್, ಎಂಆರ್ಸ್ ಟ್ರೇಡ್ಗಳಿಗೆ ಫುಲ್ ಟರ್ಮ್ ಅಪ್ರೆಂಟಿಸ್ ಟ್ರೈನಿಂಗ್ ತರಬೇತಿಯನ್ನು ನೀಡುವವರಿದ್ದು, ಆಸಕ್ತ ಅರ್ಹ ಅಭ್ಯರ್ಥಿಗಳು ಸಹಾಯಕ ನಿರ್ದೇಶಕರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ನಂಬರ್ 323 ಸನ್ಮಾರ್ಗ 10 ಮೇನ್ ಸಿದ್ಧಾರ್ಥನಗರ ಮೈಸೂರು ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಇದೇ ಕಚೇರಿಯಲ್ಲಿ ಸಲ್ಲಿಸಬಹುದಾಗಿದೆ. ವಿದ್ಯಾರ್ಹತೆ ಐಟಿಐ ತೇರ್ಗಡೆ ಹೊಂದಿರಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ apprenticeshipindia.org/candidate-registration ಇಲ್ಲಿ ನೋಂದಾಯಿಸಿ ಅರ್ಜಿ ನಮೂನೆಯಲ್ಲಿ ಅಪ್ರೆಂಟಿಸ್ ನೋಂದಣಿ ಸಂಖ್ಯೆ ನಮೂದಿಸುವುದು ಹಾಗೂ ತರಬೇತಿ ಪಡೆಯುವ ಅಭ್ಯರ್ಥಿಗಳಿಗೆ ಸ್ಟೈಪಂಡ್ ನೀಡಲಾಗುವುದು. ಅಭ್ಯರ್ಥಿಯು ಅರ್ಜಿಯೊಂದಿಗೆ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂಟಿಸಿ, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಪ್ರತಿ, ಐಟಿಐ ಅಂಕಪಟ್ಟಿಗಳ ಪ್ರತಿ, ಎನ್ಟಿಸಿ ನಕಲು, ಜಾತಿ ವಿಕಲಚೇತನ ಮಾಜಿ ಸೈನಿಕ ಅವಲಂಬಿತ ಪ್ರಮಾಣಪತ್ರದ ಪ್ರತಿ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅಥವಾ ಇಪ್ಯಾನ್ ಪ್ರತಿ, ಕಾಪಿ ಆಫ್ ಎನ್ಸಿವಿಟಿ ಎಂಐಎಸ್ ಪೋರ್ಟಲ್ ರಿಜಿಸ್ಟ್ರೇಷನ್ ಜೆರಾಕ್ಸ್ ಪ್ರತಿಗಳನ್ನು ಲಗತ್ತಿಸಿ ಸಲ್ಲಿಸಬೇಕು. ಈ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಆಗಸ್ಟ್ ತಿಂಗಳ 27 ತಾರೀಕು. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಇವರನ್ನು ಕಚೇರಿ ವೇಳೆಯಲ್ಲಿ ಅಥವಾ ದೂರವಾಣಿ ಸಂಖ್ಯೆ 0821249972 ಈ ಸಂಖ್ಯೆಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆಯಬಹುದಾಗಿದೆ. ಪ್ರಕಟಣೆಯೊಂದನ್ನು ಕೇಳಿದಿರಿ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ನಿಮ್ಮದೇ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಇದೀಗ ಅನುರಾಗ ಅರಳಿತು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಉಪೇಂದ್ರ ಕುಮಾರ್. ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ ಹಾಗೂ ರಾಗಶ್ರೀ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮೂರು

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ವಿಜೇತರಾದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕೆಂಚುಗರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
3: ಆಗಿನ ಪರಿಸ್ಥಿತಿ ನಮ್ಮೂರಿಗೆ ಒಂದೇ ಬಸ್ ಇದ್ದಿದ್ದು ಸರ್, ಅದು 3:30 ಕರೆಕ್ಟ್ ಆಗಿ ಒಂದು ಬಸ್ ಬರೋದು ಕೆ ಆರ್ ನಗರದಿಂದ, ಅದು ಬಿಟ್ಟರೆ ಬಸ್ಸೇ ಇರಲಿಲ್ಲ. ನನ್ನಾಗಿರೋ ಪರಿಸ್ಥಿತಿಲಿ ಪಾಪ ಅವರಿಗೂ ನನ್ನ ಕರ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ. ಸೊ ಅವರಿಗೆ ಹೆಂಗ ಅನುಕೂಲ ಇತ್ತು, ಪಾಪ ನನ್ನ ಎಜುಕೇಶನ್ ಮಾಡಿಸಿದ್ದಾರೆ.
2: ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ. ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ ಹಾಗೂ AR ಹರ್ಷಿತ್ ಅವರು ಹೃದಯ ಸಂಗಮ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. RN ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ SJ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಕೊನೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆಯ ಶಾಂತಿ ಕ್ರಾಂತಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್, ಪದ್ಮಾ ಚೈತ್ರ, ನಾರಾಯಣ ರಾವ್ ಹಾಗೂ ಬಂಧುಮಿತ್ರರು.

0: ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೇ, 5:05 ನಂತರ ಬಂದಂತಹ ಸಂದೇಶಗಳು, ಅದರಲ್ಲೂ ಮೊದಲು ಬಂದಂತಹ ಸಂದೇಶಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಗೀತೆಗಳನ್ನು ಪ್ರಸಾರ ಮಾಡಿದ್ವಿ. ಹಾಗೆ ಮತ್ತಷ್ಟು ಜನ ಸಂದೇಶಗಳನ್ನು ಕಳಿಸಿದರು. ಬೆಂಗಳೂರಿನಿಂದ ಬಿಂದು ಪ್ರಕಾಶ್, ದೇವಗಳ್ಳಿ ಗ್ರಾಮದಿಂದ ಸಿದ್ದರಾಮು, ಡಿಎಸ್ ತನುಶ್ರೀ ಹಾಗೂ ಕುಟುಂಬದವರು, ಬಂಡಿಗೆರೆ ಗ್ರಾಮದಿಂದ ಬಂಗಾರಮ್ಮ, ಚಿಕ್ಕನಂಜ ಶೆಟ್ಟಿ, ಮಂಡ್ಯದಿಂದ ಪದ್ಮಾ ದೇವಲಿಂಗೇಗೌಡ, ಮೈಸೂರಿನ ರಾಜೇಂದ್ರನಗರದಿಂದ ಪಂಕಜಾ ಸತೀಶ್ ಹಾಗೂ ಕುಟುಂಬದವರು, ನಿವೇದಿತಾ ನಗರದಿಂದ ಬೋರೇಗೌಡ ಹಾಗೂ ಶಶಿಕಲಾ, ಪಟ್ಟಸೋಮನಹಳ್ಳಿಯಿಂದ ಗಾನಸುಮ, ಮೈಸೂರಿನ ಗೋಕುಲಂನಿಂದ ಗಾರ್ಮೆಂಟ್ಸ್ ಕಾರ್ಮಿಕರು, ನಂಜನಗೂಡಿನಿಂದ ವಿನುತಾ, ವಿರಾಟ್, ಮೈಸೂರಿನ ಸರಸ್ವತಿಪುರಂನಿಂದ ಎಚ್ ಎನ್ ವಿಶ್ವನಾಥ್ ಹಾಗೂ ಕ್ಯಾತನಹಳ್ಳಿ ಸೋಮಶೇಖರ್, ಹನುಮನಾಳು ಗ್ರಾಮದಿಂದ ಶಿಲ್ಪಿ ರಮೇಶ್ ಸರಸ್ವತಿ ಹಾಗೂ ಕುಟುಂಬದವರು, ಮಂಡ್ಯದಿಂದ ನಂದಾದೀಪ, ರಂಜಿತಾದರ್ಶಿನಿ ಹಾಗೂ ಸರಸ್ವತಮ್ಮ, ಬೆಲವತ್ತ ಗ್ರಾಮದಿಂದ ಲೋಕೇಶಾಚಾರ್ ಹಾಗೂ ಕುಟುಂಬ, ಕಾಸರಗೋಡಿನಿಂದ ರಾಜಾರಾಮ್ ಹಾಗೂ ವಸುಧಾ, ನಂಜನಗೂಡಿನಿಂದ ಜಯಮೂರ್ತಿ, ಗೀತಾ, ಅಭಿಜ್ಞಾ ಸ್ಫೂರ್ತಿ ಹಾಗೂ ಕುಟುಂಬದವರು, ಮೈಸೂರಿನ ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್, ಇಂಡಿ ತಾಲೂಕಿನಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ಕೆಆರ್ಎಸ್ನಿಂದ ಪದ್ಮನಾಭ, ಚಿತ್ರದುರ್ಗದಿಂದ ಜಿಎಸ್ ಚಂದನ, ಚಂದಗಾಲು ಗ್ರಾಮದಿಂದ ಪದ್ಮಸಾಗರ ಹಾಗೂ ಕುಟುಂಬದವರು, ಕುಶಾಲನಗರದಿಂದ ರಜನಿ ಪ್ರಸನ್ನ ಹಾಗೂ ಕುಟುಂಬದವರು, ಮೈಸೂರಿನ ರಾಮಕೃಷ್ಣನಗರದಿಂದ ವಿಸ್ಮಯದೇವ್ ಹಾಗೂ ಕುಟುಂಬದವರು, ಗುಂಡ್ಲುಪೇಟೆಯಿಂದ ಮರಿನಂಜ, ಹಾಸನದಿಂದ ಸುಮಾ ದರ್ಶನ್ ಹಾಗೂ ಕುಟುಂಬದವರು, ಮೈಸೂರಿನ ಜೆಎಂಎಸ್ ಮೂರ್ತಿ ಹಾಗೂ ಕುಟುಂಬದವರು, ನಂಜನಗೂಡಿನಿಂದ ವೆಂಕಟೇಶ್ ಹನುಮಯ್ಯ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಹಗಿನವಾಳು ಗ್ರಾಮದಿಂದ ಸಂಜಯ್ ಮಡಿವಾಳ್ ಹಾಗೂ ಕುಟುಂಬದವರು, ಕಗ್ಗೆರೆಯಿಂದ ಶ್ರೀನಾಥ್ ಹಾಗೆ ಮತ್ತಷ್ಟು ಸಂದೇಶಗಳು ಇನ್ನೂ ಬರ್ತಾನೆ ಇದೆ. ನಾಳಿನ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸಂದೇಶಗಳನ್ನು ಕಳಿಸಿ ಗೀತೆಯನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ

0: ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6 ಗಂಟೆ. ಕೇಳುಗರೆ, ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:10 ಭೂಮಿ ಬದುಕು, ಪರಿಸರ ಹಾಗೂ ಆರೋಗ್ಯ ಕುರಿತಾದ ಬಾನುಲಿ ಸರಣಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಶಿವು ಪಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ, ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯಲ್ಲಿ ಮಂಡ್ಯ ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾ ಪಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು 8:00 ಯುವವಾಣಿ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮೈಸೂರಿನ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರು. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ಸರಸ್ವತಿ ಅವರ ವೀಣಾವಾದನ. 10:00 ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು. ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನ. 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಂಸ್ಕೃತ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆನಂದ ಸಿಂಹನ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 7:30 ಸೇವಾವಾಹಿನಿ. ಬೆಳಿಗ್ಗೆ 7:45, ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳು. ಬೆಳಿಗ್ಗೆ 8:30 ಕರೆಗೊಂದು ಗೀತೆ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಶವಚಂದ್ರ ಅವರ ವೇಣುವಾದನ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ. ಪ್ರಸ್ತುತಿ ಆರ್ ಲೋಕೇಶ್ವರಿ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ಮಧ್ಯಾಹ್ನ 12:05 ವನಿತಾ ವಿಹಾರ. ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಮಾಲಾ ಬಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ನೇತ್ರಾ ಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಭಕ್ತಿಗೀತೆಗಳು. 12:45 ಕನ್ನಡದಲ್ಲಿ ಭಾಷಣ. ಆಧುನಿಕ ಕನ್ನಡ ಕವಿತೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಿತ್ರಣಗಳು. ಈ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾ ಮಾ ರಾಮಕೃಷ್ಣ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ.

0: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಹಾಡಿದ್ದಾರೆ ಮುಕ್ತಾ ಮುರಳಿ. 1:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆಯಲ್ಲಿ ಪುರಂದರದಾಸರ ರಚನೆಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ 3.5 ವಜ್ರಗಳು, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:00 ಅಪೋಲೋ ವಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ತಲೆನೋವು ಮತ್ತು ಮೈಗ್ರೇನ್. ಭಾಗವಹಿಸುತ್ತಾರೆ ಹಿರಿಯ ನರರೋಗ ತಜ್ಞರು ಹಾಗೂ ಪಾರ್ಶ್ವವಾಯು ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಆಮಿರ್ ಮೋಯಿನ್, ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ ಕುವೆಂಪು ನಗರ ಮೈಸೂರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಂಸ್ಕೃತ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆನಂದ ಸಿಂಹನ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 6:50 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. ಕೇಳುಗರೆ, ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Good evening. This is Akashvani, the news read by Saira Mujtaba. Union Home Minister Amit Shah today highlighted that the government under the leadership of Prime Minister Narendra Modi destroyed the ISI-backed terror group Shehzad Bhatti network ahead of Independence Day. He informed that the government also thwarted its plans for subversive attacks by arresting more than 200 operatives. In a social media post, he said that security forces ripped apart the network by launching coordinated operations across different locations in 14 states, upholding a brilliant example of India's zero tolerance towards terrorism. He underlined that substantial recoveries, including IEDs, grenades bearing Pakistan Ordnance factory markings, pistols, live cartridges and CCTV cameras used for espionage, were made from the ISI-funded group. Mr. Shah added that the network was involved in several terrorist activities. The government has approved 31 more applications under Electronics Components Manufacturing Scheme or ECMS with projected investment of 7,877 crore rupees. These approvals are expected to generate over 9,500 employment opportunities. These applications have come from 10 states, including 7 from Tamil Nadu and 6 each from Maharashtra and Haryana. Union Minister of Electronics and Information Technology Ashwini Vaishnav handed over the approvals to the applicants at a function in New Delhi. The applications are related to the manufacturing of products including acetylene black, speakers and microphones, optical transceivers, capacitors and coils. BJP National President Nitin Naveen today announced the new team of national office bearers of the party. Mr. Naveen has appointed 13 national vice presidents including Vasundhara Raje Sindhya, Tirath Singh Rawat, Ram Madhav, Bejayant Jayapanda, Sardar Manpreet Singh Badal and Rekha Verma. Union Minister and BJP leader Piyush Goyal has been appointed as the national treasurer of the party. B.L. Santosh has been appointed as organizational national general secretary. Mr. Naveen has also appointed 8 party leaders as national general secretary, including Vinod Tavade, Sunil Bansal, Smriti Irani and Biplab Kumar Deb. The party also named new heads of its various morchas, including Dr. Hemang Joshi as Yuva Morcha president, Roop Kumari Chaudhary as Mahila Morcha president and Bansilal Gurjar as Kisan Morcha president. Senior BJP leader and Prime Minister Narendra Modi has congratulated

0: ರಚನೆ ಹಾಗೂ ಪ್ರಸ್ತುತಿ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ.
1: ಇಂದಿನ ಸಂಚಿಕೆಯಲ್ಲಿ ಸಾರ್ವಜನಿಕ ಆರೋಗ್ಯಕ್ಕೆ ಅತ್ಯಂತ ಮಹತ್ವವಾದ ವಿಷಯವಾದ ವಾಯುಮಾಲಿನ್ಯ ಮತ್ತು ಉಸಿರಾಟದ ಕಾಯಿಲೆಗಳು ಕುರಿತು ತಿಳಿದುಕೊಳ್ಳೋಣ. ಗಾಳಿಯು ಜೀವನಕ್ಕೆ ಅತ್ಯಗತ್ಯವಾಗಿದೆ. ಒಬ್ಬ ವಯಸ್ಕ ವ್ಯಕ್ತಿಯು ದಿನಕ್ಕೆ ಸುಮಾರು 20,000 ಬಾರಿ ಉಸಿರಾಡುತ್ತಾನೆ ಮತ್ತು ಸುಮಾರು 10,000 ಲೀಟರ್ ಗಾಳಿಯನ್ನು ಒಳಗೆಳೆಯುತ್ತಾನೆ. ಶುದ್ಧ ಗಾಳಿಯು ಜೀವವನ್ನು ಉಳಿಸುತ್ತದೆ, ಆದರೆ ಕಲುಷಿತ ಗಾಳಿಯು ನಮ್ಮ ಆರೋಗ್ಯಕ್ಕೆ, ವಿಶೇಷವಾಗಿ ಉಸಿರಾಟದ ವ್ಯವಸ್ಥೆಗೆ ಗಂಭೀರ ಹಾನಿಯನ್ನು ಉಂಟು ಮಾಡಬಹುದು. ಹೊಗೆ, ಧೂಳು, ಕೈಗಾರಿಕಾ ಮಾಲಿನ್ಯಕಾರಕಗಳು ಮತ್ತು ವಿಷಕಾರಿ ಅನಿಲಗಳಂತಹ ಹಾನಿಕಾರಕ ಪದಾರ್ಥಗಳು ಗಾಳಿಯನ್ನು ಕಲುಷಿತಗೊಳಿಸಿದಾಗ ಅದನ್ನು ವಾಯುಮಾಲಿನ್ಯ ಎಂದು ಕರೆಯಲಾಗುತ್ತದೆ. ನಾವು ಕಲುಷಿತ ಗಾಳಿಯನ್ನು ಉಸಿರಾಡಿದಾಗ ಹಾನಿಕಾರಕ ಕಣಗಳು ಮತ್ತು ಅನಿಲಗಳು ಮೂಗು, ಗಂಟಲು, ಉಸುರಿನ ನಾಳಗಳು ಮತ್ತು ಶ್ವಾಸಕೋಶಗಳಿಗೆ ಪ್ರವೇಶಿಸುತ್ತವೆ. ವಿಶೇಷವಾಗಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಎಂಬ ಸೂಕ್ಷ್ಮ ಕಣಗಳು ಶ್ವಾಸಕೋಶದ ಆಳದವರೆಗೆ ತಲುಪಿ ರಕ್ತ ಪ್ರವಾಹಕ್ಕೂ ಸೇರಿ ಉಸಿರಾಟದ ಹಾಗೂ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ವಾಯುಮಾಲಿನ್ಯವು ಅನೇಕ ಉಸಿರಾಟದ ಕಾಯಿಲೆಗಳೊಂದಿಗೆ ಸಂಬಂಧಿಸಿದೆ. ಇದು ಆಸ್ತಮಾ ರೋಗವನ್ನು ಉಂಟು ಮಾಡಬಹುದು ಅಥವಾ ತೀವ್ರಗೊಳಿಸಬಹುದು. ಇದರ ಪರಿಣಾಮವಾಗಿ ಕೆಮ್ಮು, ಉಬ್ಬಸ, ಉಸಿರಾಟದ ತೊಂದರೆ ಮತ್ತು ಆಸ್ತಮಾ ದಾಳಿಗಳು ಹೆಚ್ಚಾಗಬಹುದು. ಇದಲ್ಲದೆ ಇದು ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ಗೆ ಕಾರಣವಾಗಬಹುದು. ಇದು ಉಸಿರಾಟದ ಸಾಮರ್ಥ್ಯವನ್ನು ಕುಗ್ಗಿಸುವ ಕಾಯಿಲೆಯಾಗಿದೆ. ಕಲುಷಿತ ಗಾಳಿಗೆ ಒಳಗಾಗುವ ಮಕ್ಕಳಲ್ಲಿ ನ್ಯುಮೋನಿಯಾ ಮತ್ತು ಬ್ರಾಂಕೈಟಿಸ್ನಂತಹ ಉಸಿರಾಟದ ಸೋಂಕುಗಳ ಅಪಾಯ ಹೆಚ್ಚಾಗಿರುತ್ತದೆ. ವಯೋವೃದ್ಧರು ಮತ್ತು ಈಗಾಗಲೇ ಶ್ವಾಸಕೋಶದ ಕಾಯಿಲೆಗಳಿಂದ ಬಳಲುತ್ತಿರುವವರು ವಾಯುಮಾಲಿನ್ಯದ ಪರಿಣಾಮಗಳಿಗೆ ಹೆಚ್ಚು ಒಳಗಾಗುತ್ತಾರೆ. ದೀರ್ಘಕಾಲದವರೆಗೆ ವಾಯುಮಾಲಿನ್ಯ

0: ಕಾರ್ಯಕ್ಕೆ ಒಳಗಾಗುವುದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಇತರೆ ದೀರ್ಘಕಾಲೀನ ಉಸಿರಾಟದ ಕಾಯಿಲೆಗಳು ಅಪಾಯ ಹೆಚ್ಚಾಗುತ್ತದೆ. ಹಲವು ಅಧ್ಯಯನಗಳು ವರ್ಷಗಳ ಕಾಲ ನಿರಂತರವಾಗಿ ಮಾಲಿನ್ಯಕ್ಕೆ ಒಳಗಾಗುವುದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ತೋರಿಸಿದೆ. ವಾಯು ಮಾಲಿನ್ಯದ ಪರಿಣಾಮವು ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಉಸಿರಾಟದ ಕಾಯಿಲೆಗಳು, ಶಾಲಾ ಗೈರುಹಾಜರಿ, ಕೆಲಸದ ಉತ್ಪಾದಕತೆಯ ಕುಸಿತ, ಆರೋಗ್ಯ ವೆಚ್ಚಗಳ ಹೆಚ್ಚಳ ಮತ್ತು ಜೀವನ ಗುಣಮಟ್ಟದ ಕುಸಿತಕ್ಕೂ ಕಾರಣವಾಗುತ್ತವೆ. ಆದ್ದರಿಂದ ವಾಯು ಮಾಲಿನ್ಯವು ಪರಿಸರದ ಸಮಸ್ಯೆ ಅಷ್ಟೇ ಅಲ್ಲ, ಒಂದು ಪ್ರಮುಖ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿಯೂ ಆಗಿದೆ. ಸಂತೋಷದ ವಿಷಯವೆಂದರೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಮತ್ತು ಉಸಿರಾಟದ ಆರೋಗ್ಯವನ್ನು ರಕ್ಷಿಸಲು ಹಲವು ಮುನ್ನೆಚ್ಚರಿಕಾ ಕ್ರಮಗಳಿವೆ. ಸರ್ಕಾರಗಳು ಕಟ್ಟುನಿಟ್ಟಾದ ಹೊರಸೂಸುವಿಕೆಯ ನಿಯಮಗಳನ್ನು ಜಾರಿಗೊಳಿಸಬಹುದು. ಶುದ್ಧ ಇಂಧನ ಬಳಕೆಯನ್ನು ಉತ್ತೇಜಿಸಬಹುದು. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸಬಹುದು ಮತ್ತು ಹಸಿರು ಪ್ರದೇಶಗಳನ್ನು ಹೆಚ್ಚಿಸಬಹುದು. ವೈಯಕ್ತಿಕ ಮಟ್ಟದಲ್ಲಿ ನಾವು ಶುದ್ಧ ಇಂಧನಗಳನ್ನು ಬಳಸುವುದು, ವಾಹನಗಳನ್ನು ಸರಿಯಾಗಿ ನಿರ್ವಹಿಸುವುದು, ಧೂಮಪಾನ ಮತ್ತು ಪರೋಕ್ಷ ಧೂಮಪಾನವನ್ನು ತಪ್ಪಿಸುವುದು, ಮರಗಳನ್ನು ನೆಡುವುದು ಹಾಗೂ ಗಾಳಿಯ ಗುಣಮಟ್ಟದ ಬಗ್ಗೆ ಜಾಗೃತರಾಗಿರುವುದರ ಮೂಲಕ ಕೊಡುಗೆ ನೀಡಬಹುದು. ಕೊನೆಯಲ್ಲಿ, ಶುದ್ಧ ಗಾಳಿಯು ಆರೋಗ್ಯಕರ ಶ್ವಾಸಕೋಶಗಳಿಗೆ ಮತ್ತು ಆರೋಗ್ಯಕರ ಜೀವನಕ್ಕೆ ಮೂಲಭೂತ ಅವಶ್ಯಕತೆಯಾಗಿದೆ. ವಾಯು ಮಾಲಿನ್ಯವು ತಡೆಗಟ್ಟಬಹುದಾದ ಉಸಿರಾಟದ ಕಾಯಿಲೆಗಳ ಪ್ರಮುಖ ಕಾರಣವಾಗಿದೆ ಮತ್ತು ಇದು ವಿಶ್ವದ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ. ವ್ಯಕ್ತಿಗಳು, ಸಮುದಾಯಗಳು ಮತ್ತು ನೀತಿ ರೂಪಿಸುವವರು ಒಟ್ಟಾಗಿ ಕಾರ್ಯನಿರ್ವಹಿಸುವ ಮೂಲಕ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಿ ಉಸಿರಾಟದ ಆರೋಗ್ಯವನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ನಿರ್ಮಿಸಬಹುದು.
1: ಭೂಮಿ ಬದುಕು, ಪರಿಸರ ಮತ್ತು ಆರೋಗ್ಯ ಕುರಿತಾದ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಸಮಯ ಸರಿಯಾಗಿ 6:15:25. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
0: ಕೇಳುಗರೆ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣಾಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ವಿಷಯ ಮಿತ ಇಂಗಾಲ ಕೃಷಿ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಬಿಡದಿಯ ಸೀಕ್ರೆಡ್ ಸಂಸ್ಥೆಯ ನಿರ್ದೇಶಕರಾದ ಮೇರಿ ಫಿಲೋಮಿನಾ ಮತ್ತು ಯೋಜನಾಧಿಕಾರಿ ರೀಟಾ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ನಾಳೆ ರಾತ್ರಿ 8:30 ರಂಗಗೀತೆಗಳ ಕಾರ್ಯಕ್ರಮ, ಹಾಡಿದ್ದಾರೆ ಚಿನ್ನಯ್ಯ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಮತ್ತು ಯು ರಾಜೇಶ್ ಅವರ ಯುಗಳ ಮ್ಯಾಂಡೋಲಿನ್ ವಾದನವನ್ನು ಆಲಿಸಬಹುದು. ನಾಳೆ ರಾತ್ರಿ 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಡಾ. ಎ.ಎಸ್. ಶಂಕರನಾರಾಯಣ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.

0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ
2: ಇಂದಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕೇಳುಗರೆ, ಇದೊಂದು ಪ್ರಕಟಣೆ. ಶಾಲಾ ಶಿಕ್ಷಣ ಇಲಾಖೆಯ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ 2026-27 ಸಾಲಿನಲ್ಲಿ ಜಿಲ್ಲೆಯ 9 ಬ್ಲಾಕ್ ಸಂಪನ್ಮೂಲ ಕೇಂದ್ರಗಳಿಗೆ ಎಚ್ಡಿ ಕೋಟೆ, ಹುಣಸೂರು, ಕೆಆರ್ ನಗರ, ಮೈಸೂರು ಉತ್ತರ, ಮೈಸೂರು ಗ್ರಾಮಾಂತರ, ಮೈಸೂರು ದಕ್ಷಿಣ, ನಂಜನಗೂಡು, ಟಿನರ್ಸಿಪುರ ಹಾಗೂ ಪಿರಿಯಾಪಟ್ನ ಇಲ್ಲಿ ಒಬ್ಬರಂತೆ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿ ಅಕಾಡೆಮಿಕ್ ರಿಸೋರ್ಸ್ ಪರ್ಸನ್ ಫಾರ್ ಮೆಂಟಲ್ ಹೆಲ್ತ್ ಇವರನ್ನು ಸಮಾಲೋಚಕ ಆಧಾರದ ಮೇಲೆ ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸಿಲಿಂಗ್ ಮನೋವಿಜ್ಞಾನ ಸಂಬಂಧಿಸಿದ ವಿಷಯಗಳಲ್ಲಿ ಎಂಎ ಅಥವಾ ಎಂಎಸ್ಸಿ ಪದವಿಯನ್ನು ಹೊಂದಿರುವ ಮತ್ತು ಶಾಲೆ ಅಥವಾ ಸಮುದಾಯ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಕನಿಷ್ಠ 1 ಅನುಭವ ಹೊಂದಿರುವ ಅಭ್ಯರ್ಥಿಗಳಿಂದ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಉಪನಿರ್ದೇಶಕರು ಹಾಗೂ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ, ಸಮಗ್ರ ಶಿಕ್ಷಣ ಕರ್ನಾಟಕ, ಶಾಲಾ ಶಿಕ್ಷಣ ಇಲಾಖೆ, ಡಿ ಸುಬ್ಬಯ್ಯ ರಸ್ತೆ, ಜಂಟಿ ನಿರ್ದೇಶಕರ ಕಚೇರಿ ಆವರಣ, ಮೈಸೂರು ಇಲ್ಲಿ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿ ಅಂಚೆ ಅಥವಾ ಮುದ್ದಾ ಮೂಲಕ ವಿಳಾಸಕ್ಕೆ 7 ಸಂಜೆ 5 ಒಳಗೆ ತಲುಪಿಸಬಹುದಾಗಿದೆ. ಅಂದರೆ ಇಂದು ಸಂಜೆ 5 ಒಳಗೆ ತಲುಪಿಸಬಹುದಾಗಿತ್ತು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಇದೊಂದು ಪ್ರಕಟಣೆಯನ್ನ ಕೇಳಿದಿರಿ.
3: ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ವಿಕಸಿತ ಭಾರತಸ್ಯ ದಿಶಿ ಸಾರ್ವಜನಿಕ ಕ್ಷೇತ್ರಸ್ಯ ಬ್ಯಾಂಕೇಷು ತತ್ಸಂಬದ್ಧ ಪರಿಷ್ಕಾರಾಣಾಂ ಅಥ ಭಾವಿ ಸ್ವರೂಪಸ್ಯ ಚ ಸಮೀಕ್ಷಾಯೈ ಪ್ರಶಾಸನಂ ಉಚ್ಚಸ್ತರೀಯ ಸಮಿತೇಃ ನಿರ್ಮಾಣಂ ಕರಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಉಕ್ತವಾನ್ ಯತ್ ಮೋದಿ ಪ್ರಶಾಸನೇನ ಸ್ವಾತಂತ್ರ್ಯ ದಿವಸಾತ್ ಪೂರ್ವಂ ISI ಇತ್ಯನೇನ ಸಮರ್ಥಿತಂ ಶಾಹಜಾದ್ ಭಟ್ಟಿ ಆತಂಕಿ ಜಾಲಂ ಧ್ವಸ್ತೀಕೃತಂ. ಶಿಕ್ಷಾಮಂತ್ರಿ ಪ್ರಹ್ಲಾದ್ ಜೋಶಿ ನಿರ್ಧಾರಿತ ಪರೀಕ್ಷಾ ಕಾರ್ಯವಿಧೇಃ ಕಠೋರತೆಯ ಅನುಪಾಲನಂ ಸುನಿಶ್ಚೇತುಂ ಅಧಿಕಾರಿಭಿ ಸಹ ಉಪವೇಶನಂ ಕೃತ್ವಾ ನಿರ್ದೇಶಾನ್ ಪ್ರದತ್ತವಾನ್. ಭಾರತೇನ ಸ್ವೀಯೇ ಅಧ್ಯಕ್ಷತಾವಸರೆ ಬ್ರಿಕ್ಸ್ ಸಹಯೋಗೇ ಜನಕೇಂದ್ರಿತ ಮಾನವತಾ ಪ್ರಧಾನ ಚ ದೃಷ್ಟಿಃ ಪುನಃ ಪ್ರಕಟಿತ. ಅಪಿ ಚ BWF ಬ್ಯಾಡ್ಮಿಂಟನ್ ವಿಶ್ವಸ್ಪರ್ಧಾ ನವದಿಲ್ಯಾಂ ಪ್ರಾರಬ್ಧಾ. ಭಾರತಸ್ಯ MR ಅರ್ಜುನ ಹರಿಹರನ್ ಅಂಸಾಕರುಣನ್ ಇತ್ಯೇತಯೋಃ ಪುರುಷ ಯುಗಲಂ ದ್ವಿತೀಯ ಚರಣೆ ಪ್ರವಿಷ್ಟಂ. ಅಥ ವಾರ್ತಾಃ ವಿಶದೀಕೃತ್ಯ. ವಿಕಸಿತ ಭಾರತಸ್ಯ ಲಕ್ಷ್ಯ ಪ್ರಾಪ್ತಯೇ ಸರ್ವಕಾರೇಣ ಶೀಘ್ರಮೇವ ವಿತ್ತಕೋಶ ಕ್ಷೇತ್ರೆ ಕಾಚಿತ್ ಉಚ್ಚಾಧಿಕಾರ ಸಮಿತಿ ನಿರ್ಮಾಸ್ಯತೆ. ಕೇಂದ್ರೀಯ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಇತ್ಯಷ ಅದ್ಯ ನವದಿಲ್ಯಾಂ ದ್ವಿದಿವಸೀಯ ಸಾರ್ವಜನಿಕ ಕ್ಷೇತ್ರೀಯ ಬ್ಯಾಂಕ್ ಸಮ್ಮೇಳನಸ್ಯ ಉದ್ಘಾಟನಂ ಕೃತ್ವಾ ಏತತ್ ಘೋಷಿತವತಿ. ಸಾ ಪ್ರತಿಪಾದಿತವತಿ ಯತ್ ಏಷಾ ಸಮಿತಿ ವಿವಿಧ ವಿಷಯಾನ್ ವಿಚಾರ್ಯ ವಿತ್ತಕೋಶೀಯ ಪರಿಷ್ಕಾರಾಣಾಂ ಭಾವಿ ದಿಶಂ ನಿರ್ಧಾರಯಿಷ್ಯತಿ. ವಿತ್ತಮಂತ್ರಿಣಾ ಆಶಾ ಪ್ರಕಟೀಕೃತ ಯತ್ ಅಸ್ಮಿನ್ ಸಮ್ಮೇಳನೆ ಸಂಜಾತಾನಾಂ ಪರಿಚರ್ಚಾನಾಂ ನಿಷ್ಕರ್ಷಾಃ ವಿತ್ತಕೋಶಾಣಾಂ ಭಾವಿ ಭೂಮಿಕಾಯಾಃ ವಿಷಯೆ ಸಂಸ್ತುತಿ ನಿರ್ಮಾಣೆ ಚ ಸಮಿತ್ಯೈ ಮಹತ್ವಪೂರ್ಣಾನ್ ದೃಢ ಪರಾಮರ್ಶಾನ್ ಪ್ರದಾಸ್ಯಂತಿ. ಸಾ ನ್ಯಗಾದೀತ್ ಯತ್ ಭಾರತೀಯ ವಿತ್ತಕೋಶಾಃ ಸಂಪ್ರತಿ ಸುದೃಢಸ್ಥಿತೌ ಸಂತಿ ಯತ್ರ ಅನುತ್ಪಾದಕ ಪರಿಸಂಪತ್ತಯಃ ಸ್ವಕೀಯ ನ್ಯೂನತಮಸ್ತರೆ ವರ್ತಂತೆ ಯಾ ಸ್ಥಿತಿ ಅಗ್ರೆ ಪರಿಷ್ಕಾರಾಣಾಂ ಕೃತೆ ದೃಢಾಧಾರಂ ಪ್ರದಾಸ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಸ್ಪಷ್ಟೀಕೃತವಾನ್ ಯತ್ ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಃ ಕುಶಲ ನೇತೃತ್ವೇ ಸರ್ವಕಾರೇಣ ಸ್ವತಂತ್ರತಾ ದಿವಸಾತ್ ಪೂರ್ವಂ

0: ग्रस्तेभ्यः साहाय्यं प्रदातुं सर्वविधप्रकारेण प्रयतते। प्रधानमन्त्रिणा प्रधानमन्त्री राष्ट्रिय सहायता कोषात् मृतकानां परिजनेभ्यः लक्षद्वयरूप्यकाणाम् अथ च व्रणितेभ्यः 50,000 रूप्यकाणाम् अनुग्रह धनराशेः प्रघोषणं कृतम्। भारतं प्रधानमन्त्रिणः नरेन्द्रमोदिनः परिकल्पनया निर्देशितां जनकेन्द्रितां मानवप्रधानां च दृष्टिं प्रति स्वप्रतिबद्धतां पुनः प्राकटयत्। विदेशमन्त्रालयस्य आर्थिकसम्बन्धसचिवः सुधाकर दलेला इत्येषः अद्य उक्तवान् यत् भारतेन स्वीये ब्रिक्स इत्यस्य अध्यक्षतावधौ सामूहिकप्रयत्नानां केन्द्रे जनाः स्थापिताः। नवदिल्ल्याम् आयोजितम् अस्य वर्षस्य ब्रिक्स नागरिकमञ्चं सम्बोधयन् असौ एतत् उक्तवान्। असौ अवदत् यत् अध्यक्षतावसरे विभिन्नेषु नगरेषु 50,000-300,000 उपवेशनानि सम्पन्नानि, यैः विभिन्नेषु क्षेत्रेषु महत्त्वपूर्णाः परिणामाः प्राप्ताः। असौ अग्रे उक्तवान् यत् एतैः उपवेशनैः ब्रिक्स इत्यस्य त्रयाणाम् आधारस्तम्भानां राजनैतिकसुरक्षासहयोगः, वित्तीयसहयोगः, प्रतिजनमध्ये पारस्परिकसहभागिता चेत्येतेषां मध्ये परस्परसहयोगः इतोपि सुदृढः अभवत्। अस्य वर्षस्य ब्रिक्स नागरिकमञ्चमित्यस्य विषये श्रीदलेला उक्तवान् यत् अस्मादायोजनात् प्राप्ताः परामर्शाः अस्मिन् वर्षे आयोज्यमानाय ब्रिक्स नेतृणां शिखरसम्मेलनाय उपयोगिनः भविष्यन्ति। बीडब्ल्यूएफ बैडमिंटन विश्वस्पर्धायां भारतीय युगलं एमआर अर्जुनः, सहैव हरिहरन अमसाकरुणं च नवदिल्ल्यां पुरुषयुगलवर्गस्य द्वितीयचरणे प्रविष्टवन्तौ। इति वार्ताः।
1: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು. ಅಪ್ರತಿಮ ಹೋರಾಟಗಾರರು, ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿರುವ ಜಿಲ್ಲೆಯು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಸಂದೇಶ ನೀಡಿದರು. ಕಿತ್ತೂರಿನ ವೀರರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತು. ಕಿತ್ತೂರು ಸಂಸ್ಥಾನದಲ್ಲಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಬಾಲಾನಾಯಕ್, ಕಲಬಸಪ್ಪ, ಭೀಮ ಜಿಡ್ಡಿಮನಿ, ಅಪ್ಪಾಜಿ ಕೆಂಚಾನಾಯಕ್, ಬಸವಲಿಂಗಪ್ಪ ಮತ್ತು ಕೆಂಚಪ್ಪ, ಈ 7 ಜನ ಆಂಗ್ಲರ ವಿರುದ್ಧ ಸಮರ ಸಾರಿದರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ನಂದಗಡದಲ್ಲಿ ಬ್ರಿಟಿಷರಿಂದ ದೇಶದ್ರೋಹದ ಆಪಾದನೆಗೆ ಗುರಿಯಾಗಿ ಒಂದೇ ದಿನ ನೇಣುಗಂಬಕ್ಕೆ ಕೊರಳೊಡ್ಡಿದರು. ಸಂಗೊಳ್ಳಿ ರಾಯಣ್ಣ ಜನ್ಮತಾಳಿದ್ದು ಆಗಸ್ಟ್ 15 ಎಂದು ಅವರು ಸ್ಮರಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಗೆ ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಅಮೃತ ಯೋಜನೆ ಅಡಿ 38,95,00,000 ರೂಪಾಯಿ ಅನುದಾನ ಲಭ್ಯವಾಗಿದೆ. ಈ ಯೋಜನೆ ಅಡಿ 7 ಕೆರೆಗಳ ಪುನಶ್ಚೇತನ ಹಾಗೂ 7 ಉದ್ಯಾನಗಳ ಸುಧಾರಣೆಗೆ ಜಿಲ್ಲಾಡಳಿತ ಒತ್ತು ನೀಡಿದ್ದು, ಈ ಪೈಕಿ ಕೋಟೆಕೆರೆ ಅಭಿವೃದ್ಧಿ ಹಾಗೂ ಪುನಶ್ಚೇತನಕ್ಕಾಗಿ 9,20,00,000 ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿಗೆ ಕಾರ್ಯಾದೇಶ ನೀಡಲಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ತಡವಾದರೂ ಸವದತ್ತಿ, ರಾಮದುರ್ಗ ತಾಲೂಕುಗಳನ್ನು ಹೊರತುಪಡಿಸಿ ವಾಡಿಕೆ ಪ್ರಮಾಣಕ್ಕಿಂತ ಅಧಿಕ ಮಳೆಯಾಗಿದೆ. ಜಿಲ್ಲೆಯ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ಸೇರಿದಂತೆ ಎಲ್ಲ ನದಿಗಳು ಮೈದುಂಬಿದ್ದು ಜಲಾಶಯಗಳು ಭರ್ತಿಯಾಗಿವೆ. ಜಿಲ್ಲೆಯಾದ್ಯಂತ ಪ್ರಸಕ್ತ ಮುಂಗಾರಿನಲ್ಲಿ ಒಟ್ಟು 7,52,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಕೃಷಿ ಇಲಾಖೆ ಬಿತ್ತನೆ ಗುರಿ ಹೊಂದಿತ್ತು. ಇಲ್ಲಿಯವರೆಗೆ ಒಟ್ಟು 7,16,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಕಡ 95% ಬಿತ್ತನೆಯಾಗಿದೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದ ಬೆಳೆಗಳು ನೆಲಕಚ್ಚಿವೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಉಂಟಾಗಿದೆ. ಆದರೆ ಗ್ರಾಮೀಣ ಭಾಗದ ಜನ ಉದ್ಯೋಗ ಅರಸಿ ಅನ್ಯ ಊರುಗಳಿಗೆ ಗುಳೆ ಹೋಗದಂತೆ ದುಡಿಯುವ ಕೈಗಳಿಗೆ ಕೆಲಸ ನೀಡಲು

0: ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮಾನವ ದಿನಗಳನ್ನು ಸೃಜಿಸಿ ಶಾಶ್ವತ ಆಸ್ತಿಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಗ್ರಾಮಗಳಿಗೆ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳೊಂದಿಗೆ ತೆರಳಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಸಚಿವರು ಬೆಳೆಹಾನಿಯ ವಿಸ್ತೃತ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದರು. ದುಡಿಯುವ ಕೈಗಳಿಗೆ ಸಕಾಲಿಕವಾಗಿ ಕೆಲಸ ಕೊಡಲು ತಮ್ಮ ಇಲಾಖೆ ಬದ್ಧವಾಗಿದೆ. ಈಗಾಗಲೇ ಜಿಲ್ಲೆಗೆ 48 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಇಲ್ಲಿಯವರೆಗೆ ಉದ್ಯೋಗ ಚೀಟಿ ಹೊಂದಿದ 3 ಲಕ್ಷ ಜನರಿಗೆ ಕೂಲಿ ಕೆಲಸ ಒದಗಿಸಲಾಗಿದೆ ಎಂದರು. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಬ್ರಿಮ್ಸ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಡಿ 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಎಲುವು ಕೀಲು ಶಸ್ತ್ರಚಿಕಿತ್ಸೆ ಸೌಲಭ್ಯ ಕಲ್ಪಿಸಲಾಗಿದೆ. ಹೈದರಾಬಾದ್, ಬೆಂಗಳೂರು ಹಾಗೂ ಸೋಲಾಪುರ್ ಮಾದರಿಯಲ್ಲಿ ಶಸ್ತ್ರಚಿಕಿತ್ಸೆ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಎಂದರು. ಹೊಸದಿಲ್ಲಿಯ ರಾಷ್ಟೀಯ ನಾಟಕ ಶಾಲೆ ಬೀದರ್ನಲ್ಲಿ 30 ದಿನಗಳ ರಂಗ ತರಬೇತಿ ಶಿಬಿರ, ಕಾರ್ಯಾಗಾರ ಹಾಗೂ ಪ್ರದರ್ಶನ ಆಯೋಜಿಸಿದೆ. ನಗರದ ಕರ್ನಾಟಕ ಕಾಲೇಜು ಆವರಣದಲ್ಲಿ ರಂಗ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿದ ಕರ್ನಾಟಕ ರಾಷ್ಟೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್ ರಂಗ ತರಬೇತಿಯಿಂದ ಯುವಜನರಲ್ಲಿ ವ್ಯಕ್ತಿತ್ವ ವಿಕಸನವಾಗಲಿದೆ ಎಂದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಚಂದನ್ ಕೆಎಲ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಸಮಯ 6:35 15 ಸೆಕೆಂಡುಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
7: ಕೃಷಿ ನಿರಂತರ,
8: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಕೇಳುಗರೆ, ಸಮಯ 6:37 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामिन बेले वीमे नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗೊಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಡೆಸರ್ಟ್ ಬಂತು ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
6: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
5: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
6: ಬಿಲ್ ಮಾಡ್ತಿದ್ದಾರೆ.
5: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
7: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಹಾ, ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ.
9: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕೀಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಹಾಗೂ ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದೆಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಹನೂರು ಶೂಟೌಟ್ ಪ್ರಕರಣ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಿತು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಆಗ್ರಹಿಸಿದರು. ಈ ವೇಳೆ ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ಉತ್ತರ ನೀಡಲು ಸರ್ಕಾರ ಸಿದ್ದವಿದೆ. ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಈ ಕುರಿತಂತೆ ಚರ್ಚೆ ನಡೆಸಿ ಎಂದು ಪ್ರತಿಪಕ್ಷಗಳ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಕಲಾಪವನ್ನು ಮುಂದೂಡಿದರು. ಬಳಿಕ ಸದನ ಸೇರಿದರೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದರು. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳು, ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದೆಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು. ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ

0: ಮಾಡಲಾಗುತ್ತಿದ್ದು ಇದೊಂದು ದೊಡ್ಡ ಹಗರಣ ಎಂದು ದೂರಿದ್ದಾರೆ. ನೈಸ್ ಸಮೀಪವಿರುವ ಬೆಲೆ ಬಾಳುವ ಭೂಮಿಯನ್ನು ಒತ್ತುವರಿ ಮಾಡಲು ಎಲ್ಲರೂ ಒಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ವಂದೇ ಮಾತರಂ ದೇಶಭಕ್ತಿ ಗೀತೆ ನಿಲ್ಲಿಸಲು ಹೇಳಿದ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ವಿರುದ್ದ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿಯ ಸರೋವರದಲ್ಲಿ ಮೀನುಗಳ ಸಾವುಗಳ ಕುರಿತು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ರಾಜ್ಯ ಸರ್ಕಾರ ಮತ್ತು ಇತರ ನಾಲ್ಕು ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಕೋರಿದೆ. ಜನವರಿ 29ರಂದು ನಡೆದ ಈ ಘಟನೆಯಲ್ಲಿ ಕೊಳಚೆ ನೀರು ಪುರಸಭೆಯ ತ್ಯಾಜ್ಯದಿಂದ ನೀರು ಕಲುಷಿತಗೊಂಡು ಆಮ್ಲಜನಕ ಕ್ಷೀಣಿಸಿದ ಪರಿಣಾಮ ಮೀನುಗಳು ಸಾವನ್ನಪ್ಪಿವೆ ಎಂದು ಅರ್ಜಿದಾರರು ಆರೋಪಿಸಿದ್ದಾರೆ. ಈ ಆರೋಪಗಳು ಪರಿಸರಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಭಿಪ್ರಾಯಪಟ್ಟಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆಯ ಪ್ರಮಾಣದಲ್ಲಿ HMT ಕೈಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. HMT ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಹಾಗೂ ಗೌರವವಿದೆ. HMT ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತು CWMA ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ಸರ್ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ನೂರಾರು ರೈತರು, ಕನ್ನಡಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹೋರಾಟ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚುವ ವಿಚಾರದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ತಳ್ಳಾಟ ನಡೆದಿದೆ. ಈ ವೇಳೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮಣಿ ಎಂಬುವರ ಕೈಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಂದೆಡೆ ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳು ಸುಪ್ರೀಂಕೋರ್ಟ್ನಲ್ಲಿ ಸಮರ್ಥ ವಾದ ಮಂಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದೆಂದು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಹೈಕಮಾಂಡ್ ಪಾತ್ರವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ನೇಮಿಸಿದ ಎಸ್ಐಟಿ ತನಿಖೆಯಲ್ಲಿ ಹಣ ದುರುಪಯೋಗ ಸಾಬೀತಾಗಿದೆ. ಆದರೂ ಮತ್ತೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುತ್ತಿದ್ದರ ಉದ್ದೇಶ ಏನು ಎಂದು ಪ್ರಶ್ನಿಸಿದ್ದಾರೆ. ಈ ಹಣ ತೆಲಂಗಾಣ ಚುನಾವಣೆ ಹಾಗೂ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಎಂದು ಆಪಾದಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರತಿಕ್ರಿಯೆಯ ಫಲಿತಾಂಶ ಆಘಾತಕಾರಿಯಾಗಿದೆ ಎಂದು ರಾಜ್ಯದ ವಿವಿಧ ನಾಗರಿಕ ಸಂಘಟನೆಗಳು ಹಾಗೂ ಒಕ್ಕೂಟಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿವೆ. ಪತ್ರದಲ್ಲಿ ರಾಜ್ಯದಲ್ಲಿ 1,09,00,000 ಮತದಾರರು ASDDO ಪಟ್ಟಿಯಲ್ಲಿದ್ದಾರೆ. ರಾಜ್ಯದ 3,000 ಬೂತ್ಗಳಲ್ಲಿ ಹೆಸರು ಅಳಿಸಿ ಹಾಕಿದ ಪ್ರಮಾಣ ಶೇಕಡ 60ಕ್ಕಿಂತ ಹೆಚ್ಚಿದೆ. ಇದು ರಾಜ್ಯದ ಜನರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಪತ್ರದಲ್ಲಿ ದೂರಿದೆ. ರಾಜ್ಯದಲ್ಲಿ ಇಂತಹ ಅನ್ಯಾಯ ನಡೆಯಲು ಅವಕಾಶ ನೀಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದೆ. ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ರಾಷ್ಟೀಯ ಪದಾಧಿಕಾರಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಷ್ಟೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಅವರನ್ನು ಮುಂದುವರೆಸಲಾಗಿದೆ. ಸ್ಮೃತಿ ಇರಾನಿ ಅವರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಗುಂದ್ಕಲ್ ಚಿಕ್ಕಜಾಜೂರು ರೈಲಿನ ನಿಲುಗಡೆಯನ್ನು

0: ಚಿತ್ರದುರ್ಗ ಜಿಲ್ಲೆಯ ತಳಕು ರೈಲ್ವೆ ನಿಲ್ದಾಣದಲ್ಲಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಗದಗ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ, ಮೋಸ, ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಪೊಲೀಸರು 3,68,00,000 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ವಾಹನ, ನಗದು, ಮೊಬೈಲ್ ಸೇರಿದಂತೆ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 107 ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರ ವ್ಯಾಪ್ತಿಯಲ್ಲಿ 63ರಂತೆ ಒಟ್ಟಾರೆ 170 ಭಾರತ್ ಜೋಡೋ ಯುವಜನರ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ. ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ಆನ್ಲೈನ್ ಮೂಲಕ ಸದಸ್ಯತ್ವ ನೋಂದಣಿ ಪ್ರಾರಂಭವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧುಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35,00,000 ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಇವತ್ತು ಪಾರ್ಟಿ ಬೇಕೇ ಬೇಕು.
2: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
1: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದೀಯಾ? ಕೇಳಿಸಲ್ವಾ?
2: ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:51 ಆಗ್ತಾ ಇದೆ. ಕೃಷಿ ರಂಗ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTVಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800420223.

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಮಂಡ್ಯ ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಡಾಕ್ಟರ್ ತಿಮ್ಮೇಗೌಡರೆ ನಮಸ್ಕಾರ.
4: ನಮಸ್ಕಾರ ಸರ್.
3: ತಾವು ಇವತ್ತಿನ ದಿವಸ ಪ್ರಸ್ತುತ ಇರುವಂತಹ ನೀರಿನ ಲಭ್ಯತೆ ಮತ್ತು ಮುಂದಿನ ದಿನದಲ್ಲಿ ಬರಬಹುದಾದಂತಹ ಮಳೆ, ಎದುರಾಗಬಹುದಾದಂತಹ ಬರ, ಈ ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಮಂಡ್ಯ ಜಿಲ್ಲೆಯ ರೈತ ಬಾಂಧವರಿಗೆ

0: ಪರ್ಯಾಯ ಬೆಳೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಅಲ್ಲದೆ ಈಗಾಗಲೇ ಹಾಕ್ಬಿಟ್ಟಿದ್ರೆ ಭತ್ತ ಕಬ್ಬು ಎಲ್ಲ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಯೋಜನೆಗಳನ್ನು ಹಾಕ್ಕೋಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಯಮಾಡಿ ವಿವರವಾದ ಮಾಹಿತಿಯನ್ನು ಮಾಡಿಕೊಡಿ ಡಾಕ್ಟ್ರೆ.
1: ಖಂಡಿತವಾಗ್ಲೂ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಸೊ ನಮಗೆಲ್ಲರಿಗೂ ಗೊತ್ತಿರುವ ರೀತಿ ಈ ವರ್ಷ ಮಳೆಯ ಪ್ರಮಾಣ ತುಂಬ ಕಡಿಮೆ ಆಗಿದೆ. ಸೊ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತೇಳಿದ್ರೆ ಎಲ್ನಿನೋ ಪರಿಣಾಮ ಅಂತೇಳಿ ಕರಿತೀವಿ. ಸೊ ಎಲ್ನಿನೋ ಪರಿಣಾಮ ಅಂತೇಳಿದ್ರೆ, ಸೊ ಪೆಸಿಫಿಕ್ ಸಾಗರದ ಮಧ್ಯ ಮತ್ತು ಪೂರ್ವ ಭಾಗದಲ್ಲಿ ಸಮುದ್ರದ ಮೇಲ್ಮೈನ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಏನು ಸೌತ್ ವೆಸ್ಟ್ ಮಾನ್ಸೂನ್ಗಳ ಒಂದು ವೇಗವಾಗಿರ್ಬೋದು, ಅದು ಗಾಳಿಯಲ್ಲಿರ್ತಕ್ಕಂಥ ಗಾಳಿಯಲ್ಲಿ ತೇವಾಂಶವನ್ನು ಹೊತ್ಕೊಂಡು ಬರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಮಳೆಯ ಪ್ರಮಾಣ ತುಂಬ ಕಡಿಮೆ ಆಗಿದೆ. ಸೊ ಅದರಲ್ಲೂ ಕೂಡ ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡಾಗ ನಮ್ಮಲ್ಲಿ ಶೇಕಡ 32-35% ಮಳೆ ಕೊರತೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸೊ ಅದರಲ್ಲೂ ಪ್ರಮುಖವಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದರೆ, ಸೊ ನಮ್ಮಲ್ಲಿ ಸುಮಾರು 7 ತಾಲೂಕುಗಳಿದ್ದಾವೆ. ಸೊ 7 ತಾಲೂಕುಗಳಲ್ಲಿ ಸೊ ಎಲ್ಲ ತಾಲೂಕುಗಳಲ್ಲೂ ಕೂಡ ಇಲ್ಲಿಯವರೆಗೆ ಮಳೆಯ ಪ್ರಮಾಣದಲ್ಲಿ ಕೊರತೆಯಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಅದರಲ್ಲೂ KR Peteಯಲ್ಲಿ ಶೇಕಡ 32% ಕಡಿಮೆ ಮಳೆಯಾಗಿರುತ್ತೆ, ಮದ್ದೂರಲ್ಲಿ ಶೇಕಡ 3% ಕಡಿಮೆ ಮಳೆಯಾಗಿರುತ್ತೆ, ಅದೇ ರೀತಿ ಮಳವಳ್ಳಿಯಲ್ಲಿ ಶೇಕಡ 10% ಕಡಿಮೆ ಮಳೆಯಾಗಿರುತ್ತೆ, ಮತ್ತು ಮಂಡ್ಯದಲ್ಲಿ ಶೇಕಡ 29% ಕಡಿಮೆ ಮಳೆಯಾಗಿರ್ತದೆ. ಸೊ ನಾಗಮಂಗಲದಲ್ಲಿ ಶೇಕಡ 22% ಕಡಿಮೆ ಮಳೆಯಾಗಿರ್ತದೆ, ಮತ್ತು ಪಾಂಡಪುರದಲ್ಲಿ ಶೇಕಡ 25% ಮಳೆ ಕಡಿಮೆ ಆಗಿರುತ್ತೆ, ಹಾಗೆ ಶ್ರೀರಂಗಪಟ್ಟಣದಲ್ಲಿ ಶೇಕಡ 38% ಮಳೆ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು ಸರಾಸರಿ ಮಳೆ ಪ್ರಮಾಣಕ್ಕೆ ಹೋಲಿಸಿದ್ರೆ ಈ ವರ್ಷ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಒಟ್ಟಾರೆಯಾಗಿ ಮಂಡ್ಯ ಜಿಲ್ಲೆಗೆ ಸೊ ಜನವರಿ 1 ಆಗಸ್ಟ್ 15 ಸರಾಸರಿ 300.4 mm ಮಳೆ ಬರಬೇಕಾಗಿತ್ತು, ಆದರೆ ಇಲ್ಲಿಯವರೆಗೆ ಕೇವಲ 240.9 mm ಮಳೆ ಬಂದಿರುತ್ತೆ. ಅಂದರೆ ಶೇಕಡ 20% ಮಳೆ ಕೊರತೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಭೂ ಬಳಕೆಯನ್ನು ನಾವು ನೋಡೋದೇ ಆದರೆ, ಸೊ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಒಟ್ಟು ಏನು ಕೃಷಿಯನ್ನು ಮಾಡ್ತಕ್ಕಂತಹ ಭೂಭಾಗದಲ್ಲಿ ಶೇಕಡ 60% ನೀರಾವರಿ ಇದೆ, ಶೇಕಡ 40% ಕುಸ್ಕಿ ಜಮೀನಿದೆ. ನೀರಾವರಿಯಲ್ಲೂ ಕೂಡ ಇವತ್ತೇನಾಗಿದೆ, ಸೊ ಏನು ಜಲಾನಯನ ಪ್ರದೇಶ, ಕಾವೇರಿ ಜಲಾನಯನ ಪ್ರದೇಶಗಳಲ್ಲೂ ಅಲ್ಲೂ ಸಹ ಮಲೆನಾಡು ಭಾಗದಲ್ಲಿ ಶೇಕಡ 35-36% ಮಳೆ ಕೊರತೆ ಆಗಿರೋದ್ರಿಂದ ಇವತ್ತು ನಮ್ಮ ಒಂದು ಡ್ಯಾಮ್ಗಳಲ್ಲಿ ನೀರಿನ ಪ್ರಮಾಣ ತುಂಬ ಕಡಿಮೆ ಆಗಿದೆ. ನೀರು ಬಿಡ್ತಕ್ಕಂಥದ್ದು ಕೂಡ ನಾಲೆಗಳಲ್ಲಿ ತುಂಬ ತಡವಾಗ್ತಿದೆ. ಸೊ ಹಾಗಾಗಿ ಇವತ್ತು ಒಂದು ಬಿತ್ತನೆ ಪ್ರಮಾಣವನ್ನು ಇಲ್ಲಿವರೆಗೆ ನಾವು ನೋಡೋದೇ ಆದರೆ, KR Peteಯಲ್ಲಿ ಶೇಕಡ 24.7% ಬಿತ್ತನೆಯಾಗಿದೆ, ಮದ್ದೂರಲ್ಲಿ ಶೇಕಡ 8.7% ಬಿತ್ತನೆಯಾಗಿದೆ, ಮಳವಳ್ಳಿಯಲ್ಲಿ ಶೇಕಡ 10.9% ಬಿತ್ತನೆಯಾಗಿದೆ, ಮಂಡ್ಯದಲ್ಲಿ 30.1% ಬಿತ್ತನೆಯಾಗಿದೆ, ನಾಗಮಂಗಲದಲ್ಲಿ 6.6% ಬಿತ್ತನೆಯಾಗಿದೆ. ಸೊ ಅದೇ ರೀತಿ ಪಾಂಡವಪುರದಲ್ಲಿ 21.6% ಬಿತ್ತನೆಯಾಗಿದೆ, ಶ್ರೀರಂಗಪಟ್ಟಣದಲ್ಲಿ 3.3% ಬಿತ್ತನೆಯಾಗಿದೆ, ಮತ್ತು ಸರಾಸರಿ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಕೇವಲ 11.7% ಬಿತ್ತನೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇಷ್ಟೊತ್ತಿಗಾಗಲೇ ನಮಗೆ 35-36% ಬಿತ್ತನೆಯಾಗಿತ್ತು. ಸೊ ಇಲ್ಲಿ ನಮ್ಮ ಒಂದು ಎಲ್ಲ ತಾಲೂಕುಗಳನ್ನು ನೋಡಿದಾಗ ಈ ಮದ್ದೂರು ಮತ್ತು ನಾಗಮಂಗಲ ತಾಲೂಕು ಅಲ್ಲಿ ಮಳೆಯಾಶ್ರಿತ ಪ್ರದೇಶ ತುಂಬ ಜಾಸ್ತಿ ಇದೆ. ಸೊ ಅಲ್ಲಿ ಕೇವಲ 8-3% ಬಿತ್ತನೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಏನಾದರೂ ಮಳೆ ಬರುವುದಾದರೆ ಯಾವ ಬೆಳೆಗಳನ್ನು ಬೆಳಿಬೇಕು ಅಂತಕ್ಕಂಥದ್ದು, ಈಗ ಆಲ್ರೆಡಿ ನಮಗೆ 15 ಮುಗಿದೋಗಿದೆ, 15 ನಂತರ ಏನಾದರೂ ಮಳೆ ಬಿದ್ದರೆ ನಮಗೆ ಯಾವ ಬೆಳೆಯನ್ನು ರೈತರುಗಳು ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತೀನಿ. ಸೊ ಇಲ್ಲಿ ಎಸ್ಪೆಷಲಿ ಎಲ್ಲಿ ಏನು ಈಗ ಸ್ವಲ್ಪ ಏನು ಮಲೆನಾಡು ಭಾಗದಲ್ಲಿ ಮಳೆ ಚೆನ್ನಾಗೇ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದ್ರು ಕಟ್ಟುನೀರು ಪದ್ಧತಿಯಲ್ಲಿ ನಾಲೆಗಳಲ್ಲಿ ನೀರನ್ನು ಹರಿಸಿದಾಗ ಅಂಥ ಒಂದು ಸಂದರ್ಭದಲ್ಲಿ ಮತ್ತು ಯಾರು ಬೋರ್ವೆಲ್ಗಳಿದೆ ರೈತ ಬಾಂಧವರು ಅಂಥವರು ಈ ಒಂದು 15 ಮೇಲೆ ಮತ್ತು 30 ಒಳಗೆ ಭತ್ತವನ್ನು ಬೆಳಿಬೋದು. ಸೊ ಎಸ್ಪೆಷಲಿ IR 64 MTU 1010 ಅಂತಕ್ಕಂಥ ತಳಿ, ಮತ್ತು KMP 225 ಅಂತ ತಳಿ, ಮತ್ತು KMP 175 ಬರ ಸಹಿಷ್ಣುತೆಯನ್ನು ಹೊಂದಿರತಕ್ಕಂಥ ಈ 4 ತಳಿಗಳನ್ನು ಈ ಒಂದು ಭಾಗದಲ್ಲಿ ಬೆಳಿಬೋದು. ಆದರೆ ಭತ್ತವನ್ನು ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನು ಬೆಳೀತಿದ್ದೋ, ಕೆಸರು ಗದ್ದೆಯನ್ನು ಮಾಡಿ ಒಟ್ಲುಪಾತಿಯನ್ನು ಮಾಡಿ ನಾಟಿ ಮಾಡ್ತಕ್ಕಂಥದ್ದು, ಇದು ತುಂಬ ಕಷ್ಟ ಆಗುತ್ತೆ. ಸೊ ಸಮಯವಿಲ್ಲ, ಹಾಗಾಗಿ ನೇರ ಬಿತ್ತನೆಯನ್ನು ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಸೊ ನೇರ ಬಿತ್ತನೆಯಲ್ಲಿ 2 ವಿಧವಾದಂಥ ನೇರ ಬಿತ್ತನೆಗಳಿದ್ದಾವೆ, ಒಂದು ಒಣ ಮತ್ತು ಹಸಿ ನೇರ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು. ಹಸಿ ನೇರ ಬಿತ್ತನೆಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕೆಸರು ಗದ್ದೆಯನ್ನು ಮಾಡಿ ಸೊ ಅಲ್ಲಿ ಡ್ರಮ್ ಸೀಡರ್ ಮುಖಾಂತರ ಬಿತ್ತನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಇಲ್ಲ ನೀರು ಇನ್ನೂ ತುಂಬ ಕಡಿಮೆ ಇದೆ ಅಂತಕ್ಕಂಥ ರೈತ ಬಂದವರು ಒಣ ನೇರ ಬಿತ್ತನೆ. ಒಣ ನೇರ ಬಿತ್ತನೆ ಅಂದರೆ ನಾವೇನು ರಾಗಿ ಅಥವಾ ಮುಸ್ಕಿನ ಜೋಳವನ್ನು ಬಿತ್ತನೆ ಮಾಡಬೇಕಾದ್ರೆ ಏನು ಭೂಮಿಯನ್ನು ಹದಗೊಳಿಸ್ತೀವಿ, ಸೊ ಅದೇ ರೀತಿ ಹದಗೊಳಿಸಿ ಸಾಲುಗಳನ್ನು ತೆಗೆದು ಅಥವಾ ಸಂಯುಕ್ತ ಕೂರಿಗೆ ಮುಖಾಂತರ ಭತ್ತವನ್ನು ಒಣ ಭತ್ತವನ್ನು ನೇರವಾಗಿ ಬಿತ್ತನೆಯನ್ನು ಕೂರಿಗೆ ಮುಖಾಂತರ ಬಿತ್ತನೆಯನ್ನೇ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬಹುದಾಗಿದೆ. ಸೊ ಬಟ್ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ನೇರ ಬಿತ್ತನೆಯನ್ನು ಮಾಡಿದಾಗ ಒಣ ಆಗಿರ್ಬೋದು ಅಥವಾ ಹಸಿ ನೇರ ಬಿತ್ತನೆ ಆಗಿರ್ಬೋದು ಕಳೆಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತವೆ. ಯಾಕೆ ಅಂತ ಹೇಳಿದ್ರೆ ಬೆಳೆ ಮತ್ತು ಕಳೆ ಎರಡು ಒಟ್ಟೊಟ್ಟಿಗೆ ಮೊಳಕೆ ಬರುತ್ತೆ, ಕಳೆಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತವೆ. ಹಾಗಾಗಿ ಕಳೆ ನಿಯಂತ್ರಣವನ್ನು ರೈತ ಬಾಂಧವರು ಮಾಡ್ಕೊಳ್ಬೇಕಾಗುತ್ತೆ. ಅದು ಕೈಕಳೆ ಆಗಿರ್ಬೋದು ಅಥವಾ ಉದಯಪೂರ್ವ ಅಥವಾ ಉದಯೋತ್ತರ ಕಳೆನಾಶಕಗಳನ್ನು ಬಳಸ್ಕೊಂಡು ಕಳೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಭತ್ತ ಬಂದ ನಂತರ ನಾವೇನು 2 ಸೆಂಟಿಮೀಟ್ರ್ ಅಥವಾ 3 ಸೆಂಟಿಮೀಟ್ರ್ ನೀರನ್ನು ನಿಲ್ಲಿಸಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಸಿದ್ದೋ ಈ ವರ್ಷ ಅದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಆಲ್ಟರ್ನೇಟಿವ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತ ಕರಿತೀವಿ. ಓಕೆ, ಸೊ ನೀರನ್ನು ಆಯಿಸಿದ ನಂತರ ನೀರು ಇಂಗಿದ ಪೂರ್ತಿಯಾಗಿ ಇಂಗಿದ ನಂತರ ಅಂದರೆ ಗದ್ದೆನಲ್ಲಿ ಯಾವುದೇ ರೀತಿಯ ಒಂದು ಬಿರುಕುಗಳು ಕಾಣಿಸ್ಬಾರ್ದು, ಸೊ ನೀರು ನಿಂತಿರಬಾರ್ದು, ಅಂಥ ಒಂದು ಸಂದರ್ಭದಲ್ಲಿ ನೀರನ್ನು ಆಯಿಸ್ತಕ್ಕಂಥದ್ದು. ಓಕೆ, ಸೊ ಈ ರೀತಿ ಆಯಿಸಿದಾಗ ಏನಾಗುತ್ತೆ, ನೀರಿನ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ತಾ ಬರ್ಬೋದಾಗಿದೆ. ಸೊ ಈ ಒಂದು ಪದ್ಧತಿಯನ್ನು ರೈತ ಬಾಂಧವರು ಅಳವಡಿಸ್ಕೊಡ್ಬೋದು. ಸೊ ಕಟ್ಟು ನೀರು ಪದ್ಧತಿ ವಿತ್ ಬೋರ್ವೆಲ್ ಇದ್ದರೆ ತುಂಬ ಒಳ್ಳೆಯದು ಭತ್ತವನ್ನು ಬೆಳಿಬೇಕು ಅಂತೇಳಿ, ಇಲ್ಲವಾದಲ್ಲಿ ಭತ್ತ ಬೆಳೆಯೋದ್ರ ಕಡೆ ರೈತ ಬಾಂಧವರು ಕಡಿಮೆ ಮಾಡಬೇಕಾಗುತ್ತೆ ಭತ್ತದ ವಿಸ್ತೀರ್ಣವನ್ನು. ಸೊ ಭತ್ತದ ವಿಸ್ತೀರ್ಣವನ್ನು ಕಡಿಮೆ ಮಾಡಿದಾಗ ಯಾವ ಬೆಳೆ ಪರ್ಯಾಯವಾಗಿ ಬೆಳೀತಕ್ಕಂಥದ್ದನ್ನು ನೋಡಿದಾಗ, ಸೊ ರಾಗಿಗೆ ತುಂಬ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಬೇಡಿಕೆ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ರಾಗಿಯಲ್ಲೂ ಕೂಡ ಎಲ್ಲ ತಳಿಗಳನ್ನು ಕೂಡ ನಾವು ಈಗ ಆಗಸ್ಟ್ 15 ನಂತರ ಬೆಳೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ಯಾವ ತಳಿಗಳನ್ನು ಬೆಳಿಬೇಕು? ಸೊ ನಮ್ಮಲ್ಲಿ GPU 45 ಅಂತಕ್ಕಂಥ ತಳಿ ಇದೆ, GPU 48 ಅಂತಕ್ಕಂಥ ತಳಿ ಇದೆ, ಮತ್ತು ಕೇವಲ 90 ಕಟಾವಾಗ್ತಕ್ಕಂತಹ KMR 204 ಅಂತಕ್ಕಂಥ ಒಂದು ತಳಿ ಇದೆ. ಸೊ ಮತ್ತು KMR 340 ಅಂತ ಬಿಳಿ ರಾಗಿ ತಳಿ ಇದೆ, ಮತ್ತು KMR 630 ಮತ್ತು ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂತಹ KMR 316 ತಳಿಗಳು. ಸೊ ಈ ಒಂದು ತಳಿಗಳು 95 ದಿನಗಳಲ್ಲಿ ಕಟಾವಿಗೆ ಬರ್ತವೆ. ಸೊ ರಾಗಿಯನ್ನು ಬೆಳೀತಕ್ಕಂಥದ್ದು ತುಂಬ ಉತ್ತಮ. ಸೊ ಅದರಲ್ಲೂ ಕೂಡ ರಾಗಿಯನ್ನು ಯೂಶುವಲಿ ಏನು ಮಳೆಯಾಶ್ರಿತ ಪ್ರದೇಶದಲ್ಲಿ ನೇರ ಬಿತ್ತನೆಯನ್ನು ಮಾಡ್ತಾರೆ. ಸೊ ಎಕರೆಗೆ 5 kg ಬಿತ್ತನೆ ಬೀಜ ಬೇಕಾಗುತ್ತೆ. ಅಥವಾ ಸಮಯವಿಲ್ಲ ಅಂತಕ್ಕಂಥ ರೈತರುಗಳು ಏನು ಮಾಡ್ಬೋದು, ಅಥವಾ ಮಳೆ ಬಂದಿಲ್ಲ ಇನ್ನೂ ಒಂದು 15 ಮಳೆ ತಡವಾಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ಸಸಿಮಡಿಯನ್ನು ಮಾಡಿ 18-20 ಪೈರುಗಳನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೋದು. ಈ ರೀತಿ ಮಾಡಿದಾಗಲೂ ಕೂಡ ನಾವು ಒಂದಷ್ಟು ಸಮಯವನ್ನು ಮತ್ತು ನೀರಿನ ಉಳಿತಾಯವನ್ನು ಮಾಡ್ಕೊಳ್ಬೋದು. ಅದಲ್ಲದೆ ಈ ರಾಗಿಯನ್ನು ನೇರವಾಗಿ ಬಿತ್ತನೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ರಾಗಿಗೆ ಬರ ನಿರೋಧಕತೆಯನ್ನು ಹೊಂದಿಕೊಳ್ತಕ್ಕಂತಹ ಒಂದು ಶಕ್ತಿಯನ್ನು ಬರೆಸ್ತಕ್ಕಂಥ ಒಂದು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಬೇಕು. ಉದಾಹರಣೆಗೆ ಎಲ್ಲಿ ನೇರ ಬಿತ್ತನೆ ರಾಗಿ ನೇರ ಬಿತ್ತವನ್ನು ಮಾಡ್ತೀವಿ, ಸೊ ಅಂತ ಒಂದು ಸಂದರ್ಭದಲ್ಲಿ ರಾಗಿ ಬೀಜಗಳನ್ನು ಹದಗೊಳಿಸ್ತಕ್ಕಂಥದ್ದು. ಹದಗೊಳಿಸುವುದು ಅಂದರೆ ಸುಮಾರು 12 ಕಾಲ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆಯನ್ನು ಮಾಡಿದಾಗ ಏನಾಗುತ್ತೆ, ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ 2% ಸುಣ್ಣದ ತಳಿ ನೀರಿನಲ್ಲಿ ಬೀಜೋಪಚಾರವನ್ನು ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಕಡಿಮೆ ನೀರಿದ್ರೂ ಕೂಡ ಭೂಮಿಯಲ್ಲಿ ಸೊ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಮತ್ತು ಬಿತ್ತನೆಯಾದ ನಂತರ ನಾವೇನು ಮಾಡಬೇಕು, ಯಾವಾಗಲೂ ಗದ್ದೆಯಲ್ಲಿ ರಿಪೀಟೆಡ್ ಇಂಟ್ರಿಕಲ್ಚರಲ್ ಆಪರೇಷನ್ಸ್ ಅಂತ ಕರಿತೀವಿ. ಅಂದರೆ ಏನು ತುಂಬ ಆಳವಿಲ್ಲದ ಅಂತರ ಬೇಸಾಯಗಳನ್ನು ಪದೇ ಪದೇ ಮಾಡಿದಾಗ ಏನಾಗುತ್ತೆ, ನಮಗೆ ನೀರು ಆವಿಯಾಗಬೇಕೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀರಿನ ಸಂರಕ್ಷಣೆ ಆಗುತ್ತೆ. ಸೊ ಅಂಥ ಒಂದು ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಬೋದು. ಇಲ್ಲ ಅಂತೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಕಳೆಗಳ ಮತ್ತು ವಿವಿಧ ಬೆಳೆಗಳ ಒಂದು ಬಯೋಮಾಸ್ ಅಂತ ಕರಿತೀವಿ. ಉದಾಹರಣೆಗೆ ಭತ್ತದ ಹುಲ್ಲಾಗಿರ್ಬೋದು ಅಥವಾ ಮುಸ್ಕಿನ ಜೋಳದ ದಂಟಿರ್ಬೋದು. ಸೊ ಇಂಥವನ್ನು ನೆಲದ ಮೇಲೆ ಒದಿಕೆ ರೀತಿ ಹಾಕೋದ್ರಿಂದ ಕೂಡ ನಾವು ನೀರಾವಿಯನ್ನು ತಡೆಗಟ್ಟಿ ಒಂದು ಬೆಳೆಯ ಸಂರಕ್ಷಣೆಯನ್ನು ಕೂಡ ನಾವು ಮಾಡಿಕೊಳ್ಬೋದಾಗಿದೆ. ಓಕೆ, ಸೊ ಇದಲ್ದೇ ಬೇರೆ ಬೆಳೆಗೆ ನಾವು ಯೋಚನೆ ಮಾಡಿದ್ದೇ ಆದರೆ, ಸೊ ಭತ್ತ ರಾಗಿ ಬಿಟ್ಟರೆ ಸೊ ಮತ್ತೊಂದು ತುಂಬ ಅಧಿಕವಾದಂಥ ಬೇಡಿಕೆ ಹೊಂದಿರತಕ್ಕಂತಹ ಮತ್ತು ಒಳ್ಳೆ ಮಾರುಕಟ್ಟೆಯ ದರವನ್ನು ಹೊಂದಿರತಕ್ಕಂಥ ಬೆಳೆ ಅಂತೇಳಿದ್ರೆ ಮುಸ್ಕಿನ ಜೋಳ. ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಯನ್ನು ಕೊಡ್ತಕ್ಕಂಥ ಒಂದು ಉತ್ತಮವಾದಂಥ ಬೆಳೆ. ಸೊ ಈ ಒಂದು ಮುಸ್ಕಿನ ಜೋಳವನ್ನು ಕೂಡ ಬೆಳೀಬೋದು ರೈತ ಬಾಂಧವರು. ಯೂಶುವಲಿ ಮುಸ್ಕಿನ ಜೋಳವನ್ನು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ನಾವು ಬೆಳೀಬೋದು, ಯಾವುದೇ ಸಮಸ್ಯೆ ಇರೋದಿಲ್ಲ. ಸೊ ಇದಕ್ಕೆ ನಮ್ಮಲ್ಲಿ MAH 14-5 ಅಂತಕ್ಕಂಥ ತಳಿ, MAH 14-138 ಅಂತಕ್ಕಂಥ ತಳಿ. ಅದಲ್ಲದೆ ಏನು ಮಾರುಕಟ್ಟೆಯಲ್ಲಿ ಭಾಳಷ್ಟು ಖಾಸಗಿ ಹೈಬ್ರಿಡ್ಸ್ಗಳು ಕೂಡ ಸಿಗ್ತವೆ. ಸೊ ಈ ಒಂದು ಮುಸ್ಕಿನ ಜೋಳ 115-120 ದಿನದಲ್ಲಿ ಕಟಾವಿಗೆ ಬರ್ತಕ್ಕಂಥ ಒಂದು ಬೆಳೆ. ಸೊ ಅತ್ಯುತ್ತಮವಾದ ಇಳುವರಿಯನ್ನು ಕೊಡ್ತದೆ, ಎಕರೆಗೆ 40-45 ಕ್ವಿಂಟಲ್ವರೆಗೂ ನಾವು ಇಳುವರಿಯನ್ನು ಅಂದಾಜಿಸ್ಬೋದಾಗಿದೆ. ಸೊ ಈ ಒಂದು ಬೆಳೆಯನ್ನು ಕೂಡ ಬೆಳೀಬೋದು ರೈತ ಬಾಂಧವರು. ಸೊ ಇದಲ್ದೇ ಇಲ್ಲ ನೀರು ತುಂಬ ಕಡಿಮೆ ಇದೆ, ಅಲ್ಪಾವಧಿಗಳು ಬೆಳೆಗಳು ಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ಸೂರ್ಯಕಾಂತಿ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಾಮರಾಜನಗರ ಭಾಗದಲ್ಲಿ ಅತಿ ಹೆಚ್ಚು ಏನು ವಿಸ್ತೀರ್ಣದಲ್ಲಿ ಸೂರ್ಯಕಾಂತಿಯನ್ನು ಬೆಳೀತಾ ಇದ್ದಾರೆ. ಅದು ಕೂಡ 90-95 ದಿನದಲ್ಲಿ ನಮಗೆ ಕಟಾವಿಗೆ ಬರುತ್ತೆ, ಕಡಿಮೆ ನೀರನ್ನು ಬೇಡ್ತಕ್ಕಂತಹ ಒಂದು ಬೆಳೆ. ಸೊ ಸೂರ್ಯಕಾಂತಿ ತಳಿಗಳು ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ ಲಭ್ಯವಿರ್ತವೆ. ಸೊ ಅವುಗಳನ್ನು ತೆಗೆದುಕೊಂಡು ನಾವು ಬಿತ್ತನೆಯನ್ನು ಮಾಡ್ಬೋದು. ಸೊ ಉದಾಹರಣೆಗೆ KBSH 53, KBSH 78 ಮತ್ತು KBSH 85 ಅಂತಕ್ಕಂಥ ತಳಿಗಳನ್ನು ನಾವು ಬೆಳೀಬೋದಾಗಿದೆ. ಅದೇ ರೀತಿ ಬೇರೆ ಒಂದು ಏನು ದ್ವಿದಳ ಧಾನ್ಯ ಬೆಳೆಗಳನ್ನು ನಾವು ನೋಡಿದ್ದೆ ಆದರೆ ಈ ಒಂದು August 15-30 ಅವರೇ ತುಂಬ ಸೂಕ್ತವಾದಂಥದ್ದು. ಸೊ ಅವರೇಯನ್ನು ಏನು ಮಾಡ್ಬೋದು, ಬೆಳೆದರೆ ನಾವು ಬೀಜಕ್ಕೋಸ್ಕರ ಆದರೂ ಬೆಳಿಬೋದು, ಅಥವಾ ಮಧ್ಯ ಒಂದು ಸಂದರ್ಭದಲ್ಲಿ ಬರಗಾಲ ಬತ್ತು ಅಂತ ಹೇಳಿದ್ರೆ ಅದನ್ನು ತರಕಾರಿಯಾಗೂ ಕೂಡ ನಾವು ಉಪಯೋಗವನ್ನು ಮಾಡ್ಕೊಳ್ಬೋದಾಗಿದೆ. ಸೊ ಅದಕ್ಕೆ HA3, HA4 ಮತ್ತು HA5 ಅಂತ ತಳಿಗಳು ಲಭ್ಯತೆ ಇದೆ. ಸೊ ಆ ಒಂದು ತಳಿಗಳನ್ನು ಬೆಳೆಯಬಹುದಾಗಿದೆ. ಅದೇ ರೀತಿ ಅಲಸಂದೆನೂ ಕೂಡ ಅದನ್ನು ಕೂಡ ಕಾಳಗೋಸ್ಕರ ಬೆಳಿಬೋದು, ಅಥವಾ ಮಧ್ಯಭಾಗದಲ್ಲಿ ಬರ ಪರಿಸ್ಥಿತಿ ಬಂದು ನೀರಿಗೆ ಅಡಚಣೆ ಆದಂಥ ಒಂದು ಸಂದರ್ಭದಲ್ಲಿ ಅದನ್ನು ತರಕಾರಿಯಾಗೂ ಕೂಡ ಉಪಯೋಗವನ್ನು ಮಾಡ್ಕೊಳ್ಬೋದಾಗಿದೆ. ಸೊ PGCP6, KBC11 ಮತ್ತು KBC12 ಅಂತಕ್ಕಂಥ ಒಂದು ತಳಿಗಳ ಒಂದು ಲಭ್ಯತೆ ಇರುತ್ತೆ. ಸೊ ಈ ಒಂದು ತಳಿಗಳ ಬೀಜಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ VC Parama ಮಂಡ್ಯದಲ್ಲಿ ಸಿಗುತ್ತೆ. ಸೊ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡ್ಕೊಳ್ಬೋದು. ಅಥವಾ ಎಲ್ಲಿ ಕಡಿಮೆ ಏನು ಮಣ್ಣಿನ ಫಲವತ್ತತೆ ಇದೆ, ಇಳಿಜಾರು ಪ್ರದೇಶವಾಗಿದೆ, ಎಲ್ಲಿ ನೀರಿನ ಲಭ್ಯತೆ ತುಂಬ ಕಡಿಮೆ ಇದೆ, ಸೊ ಅಂಥ ಕಡೆ ನವಣೆಯನ್ನು ಕೂಡ ನಾವು ಬೆಳಿಬೋದು. ಸೊ ಸಿರಿಧಾನ್ಯವಾದಂತಹ ನವಣೆಯನ್ನು ಕೂಡ ಬೆಳಿಬೋದು. ಸೊ ಬೇರೆ ಎಲ್ಲ ಸಿರಿಧಾನ್ಯಗಳಿಗೂ ಹೋಲಿಸ್ಕೊಂಡ್ರೆ ನವಣೆಯ ಒಂದು ಇಳುವರಿ ತುಂಬ ಉತ್ತಮವಾಗಿರುತ್ತೆ. ಸೊ ನವಣೆಯನ್ನು ಕೂಡ ಬೆಳಿಬೋದಾಗಿದೆ. ಸೊ ಇದಿಷ್ಟು ಮಳೆಯಾಶ್ರಿತ ಪ್ರದೇಶದಲ್ಲಿ ಮಾಡ್ತಕ್ಕಂಥದ್ದು. ಅಥವಾ ಬೋರ್ವೆಲ್ ಇದೆ, ರೈತ ಬಾಂಧವರಿಗೆ ಬೋರ್ವೆಲ್ ಇದೆ, ತುಂಬ ಚೆನ್ನಾಗಿ ನೀರಿದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಕಬ್ಬನ್ನು ಕೂಡ ಬೆಳಿಬೋದು. ಸೊ ಕಬ್ಬಿನಲ್ಲಿ ನಮಗೆ August 15-30 ಬೆಳಿಬೇಕು ಅಂತೇಳಿದ್ರೆ VCF 0517 ಅಂತಕ್ಕಂಥ ಒಂದು ತಳಿ ಇದೆ. ಸೊ ಅದೇ ರೀತಿ CO 86-032 ಕೆಂಪು ಕಬ್ಬು ಅಂತ ಕರಿತೀವಿ, ಆ ಒಂದು ತಳಿಯನ್ನು ಬೆಳಿಬೋದು. ಮತ್ತು ಭೀಮಾ ಅಂತೇಳಿ CO 83-71 ಅಂತೇಳಿ, ಸೊ ಆ ಒಂದು ತಳಿಯನ್ನು ಬೆಳಿಬೋದು. ಮತ್ತು ಹೊಸ ತಳಿ CO VC 16-062 ಅಂತಕ್ಕಂಥ ತಳಿ ಇದೆ. ಸೊ ಆ ಈ ಒಂದು ತಳಿಗಳನ್ನು ಬೆಳಿಬೋದು. ಬಟ್ ಇಲ್ಲಿ ಕಬ್ಬನ್ನು ಬೆಳಿಬೇಕಾದ್ರೆ ರೈತ ಬಾಂಧವರು ಆದಷ್ಟು ಅಗಲ ಸಾಲು ನಾಟಿ ಪದ್ಧತಿಯಲ್ಲೇ ಬೆಳಿಬೇಕು, ನೀರಿನ ಉಳಿತಾಯ ಆಗುತ್ತೆ, ಅಗಲ ಸಾಲು ನಾಟಿ ಪದ್ಧತಿಯಲ್ಲಿ ಬೆಳಿಬೇಕು. ಸೊ ಮತ್ತೆ ಸಾಲು ಬಿಟ್ಟು ಸಾಲಿಗೆ ಎಲ್ಲಿ ನೀರಿನ ಕೊರತೆ ಆಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಸಾಲು ಬಿಟ್ಟು ಸಾಲಿಗೆ ನೀರನ್ನು ಹಾಯಿಸ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಮತ್ತೆ ಕೂಳೆ ಕಬ್ಬಿದ್ರೆ ಏನು ಕಬ್ಬಿನ ತರಗು ಸಿಗುತ್ತೆ ಕಟಾವಾದ ನಂತರ, ಆ ತರಗನ್ನು ಭೂಮಿಯ ಮೇಲೆ ಒದಿಕೆಯಾಗಿ ಹಾಸ್ತಕ್ಕಂಥದ್ದು. ಸೊ ಒದಿಕೆಯಾಗಿ ಹಾಸೋದ್ರಿಂದ ನಮಗೆ ನೀರಾವಿ ಕಡಿಮೆ ಆಗುತ್ತೆ, ಕಳೆಗಳ ಒಂದು ನಿಯಂತ್ರಣವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಅದನ್ನು ಕೂಡ ಮಾಡ್ಬೋದು. ಸೊ ಮತ್ತು ಇನ್ನೊಂದು ಯಾವುದೇ ಬೆಳೆಯಾಗಿರಲಿ ಬರ ನಿರೋಧಕತೆ ಬರಬೇಕು ಅಂತ ಹೇಳಿದ್ರೆ ಪೊಟಾಸಿಯಂ ಅಂಶ ಬೆಳೆಯಲ್ಲಿ ಜಾಸ್ತಿ ಇರಬೇಕಾಗುತ್ತೆ. ಸೊ ಹಾಗಾಗಿ ನಾವೇನು ಶಿಫಾರಸು ಮಾಡಿರ್ತೀವಿ, ಸೊ ಶಿಫಾರಸು ಮಾಡಿರೋದಕ್ಕಿಂತ 25% ಹೆಚ್ಚಿನ ಪೊಟ್ಯಾಸ್ ಗೊಬ್ಬರಗಳನ್ನು ಕೊಟ್ಟಾಗ ಏನಾಗುತ್ತೆ, ಮೇಲು ಗೊಬ್ಬರವಾಗಿ ಸೊ ಬರ ನಿರೋಧಕ ಶಕ್ತಿ ಬರುತ್ತೆ. ಸೊ ಕಬ್ಬಲ್ಲೂ ಕೂಡ ಅಷ್ಟೇ. ಸೊ ನಾವೇನು 85 kg ಪ್ರತಿ ಎಕರೆಗೆ ಪೊಟ್ಯಾಸನ್ನು ಶಿಫಾರಸು ಮಾಡಿರ್ತೀವಿ, ಅದ್ರ ಜೊತೆಗೆ 25% ಎಕ್ಸ್ಟ್ರಾ ನಾವು ಪೊಟ್ಯಾಸನ್ನು ಹಾಕಿದಾಗ ಏನಾಗುತ್ತೆ, ಬರ ನಿರೋಧಕ ಶಕ್ತಿ ಬರುತ್ತೆ. ಸೊ ಮತ್ತು ಇನ್ನೊಂದು, ಮಣ್ಣಿನಲ್ಲಿ ಯಾವುದೇ ರೀತಿಯ ತೇವಾಂಶ ಇರಲ್ಲ, ತೇವಾಂಶದ ಕೊರತೆ ಆಗುತ್ತೆ, ಆವಾಗ ಪೋಷಕಾಂಶಗಳನ್ನು ಹೀರಿಕೊಳ್ಳುವಿಕೆಯಲ್ಲೂ ಕೂಡ ವ್ಯತ್ಯಯ ಆಗುತ್ತೆ. ಸೊ ಯಾಕೆಂತ ಹೇಳಿದ್ರೆ ಪೋಷಕಾಂಶಗಳು ನೀರಲ್ಲಿ ಕರಗುತ್ತೆ, ಕರಗಿದ ನಂತರ ಅದು ನೀರಿನ ಜೊತೆ ಪೋಷಕಾಂಶಗಳನ್ನು ಬೆಳೆ ಹೀರಿಕೊಳ್ಳುತ್ತೆ. ಸೊ ಈ ಒಂದು ಬರ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ಬರ ಪರಿಸ್ಥಿತಿ ಬರ್ತಿದೆ ಅಥವಾ ಬರ ಪರಿಸ್ಥಿತಿ ಇದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಎಲೆಗಳ ಮುಖಾಂತರ ಪೋಷಕಾಂಶಗಳನ್ನು ಕೊಡೋದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಯಾವಾಗ ಬರ ಪರಿಸ್ಥಿತಿ ಬರುತ್ತೆ, ಸೊ ಆವಾಗ 94% ಅಂತ ಏನು ಕರಿತೀವಿ ಅದರ ಒಂದು ಸಿಂಪರಣೆಯನ್ನು ಮಾಡ್ತಕ್ಕಂಥದ್ದು, ಅಥವಾ 2% ಪೊಟಾಸಿಯಂ ನೈಟ್ರೇಟ್ ಅಂತ ಸಿಗುತ್ತೆ, ಓಕೆ. ಸೊ ಅದನ್ನು ಸಿಂಪರಣೆಯನ್ನು ಮಾಡ್ತಕ್ಕಂಥದ್ದು, ಇವುಗಳನ್ನು ಸಿಂಪರಣೆಯನ್ನು ಮಾಡಿದಾಗ ಏನಾಗುತ್ತೆ, ಸೊ ಬರ ನಿರೋಧಕ ಶಕ್ತಿ ಬರುತ್ತೆ, ಮತ್ತು ಆ ಒಂದು ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಎಲೆಗಳ ಮುಖಾಂತರ ಹೀರ್ಕೊಳ್ತಕ್ಕಂಥ ಒಂದು ಶಕ್ತಿ ಬಂದು ಸೊ ಬೆಳೆ ಚೆನ್ನಾಗಿರುತ್ತೆ. ಸೊ ಈ ಒಂದು ತಾಂತ್ರಿಕತೆಗಳನ್ನು ರೈತ ಬಾಂಧವರು ಅಳವಡಿಸ್ಕೊಳ್ಬೋದಾಗಿದೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಏನಾದರೂ ಬೆಳೆ ಬೆಳಿಬೋದಾ ಅಂತಕ್ಕಂಥದ್ದು, ಯಾಕೆಂದರೆ ನಮ್ಮಲ್ಲಿ ಮಂಡ್ಯ ಮೈಸೂರು ಭಾಗದಲ್ಲಿ ಹಿಂಗಾರು ಮಳೆ ಸ್ವಲ್ಪ ಚೆನ್ನಾಗಿ ಬರ್ತಿದೆ. ಸೊ ನಾವು ಮುಂಗಾರು ಮತ್ತು ಹಿಂಗಾರನ್ನು ಒಂದು ಹೋಲಿಕೆಯನ್ನು ಮಾಡಿದಾಗ ಹಿಂಗಾರು ಮಳೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಯಾವ ಬೆಳೆಗಳನ್ನು ಬೆಳಿಬೇಕು ಅಂತಕ್ಕಂಥದ್ದನ್ನು ನೋಡಿದಾಗ, ಸೊ ಇಲ್ಲಿ ನಾವು ಭತ್ತವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಬೆಳಿಲೇಬೇಕು ಭತ್ತವನ್ನು ಅಂತೇಳಿದ್ರೆ ನಮಗೆ ಮುಕ್ತಿ, ಕೆಂಪು ಮುಕ್ತಿ ಮತ್ತು ಬಿಳಿ ಮುಕ್ತಿ ಅಂತಹ ಚಳಿ ನಿರೋಧಕ ತಳಿಗಳು ಸಿಗ್ತವೆ, ಅವೆರಡನ್ನೇ ಬೆಳಿಬೇಕಾಗುತ್ತೆ. ಸೊ ಯಾಕೆ ಅಂತೇಳಿದ್ರೆ, ಸೊ ಬೇರೆ ತಳಿಗಳನ್ನು ಬೆಳೆದರೆ ಚಳಿಗಾಲಕ್ಕೆ ಒಡೆ ಬರುತ್ತೆ. ಸೊ ಒಡೆ ಬಂದಾಗ ಜಳ್ಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಇಳುವರಿ ತುಂಬ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಚಳಿ ನಿರೋಧಕ ತಳಿಯಾದಂತಹ ಮುಕ್ತಿ ಅಥವಾ ಬಿಳಿ ಮುಕ್ತಿ ಅಥವಾ ರಾಶಿ ಅಂತ ಸಿಗುತ್ತೆ. ಈ ಒಂದು ತಳಿಗಳನ್ನು ಭತ್ತವನ್ನು ನೇರ ಬಿತ್ತನೆಯಲ್ಲಿ, ಒಣ ನೇರ ಬಿತ್ತನೆಯಲ್ಲಿ ಬೆಳೆಯಬಹುದಾಗಿದೆ. ಸೊ ಅದು ಬಿಟ್ಟರೆ ಇನ್ನು ರಾಗಿ, ಸೊ ರಾಗಿನಲ್ಲಿ KMR 301 ಮತ್ತು ಚಳಿಗಾಲಕ್ಕೆ ಸೂಕ್ತವಾದಂಥ ಎರಡು ತಳಿಗಳು ತುಂಬ ಫೇಮಸ್ ಇದ್ದಾವೆ ನಮ್ಮಲ್ಲಿ, ಒಂದು INDAP 7 ಮತ್ತು INDAP 9. ಸೊ ಇವೆರಡು ತಳಿಗಳು ತುಂಬ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಬರ್ತವೆ. ಸೊ ಇವೆರಡು ತಳಿಗಳನ್ನು ನಾವು ಬೆಳೆಯಬೋದಾಗಿತ್ತು. ಅದಲ್ಲದೆ ML 365 ಅಂತ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಸಿಗುತ್ತೆ. ಸೊ ಆ ಒಂದು ತಳಿಯನ್ನು ಬೆಳೆಯಬೋದಾಗಿದೆ. ಅದೇ ರೀತಿ KMR 316 ನಮ್ಮಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಹೊಸ ತಳಿಯನ್ನು ಬೆಳೆಯಬೋದಾಗಿದೆ. ಅದೇ ರೀತಿ ಇಲ್ಲೂ ಕೂಡ ಚಳಿಗಾಲದಲ್ಲೂ ಕೂಡ ನಾವು ರಾಗಿ ಬೆಳೀಬೇಕು ಅಂತ ಹೇಳಿದ್ರೆ ಸೊ ಸ್ವಲ್ಪ ಹಸಿರು ಇರಿಗೇಷನ್ ಇರಬೇಕಾಗುತ್ತೆ. ಅಂದರೆ ಬೋರ್ವೆಲ್ ಇದ್ದರೆ ತುಂಬ ಅತ್ಯುತ್ತಮವಾಗಿ ಬೆಳೆಯನ್ನು ಬೆಳೀಬೋದಾಗುತ್ತೆ. ಸೊ ಅದೇ ರೀತಿ ಮಳೆಯಾಶ್ರಿತ ಪ್ರದೇಶಕ್ಕೆ ಬಂದರೆ ಸೊ ನಮ್ಮಲ್ಲಿ ಸೂರ್ಯಕಾಂತಿ ತುಂಬ ಸೂಕ್ತ. 90-95 ಕಟಾವು ಬರೋದ್ರಿಂದ ನಾವು KBSH 53, KBSH 78 ಮತ್ತು KBSH 85 ಅಂತಕ್ಕಂಥ ತಳಿಗಳನ್ನು ಬೆಳೀಬೋದಾಗಿದೆ. ಅಥವಾ ಅವರೇ, ಸೊ ಅವರೆಯನ್ನು ಕೂಡ ನಾವು ಬೆಳೀಬೋದಾಗಿದೆ. ಸೊ HA3, HA4 ಮತ್ತು HA5 ಅಥವಾ ಅಲ್ಸಂದೆ PGCP 6 ಮತ್ತು KBC 1 or 2 ಅಂತ, 1 ಮತ್ತು 2 ಅಂತಿದೆ. ಸೊ ಈ ಒಂದು ತಳಿಗಳನ್ನು ಬೆಳೀಬೋದು. ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನು ಹೈನುಗಾರಿಕೆ ಕೂಡ ತುಂಬ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಿದೆ. ಸೊ ಆವಾಗ ರೈತ ಬಾಂಧವರು ಈ ಒಂದು ಮುಸ್ಕಿನ್ ಜೋಳ ಬದಲು ಏನು ಬೆಳೀತಾ ಇದ್ದಾರೆ ಅದರ ಬದಲಾಗಿ ಸೌತ್ ಆಫ್ರಿಕನ್ ಟಾಲ್ ಅಂತ ಒಂದು ಏನು ಮೇವಿನ ಮುಸ್ಕಿನ್ ಜೋಳ ಸಿಗುತ್ತೆ. ಸೊ ಅದನ್ನು ಕೂಡ ಬೆಳೀಬೋದಾಗಿದೆ. ಸೊ ಅದಕ್ಕೆ ಏನು ಬಿತ್ತನೆ ಬೀಜಕ್ಕೂ ಒಳ್ಳೆ ಬೇಡಿಕೆ ಇದೆ. ಸೊ ಬಿತ್ತನೆ ಬೀಜ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಅದನ್ನು ನಾವು ಮೇವಾಗಿ ನಾವು ಹಸುಗಳಿಗೆ ಹಾಕ್ಬೋದಾಗಿದೆ. ಸೊ ಸೌತ್ ಆಫ್ರಿಕನ್ ಟಾಲ್ ಏನಿದೆ ಅದನ್ನು ಮೇವಿನ ಬೆಳೆಯಾಗಿ ನಾವು ಬೆಳೀಬೋದಾಗಿದೆ. ಸೊ ಇನ್ನು September 15 ಮೇಲೆ ಯಾವ ಬೆಳೀಬಹುದು ಅಂತಕ್ಕಂಥದ್ದನ್ನು ನೋಡಿದಾಗ September 15 ಮೇಲೆ ಕೇವಲ ಒಂದು ಬೆಳೆಯನ್ನು ಮಾತ್ರ ನಾವು ಬೆಳಿಬೋದು, ಅದು ಹುರುಳಿ. ಸೊ ಹುರುಳಿಯನ್ನು ಬೆಳೆದ್ರೆ ನಮಗೆ ಒಂದಷ್ಟು ಇಳುವರಿ ಸಿಗುತ್ತೆ, ಮಣ್ಣಿನ ಫಲವತ್ತತೆಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಒಂದು September 30 ಕೂಡ ಈ ರೀತಿ ಒಂದು ಪರ್ಯಾಯ ಬೆಳೆ ಯೋಜನೆಯನ್ನು ರೈತ ಬಾಂಧವರು ಅಳವಡಿಸ್ಕೊಂಡಾಗ ಸೊ ಅವ್ರಿಗೆ ಏನು ಇಳುವರಿಯಲ್ಲಿ ನಷ್ಟವನ್ನು ನಾವು ತಗ್ಗಿಸ್ಬೋದಾಗಿದೆ.
0: ಹುರುಳಿ ಜೊತೆ ಮುಂಚೆ ಎಲ್ಲ ಹುಚ್ಚಳ್ಳು ಬಿತ್ತಾ ಇದ್ರು, ಬೆಳ್ಕೋಬೋದ ಹುಚ್ಚಳ್ಳುವೆ?
1: ಹೌದು, ಖಂಡಿತವಾಗ್ಲೂ ಸರ್. ಸೊ ಹುಚ್ಚಳ್ಳನ್ನು ಕೂಡ ನಾವು ಬೆಳೆಯಬೋದಾಗಿದೆ. ಸೊ ಎಸ್ಪೆಷಲಿ ಹುಚ್ಚಳ್ಳಿನಲ್ಲಿ KBN 1, KBN 2 ಅಂತ ಮತ್ತು No. 71 ಅಂತಕ್ಕಂಥ ಮೂರು ತಳಿಗಳು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸಿಗುತ್ತವೆ. ಹುರುಳಿ ಜೊತೆ ಅಂತರ ಬೆಳೆಯಾಗಿ ನಾವು ಅದನ್ನು ಬೆಳ್ಕೊಳ್ಬೋದಾಗಿದೆ. ಸೊ ಇವನ್ನು ನಮ್ಮ September 30 ಆ ಹುಚ್ಚಳ್ಳು ಕೂಡ ತುಂಬ ಚೆನ್ನಾಗಿ ಇಳುವರಿಯನ್ನು ಕೊಡ್ತಕ್ಕಂಥ ಬೆಳೆ. ಸೊ ಇದಿಷ್ಟು ಪರ್ಯಾಯ ಬೆಳೆ ಯೋಜನೆ. ಆದರೆ ಈಗ ಆಲ್ರೆಡಿ ನಾನು ಆವಾಗಲೇ ಹೇಳಿದಾಗೆ ಒಂದಷ್ಟು ಬಿತ್ತನೆ ಆಗೋಗಿದೆ. ಸೊ ನಮ್ಮಲ್ಲಿ ಮಂಡ್ಯದಲ್ಲಿ 11% ಬಿತ್ತನೆ ಆಗಿದೆ. ಸೊ ಬಿತ್ತನೆಯಾದಂಥ ಬೆಳೆಯನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಪ್ರಶ್ನೆಯಾಗಿದೆ. ಸೊ ಬೆಳೆಯನ್ನು ನಾನು ಆವಾಗಲೇ ಹೇಳಿದಾಗೆ ಅದು ರಾಗಿ ಆಗಿರ್ಬೋದು ಅಥವಾ ಸೂರ್ಯಕಾಂತಿ ಆಗಿರ್ಬೋದು ಅಥವಾ ಯಾವುದೇ ದ್ವಿದಳ ಧಾನ್ಯ ಬೆಳೆ ಆಗಿರ್ಬೋದು, ಈಗ ಆಲ್ರೆಡಿ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಯಲ್ಲಿ ಸೊ ನಾವು ರಿಪೀಟೆಡ್ ಸ್ಯಾಲೋ ಇಂಟ್ರಕಲ್ಚರಲ್ ಆಪರೇಷನ್ ಮಾಡಬೇಕಾಗುತ್ತೆ. ಏನು ನಿರಂತರವಾಗಿ ನಾವು ಅಂತರ ಬೇಸಾಯವನ್ನು ಮಾಡಿದಾಗ ತುಂಬ ಆಳಕ್ಕೆ ಮಾಡಬಾರ್ದು. ಸೊ ಕೇವಲ ಸರ್ಫೇಸ್ ಸಾಯ್ಲಲ್ಲಷ್ಟೇ ಮಾಡಬೇಕಾಗುತ್ತೆ. ಸೊ ಆವಾಗೇನಾಗುತ್ತೆ, ನಮಗೆ ಆವಿಯಾಗುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಓಕೆ, ಸೊ ಮತ್ತೆ ನಾನು ಆವಾಗಲೇ ಹೇಳಿದಾಗ ಎಲ್ಲಿ ಬರ ಇರ್ತದೆ ಅಲ್ಲಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಪ್ರಮಾಣ ತುಂಬ ಕಡಿಮೆ ಇರ್ತದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಏನು ಎಲೆಗಳ ಮುಖಾಂತರ ಪೋಷಕಾಂಶಗಳನ್ನು ಕೊಡೋದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಸೊ 2% 94 ಆಗಿರ್ಬೋದು ಅಥವಾ 2% ಪೊಟಾಸಿಯಂ ನೈಟ್ರೇಟ್ ಅಂತ ಸಿಗುತ್ತೆ. ಸೊ ಅವುಗಳ ಒಂದು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಸೊ ಮತ್ತು ಬೆಳೆಯ ಪಳೆಯುಳಿಕೆಗಳನ್ನು ಒದಿಕೆಯಾಗಿ ಹಾಕೋದ್ರಿಂದಲೂ ಕೂಡ ನಾವು ಬೆಳೆಯ ಸಂರಕ್ಷಣೆಯನ್ನು ಮಾಡ್ಬೋದು. ಅದರ ಜೊತೆಗೆ ಏನು ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಕೊನೆಗೆ ನಾವು ಅದನ್ನು ಮೇವಾಗಿ ಏನು ಹಸು ಕುರಿಗಳಿಗೆ ಮೇವಾಗಲಾದರೂ ಅದನ್ನು ಒದಗಿಸಬೇಕಾಗುತ್ತೆ. ಸೊ ಈ ಒಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅಥವಾ ಈಗ ಬಿತ್ತನೆ ಆಗಿ ಒಂದು 8-10 ಆಗಿದೆ, ಸರಿಯಾಗಿ ಮೊಳಕೆ ಬಂದಿಲ್ಲ ಅಂತೇಳಿದರೆ ತದನಂತರ ಏನಾದರೂ ಮಳೆ ಬಂದಾಗ ಮತ್ತೆ ಮರು ಬಿತ್ತನೆಯನ್ನು ಮಾಡ್ತಕ್ಕಂಥದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಸೊ ಮತ್ತು ಈಗ ಮುಂದೆ ಯಾರೇ ರೈತ ಬಾಂಧವರು ನೇರವಾಗಿ ಬಿತ್ತನೆ ಮಾಡ್ತಕ್ಕಂಥ ಬೆಳೆಗಳು, ರಾಗಿ, ಮುಸ್ಕಿನ ಜೋಳ, ದ್ವಿದಳ ಧಾನ್ಯ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು, ಇವೆಲ್ಲವೂ ಕೂಡ ಬೀಜವನ್ನು ಅದಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಬೀಜ ಅದಗೊಳಿಸೋದು ಅಂದರೆ ತುಂಬ ಸುಲಭ. ಸೊ ಒಂದು 12 ನೀರಲ್ಲಿ ನೆನೆಸೋದು, ನೆರಳಲ್ಲಿ ಒಣಗಿಸೋದು, ಬಿತ್ತನೆಯನ್ನು ಮಾಡೋದು. ಅವಾಗೇನಾಗುತ್ತೆ, ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಇದ್ದರೂ ಕೂಡ ನಮಗೆ ಮೊಳಕೆ ಪ್ರಮಾಣ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮೊಳಕೆ ಪ್ರಮಾಣ ತುಂಬ ಚೆನ್ನಾಗಿ ಬಂದರೆ ನಮಗೆ ಏನು ಸಸ್ಯಗಳ ಸಂಖ್ಯೆ ಆಪ್ಟಿಮಮ್ ಇರ್ತದೆ, ಕಾಪಾಡ್ಕೊಳ್ಬೋದಾಗಿದೆ, ಇಳುವರಿಯನ್ನು ಕೂಡ ನಾವು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನಮಗೇನು ಬೆಳೆಗಳಿರ್ತವೆ, ಸೊ ಬೆಳೆಗಳ ತಳಿಗಳು, ನಾನು ಏನೀಗ ಇವಾಗ ತಳಿಗಳನ್ನು ಹೇಳಿದ್ದೀವಿ, ತಳಿಗಳ ಆಯ್ಕೆಯಲ್ಲಿ ರೈತ ಬಾಂಧವರು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಮತ್ತು ಶಿಫಾರಸು ಮಾಡಿದಂಥ ಗೊಬ್ಬರವನ್ನು, ಗೊಬ್ಬರವನ್ನು ಕೊಡಬೇಕಾದ್ರೆ ನಾವು ಒಂದು ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ಕೊಡಬೇಕಾಗುತ್ತೆ. ನಾವೇನು ಮಾಡ್ತೀವಿ, ಯೂಸ್ವಲಿ ಯೂರಿಯಾ ಗೊಬ್ಬರವನ್ನು ನಾವು ಮೇಲುಗೊಬ್ಬರವಾಗಿ ಒಂದು ಅಥವಾ ಎರಡು ಬಾರಿ ಕೊಡ್ತಕ್ಕಂಥದ್ದು ರೂಢಿ ಇದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಬರಗಾಲ ಇತ್ತು ಅಂತೇಳಿದ್ರೆ, ಸೊ ಮೇಲುಗೊಬ್ಬರ ಕೊಡ್ತಕ್ಕಂಥದ್ದು ಸಂಖ್ಯೆಯನ್ನು ಕಡಿಮೆ ಮಾಡಿ ಮೂಲಗೊಬ್ಬರವಾಗಿ ನಾವು ತಳಗೊಬ್ಬರ ಅಂತ ಕರಿತೀವಿ. ಸೊ ಬಿತ್ತನೆ ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದ ಗೊಬ್ಬರವನ್ನು ಕೊಡ್ತಕ್ಕಂಥದ್ರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ತದನಂತರ ಯೂಸ್ವಲಿ ಏನು ಪೊಟಾಸಿಯಮನ್ನು ಕೊಡ್ತಾ ಇರ್ತೀವಿ ಬೆಳೆಗೆ, ಸೊ ಅದನ್ನು ಯೂಸ್ವಲಿ ನಾವು ಪೊಟಾಸಿಯಮನ್ನು ಬಿತ್ತನೆಗಿಂತ ಮುಂಚಿತವಾಗಿ ಭೂಮಿಗೆ ಸೇರಿಸಿ ಬಿತ್ತನೆಯನ್ನು ಮಾಡ್ತಾ ಇರ್ತೀವಿ. ಸೊ ಇಂಥ ಒಂದು ಬರ ಪರಿಸ್ಥಿತಿಯಲ್ಲಿ ಪೊಟಾಸಿಯಮನ್ನು ಕೂಡ ಮೇಲುಗೊಬ್ಬರವಾಗಿ ಕೊಟ್ಟಾಗ ಸೊ ನಾವು ಬರ ನಿರೋಧಕತೆಯನ್ನು ಹೆಚ್ಚಿಸ್ಬೋದಾಗಿದೆ ಬೆಳೆಗಳಲ್ಲಿ. ಸೊ ಈ ಎಲ್ಲ ತಾಂತ್ರಿಕತೆಗಳನ್ನು ರೈತ ಬಾಂಧವರು ಅಳವಡಿಸ್ಕೊಂಡ್ರೆ ಬರದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಪೂರ್ತಿ ತಡೆಗಟ್ಟಕ್ಕಾಗದೇ ಹೋದರೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಅದರ ಒಂದು ದುಷ್ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಬೋದಾಗಿದೆ.
0: ಡಾಕ್ಟರ್ ತಿಮ್ಮೇಗೌಡ್ರೆ, ಈಗ ನಿಮಗೂ ಕೂಡ ಬಹಳ ಸಮಸ್ಯೆನೇ ಇದೆ ಅಲ್ವೇ, ವಿ ಸಿ ಫಾರಮ್ಗೂ ನೀರಿಗೆ ನೀವು ಕೂಡ ವಿ ಸಿ ನಾಲೆ ಮೇಲೆ ಅವಲಂಬಿತರಾಗಿದ್ದೀರಿ, ಮತ್ತು ಈಗ ನೀವು ಅಲ್ಲಿ ಏನೇನು ಬೆಳೆ ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದೀರಿ, ನಿಮ್ಮ ಪರಿಸ್ಥಿತಿ ಹೇಗಿದೆ ಹೇಳಿ ಡಾಕ್ಟ್ರೆ.
1: ಖಂಡಿತವಾಗ್ಲೂ ಸರ್, ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಒಂದು ಏನು ಕೃಷಿ ಮೇಳ ನಡೆಯುತ್ತೆ, ಕೃಷಿ ಮೇಳಕ್ಕೆ ಎಲ್ಲ ಒಂದು ತಳಿಗಳ ಮತ್ತು ತಾಂತ್ರಿಕತೆಗಳ ಒಂದು ಕ್ಷೇತ್ರ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ ಸರ್. ಬಟ್ ಈ ವರ್ಷ ನಮ್ಮಲ್ಲೂ ಸಹ ಒಂದು ನೀರಿನ ಒಂದು ಕೊರತೆ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಈ ವರ್ಷದ ಕೃಷಿ ಮೇಳದ ಪ್ರಾತ್ಯಕ್ಷಿಕೆಯಲ್ಲಿ ಪ್ರಮುಖವಾಗಿ ಈ ಒಂದು ಬರ ಪರಿಸ್ಥಿತಿಯಲ್ಲಿ ಯಾವ ಯಾವ ತಳಿಗಳು ತುಂಬ ಚೆನ್ನಾಗಿ ಬರ್ತವೆ ಅಂತಕ್ಕಂಥದ್ರ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಈ ಒಂದು ಪರ್ಯಾಯ ಬೆಳೆ ಯೋಜನೆಗಳನ್ನು ತಾಕಿನಲ್ಲಿ ಅಳವಡಿಸಿ ಬಂದಂಥ ರೈತ ಬಾಂಧವರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ವರ್ಷ ಮಾಡ್ತಾ ಇದ್ದೀವಿ ಸರ್. ಸೊ ಈ ಏನು ನಾನು ತಾಂತ್ರಿಕತೆಗಳನ್ನು ಹೇಳಿದೆ, ಇವೆಲ್ಲ ತಾಂತ್ರಿಕತೆಗಳ ಒಂದು ಕ್ಷೇತ್ರ ಪ್ರಾತ್ಯಕ್ಷಿಕೆ ನಮ್ಮಲ್ಲಿ ನಡೆಯುತ್ತೆ. ಸೊ ಅದೇ ರೀತಿ ಏನು ನೀರಾವರಿ ಇವತ್ತೇನಾಗಿದೆ, ಈ ಒಂದು ನೀರಿನ ಲಭ್ಯತೆ ಪ್ರಮಾಣ ಮುಂದಿನ ವರ್ಷಗಳಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಏನು ಕಡಿಮೆ ನೀರನ್ನು ಬಳಸ್ಕೊಂಡು ಹೆಚ್ಚಿನ ಒಂದು ಇಳುವರಿಯನ್ನು ತೆಗೆದುಕೊಳ್ಳೋ ಕಡೆ ಅಂಥ ತಾಂತ್ರಿಕತೆಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಏನು ಡ್ರಿಪ್ ಇರಿಗೇಷನ್ ಇರ್ಬೋದು ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಇರ್ಬೋದು, ಇವೆಲ್ಲ ತಾಂತ್ರಿಕತೆಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನಮ್ಮಲ್ಲಿ ಏರ್ಪಡಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಈಗ ಆಲ್ರೆಡಿ ನಮ್ಮಲ್ಲಿ ಈಗ ಬಿತ್ತನೆ ಶುರುವಾಗಿದೆ ಸರ್. ಸೊ ಎಲ್ಲ ಕ್ಷೇತ್ರ ಪ್ರಾತ್ಯಕ್ಷಿಕಗಳ ಬಿತ್ತನೆಯನ್ನು ಈ ಆಗಸ್ಟ್ 15ರೊಳಗಡೆ ಮುಗಿಸ್ತಾ ಇದ್ದೀವಿ. ಸೊ ಮೇ ಬಿ ನಮ್ಮ ಒಂದು ಕೃಷಿ ಮೇಳ ನವಂಬರ್ ಎಂಡು ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ಆಗ್ಬೋದು ಅನಿಸುತ್ತೆ. ಸೊ ಆಗ ರೈತ ಬಾಂಧವರು ಕೃಷಿ ಮೇಳಕ್ಕೆ ಬರೋದಕ್ಕಿಂತ ಹೆಚ್ಚಾಗಿ ಸೊ ಮಧ್ಯೆ ಮಧ್ಯೆ ನಮ್ಮ ಒಂದು ವಿ ಸಿ ಫಾರಂ ಮಂಡ್ಯಕ್ಕೆ ಭೇಟಿಯನ್ನು ಕೊಟ್ಟಾಗ ಆ ಒಂದು ತಾಂತ್ರಿಕತೆಗಳ ಒಂದು ಲೈವ್ ಡೆಮಾನ್ಸ್ಟ್ರೇಷನ್ ಏನಿದೆ, ಸೊ ಪ್ರತಿಯೊಂದು ಹಂತದಲ್ಲೂ ಅದನ್ನು ವೀಕ್ಷಿಸಿದ್ರೆ ರೈತ ಬಾಂಧವರಿಗೂ ಕೂಡ ಈ ಒಂದು ಬರವನ್ನು ಯಾವ ರೀತಿ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ.
0: ನೀವು ಒಂದು ಒಳ್ಳೆ ವಿಚಾರ ಹೇಳಿದ್ರಿ ಡಾಕ್ಟ್ರೆ, ಈ ಬರ ಅನ್ನೋದಕ್ಕೇ ನಾವು ಸಿದ್ಧರಾಗ್ಬಿಡ್ಬೇಕು ಅಂತ. ಒಳ್ಳೆ ನೀರು ಬಂದರೆ ಏನು ಸಮಸ್ಯೆ ಇಲ್ಲ, ಇಲ್ಲ ಅಂದರೆ ನೀರಿನ ಕೊರತೆ ಮುಂದಿನ ದಿನದಲ್ಲಿ ಜಾಸ್ತಿ ಆಗ್ಬೋದು ಅನ್ನೋ ನಿರೀಕ್ಷೆ ಇಟ್ಕೊಂಡೇ ಯೋಜನೆಗಳನ್ನು ನಾವು ರೂಪಿಸ್ತಾ ಹೋಗಬೇಕು ಅಂತ.
1: ಖಂಡಿತ.
0: ಈಗ ಕಬ್ಬು ಭತ್ತ ನಮ್ಮ ಭಾಗದ ಪ್ರಧಾನವಾದ ಬೆಳೆನೆ, ಆದರೆ ಅಣೆಕಟ್ಟೆ ಕಟ್ಟೋಕ್ಕಿಂತ ಮುಂಚೆ ನಮ್ಮ ಭಾಗದ ಜನ ಬೆಳೀತಾ ಇದ್ದಿದ್ದು ಸಿರಿಧಾನ್ಯ, ಜೋಳ, ಮಳೆ ಆಶ್ರಿತ ಬೆಳೆಗಳನ್ನು. ಈಗ ಸಿರಿಧಾನ್ಯಗಳ ಬಗ್ಗೆ ನಾವು ತುಂಬ ಮಾತಾಡ್ತೀವಿ, ಬರ ಅಂದಾಗ ಬರ ಸಹಿಷ್ಣುತಾ ಗುಣವನ್ನು ಹೊಂದಿರುವಂತಹ ಸಿರಿಧಾನ್ಯಗಳು ಸಾಕಷ್ಟಿದ್ದಾವೆ. ಈಗ ತಾವು ಒಂದೇ ಒಂದು ಸಿರಿಧಾನ್ಯ ಹೇಳಿದ್ರಿ, ಇನ್ನು ಉಳಿದವನ್ನು ಬೆಳೆಯೋಕ್ಕಾಗಲ್ವಾ, ಅಥವಾ ಬೆಳೆಯೋದಾದರೆ ಯಾವಾಗ ಬೆಳಿಬಹುದು, ಏನು ಅದರ ಬಗ್ಗೆ ಒಂಚೂರು ಮಾಹಿತಿ?
1: ಖಂಡಿತವಾಗ್ಲೂ ಸರ್, ಸಿರಿಧಾನ್ಯಗಳನ್ನು ನಾವು ಯಾವುದೇ ಒಂದು ನಮ್ಮಲ್ಲಿರ್ತಕ್ಕಂತಹ ಬೆಳೆಗಳಿಗೆ ಹೋಲಿಸ್ಕೊಂಡಾಗ ಅತಿ ಕಡಿಮೆ ನೀರನ್ನು ಬೇಡ್ತಕ್ಕಂತಹ ಬೆಳೆಗಳು. ಸೊ ಹಾಗಾಗಿ ನಾವನ್ನು ಸಿರಿಧಾನ್ಯಗಳನ್ನು ಯಾವಾಗ ನಾವು ಮುಖ್ಯ ಬೆಳೆಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಬೆಳೆಗಳನ್ನು ನಾವು ಪರ್ಯಾಯ ಬೆಳೆಗಳಾಗಿ ಖಂಡಿತವಾಗಲೂ ಇನ್ಕ್ಲೂಡ್ ಮಾಡಿಕೊಳ್ಬೋದು. ಸೊ ಮತ್ತು ನಾನು ಒಂದು ಯಾತ ಕೇಳಿದೆ ಅಂತೇಳಿದ್ರೆ, ಇವೆಲ್ಲ ಸಿರಿಧಾನ್ಯಗಳಿಗಿಂತ ಅದರಲ್ಲಿ ಸ್ವಲ್ಪ ಇಳುವರಿ ಮಟ್ಟ ಚೆನ್ನಾಗಿದೆ, ಸೊ ಹಾಗಾಗಿ ಅದನ್ನು ಬೆಳಿಬೋದು ಅಂತೇಳಿದೆ. ಅದರ ಜೊತೆಗೆ ಇವುಗಳನ್ನು ಕೂಡ ಬೆಳಿಬೋದು, ಸೊ ಆರ್ಕ, ಕೊರಲೆ, ಸಾಮೆ, ಇವೆಲ್ಲವನ್ನು ಕೂಡ ನಾವು ಬೆಳಿಬೋದಾಗಿದೆ. ಈ ಒಂದು ಬರ ಪರಿಸ್ಥಿತಿಯಲ್ಲಿ ಅತ್ಯುತ್ತಮವಾದಂಥ ಬೆಳೆಗಳು. ಸೊ ಅದರಲ್ಲೂ ಸಹ ಈ ಒಂದು ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆದರೆ ಇನ್ನೂ ತುಂಬ ಒಳ್ಳೆಯದು, ಎಸ್ಪೆಷಲಿ ನಮ್ಮ ದ್ವಿದಳ ಧಾನ್ಯಗಳು ಅಥವಾ ಎಣ್ಣೆಕಾಳು ಬೆಳೆಗಳ ಜೊತೆ ಅಂತರ ಬೆಳೆಗಳಾಗೂ ಕೂಡ ಬೆಳೆದಾಗ ನಾವು ಅಧಿಕ ಇಳುವರಿಯನ್ನು ಸೊ ಈ ಒಂದು ಸಿರಿಧಾನ್ಯಗಳಲ್ಲಿ ಪಡ್ಕೊಳ್ಬೋದಾಗಿದೆ. ಇವತ್ತು ಸಿರಿಧಾನ್ಯಕ್ಕೆ ತುಂಬ ಬೇಡಿಕೆ ಕೂಡ ಇದೆ. ಸೊ ಸಿರಿಧಾನ್ಯಗಳನ್ನು ನೇರವಾಗಿ ಮಾರುಕಟ್ಟೆ ಮಾಡೋದ್ರ ಬದಲಾಗಿ ಸೊ ಅವುಗಳ ಮೌಲ್ಯವರ್ಧನೆಯನ್ನು ಮಾಡಿ ಮಾರುಕಟ್ಟೆಯನ್ನು ಮಾಡಿದಾಗ ಏನಾಗುತ್ತೆ, ನಮಗೆ ರೈತ ಬಾಂಧವರಿಗೆ ಒಂದು ನೆಟ್ ರಿಟರ್ನ್ಸ್ ಅಂತ ಏನು ಕರಿತೀವಿ, ಸೊ ನಿವ್ವಳ ಲಾಭವನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೋದಾಗಿದೆ ಖಂಡಿತವಾಗಲೂ. ಸೊ ಎಲ್ಲಿ ಬರ ಪರಿಸ್ಥಿತಿ ಇದೆ, ಮುಖ್ಯ ಬೆಳೆಯನ್ನು ಬೆಳೆಯೋದಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ಸಂದರ್ಭ ಯಾವಾಗ ಉದ್ಭವಿಸುತ್ತೆ, ಸೊ ಈ ಆವಾಗ ಕಾಂಟಿಂಜೆಂಟ್ ಕ್ರಾಪ್ ಆಗಿ ಈ ಒಂದು ಸಿರಿಧಾನ್ಯ ಬೆಳೆಗಳನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗಿದೆ ಸರ್.
0: ಬೀಜದ ಲಭ್ಯತೆ ಬಗ್ಗೆ ಒಂಚೂರು ಹೇಳ್ತೀರಾ ಸರ್?
1: ಸೊ
0: ಈಗ ಬಹಳಷ್ಟು ತಳಿಗಳನ್ನು ತಾವು ಹೇಳಿದ್ದೀರಿ, ಈಗ ವಿ ಸಿ ಫಾರಮಲ್ಲಿ ಏನು ಸಿಗಬಹುದು ಮತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಏನು ಸಿಗಬಹುದು?
1: ನಮ್ಮಲ್ಲಿ ವಿ ಸಿ ಫಾರಂ ಮಂಡ್ಯದಲ್ಲಿ ನಾನು ಇವಾಗೇನು ಭತ್ತದ ತಳಿಗಳು ಹೇಳಿದೆ, ಎಲ್ಲ ಭತ್ತದ ತಳಿಗಳು ವಿ ಸಿ ಫಾರಂ ಮಂಡ್ಯದಲ್ಲಿ ಲಭ್ಯ ಇದ್ದಾವೆ. ಸೊ ಮತ್ತು ರಾಗಿ ತಳಿಗಳಲ್ಲೂ ಕೂಡ ನಮ್ಮ ಏನು MR1 MR6 ಅಥವಾ KMR series ಏನಿದ್ದಾವೆ, ಸೊ ಇವೆಲ್ಲ ತಳಿಗಳು ಕೂಡ ನಮ್ಮ ವಿ ಸಿ ಫಾರಂ ಮಂಡ್ಯದಲ್ಲಿ ಲಭ್ಯತೆ ಇದ್ದಾವೆ. ಸೊ ML 365 ಅಂತಕ್ಕಂಥದ್ದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ, ಮತ್ತು GPU 45 ಮತ್ತು GPU 48, ಸೊ ಇವು ಕೂಡ ಸೊ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಸಿಗುತ್ತೆ. ಸೊ ಅದೇ ರೀತಿ ದ್ವಿದಳ ಧಾನ್ಯ ಬೆಳೆಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿ ಸಿ ಫಾರಂ ಮಂಡ್ಯದಲ್ಲಿ ಒಂದು ಸೀಡಪ್ ಅಂತ ಒಂದು ಪ್ರಯೋಜನ ಇದೆ. ಸೊ ಅಲ್ಲಿ ಬಿತ್ತನೆ ಬೀಜಗಳ ಎಲ್ಲ ಒಂದು ಏನು ಹೆಸರುಕಾಳು, ಉದ್ದಿನಕಾಳು, ಅಲಸಂದೆ ಇವೆಲ್ಲ ಒಂದು ದ್ವಿದಳ ಧಾನ್ಯಗಳ ಬಿತ್ತನೆ ಬೀಜಗಳು ಸಿಗ್ತವೆ. ಸೊ ಇನ್ನು ಸೂರ್ಯಕಾಂತಿ ಬೇಕು ಅಂತ ಹೇಳಿದ್ರೆ ನಾವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ನಾವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಅವರಲ್ಲಿ ಒಂದು ಆನ್ಲೈನ್ ಮುಖಾಂತರ ಬೀಜವನ್ನು ಮಾರಾಟ ಮಾಡ್ತಕ್ಕಂತಹ ಒಂದು ತಾಂತ್ರಿಕತೆಯನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಆನ್ಲೈನ್ನಲ್ಲಿ ರೈತ ಬಾಂಧವರು ಬೀಜವನ್ನು ಖರೀದಿಯನ್ನು ಮಾಡ್ಕೊಳ್ಬೋದಾಗಿದೆ.
0: ಮುಂಚೆ ಮಳೆ ಆಶ್ರಯಕ್ಕೆ ಮುಂಗಾರೆ ನೀವು ತಗೊಂಡ್ರೆ ಒಂದು ಬೆಳೆನ ಯಾರೂ ಬೆಳೀತಾ ಇರಲಿಲ್ಲ, ಈಗ ಬರದಲ್ಲೂ ಬೆಳೆ ಬೆಳೆಯುವಂತಹ ಅವಕಾಶ ಇದೆ ಅಂದರೆ ಈಗ ಒಂದು ಎಣ್ಣೆಕಾಳು ಬೆಳೆ ಸೂರ್ಯಕಾಂತಿ, ಒಂದು ಆಹಾರ ಧಾನ್ಯದ ಬೆಳೆ ರಾಗಿ, ಒಂದು ದ್ವಿದಳ ಧಾನ್ಯದ ಬೆಳೆ ಹುರುಳಿ, ಈ ತರಹ ಅಕ್ಕಡಿ ಸಾಲಿನಲ್ಲಿ ಬೆಳೆಯುವಂತಹ ಆಲೋಚನೆ ಸರಿ ಅಂತೀರಾ ತಪ್ಪು ಅಂತೀರಾ?
1: ಇಲ್ಲ, ಅದು ತುಂಬ ಅತ್ಯುತ್ತಮವಾದದ್ದು. ಸೊ ನಮ್ಮಲ್ಲಿ ಅಕ್ಕಡಿ ಸಾಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆಲ್ಲ ಡೆಫಿನೆಟ್ ರೋ ಪ್ರಪೋಸಲ್ಸ್ ಇರಲ್ಲ, ಡೆಫಿನೆಟಾಗಿ ಅಂದರೆ ಅಕ್ಕಡಿ ಸಾಲ ಏನಪ್ಪ ಅಂತ ಹೇಳಿದ್ರೆ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಅಂತ ಕರಿತೀವಿ, ಜೀವನೋಪಾಯಕ್ಕಾಗಿ ಮಾಡ್ತಕ್ಕಂಥದ್ದು. ಸೊ ಇವತ್ತು ಒಳ್ಳೆಯ ತಾಂತ್ರಿಕತೆಗಳು ಲಭ್ಯತೆ ಇದ್ದಾವೆ, ಎಲ್ಲ 7-8 ಕ್ರಾಪು ಒಂದೇ ಕಡೆ ಅಂತರ ಬೆಳೆಯಾಗಿ ಬೆಳೆಯೋದಕ್ಕಿಂತ. ಸೊ ನಮ್ಮಲ್ಲಿ ಉದಾಹರಣೆಗೆ ರಾಗಿ, ರಾಗಿಯ ಜೊತೆ 2 ತೊಗರಿಯನ್ನು ಹಾಕ್ತಕ್ಕಂಥದ್ದು, 8 ರಾಗಿ ಆದಮೇಲೆ 2 ತೊಗರಿಯನ್ನು ಹಾಕ್ತಕ್ಕಂಥದ್ದು, ಅಥವಾ 8 ಅಥವಾ 12 ರಾಗಿ ಆದಮೇಲೆ 2 ಏನು ಅಲಸಂದಿಯನ್ನು ಹಾಕ್ತಕ್ಕಂಥದ್ದು ಅಥವಾ ಅವರೆಯನ್ನು ಹಾಕ್ತಕ್ಕಂಥದ್ದು, ಈ ರೀತಿ ತಾಂತ್ರಿಕತೆಗಳು ಅತ್ಯುತ್ತಮವಾಗಿದ್ದಾವೆ. ಸೊ ಆವಾಗ ನಾವು ಈ ತಾಂತ್ರಿಕತೆಗಳನ್ನು ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, 2 ಬೆಳೆಗಳ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ನಾವು ಅಕ್ಕಡಿ ಕ್ರಾಪನ್ನು ಯಾತಕ್ಕೆ ಬೆಳೀತಿದ್ದೋ ಅಂತ ಹೇಳಿದ್ರೆ ಆವಾಗ ರೈತ ಬಾಂಧವರು ಅವರ ಜೀವನೋಪಾಯಕ್ಕಾಗಿ ಬೆಳ್ಕೊಳ್ತಿದ್ರು. ಸೊ ಇವತ್ತು ಒಳ್ಳೆಯ ತಾಂತ್ರಿಕತೆಗಳಿದ್ದಾವೆ, ಅಂತರ ಬೆಳೆಗಳಲ್ಲೂ ಕೂಡ ಒಳ್ಳೆಯ ತಾಂತ್ರಿಕತೆಗಳಿದ್ದಾವೆ, ಅದನ್ನು ಅಳವಡಿಸ್ಕೊಂಡು ಬೆಳ್ಕೊಳ್ಬೋದಾಗಿದೆ. ಸೊ ಅದೇ ರೀತಿ ನೀವು ಹೇಳಿದಾಗೆ ಎರಡು ಅಥವಾ 3 ಬೆಳೆಯನ್ನು ಒಂದೇ ಸ್ಥಳದಲ್ಲಿ ಬೆಳೆದಾಗ ಏನಾಗುತ್ತೆ, ಒಂದು ಬೆಳೆ ನಷ್ಟ ಆದರೂ ಕೂಡ ಮತ್ತೊಂದು ಬೆಳೆ ರೈತನ ಕೈಗೆ ಸಿಗ್ತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ. ಸೊ ಹಾಗಾಗಿ ಸೊ ಡೆಫಿನೆಟ್ಲಿ ನಾವೇನು ಅಂತರ ಬೆಳೆಗಳನ್ನು ಬೆಳಿತೀವಿ ಅಥವಾ ಅಕಡಿ ಬೆಳೆ ಅಂತ ಏನಿರ್ತೀವಿ, ಸೊ ಇದರಿಂದ ಸೊ ರೈತನಿಗೆ ಲಾಭವಾಗುತ್ತೆ. ಓಕೆ, ಸೊ ಮತ್ತು ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಒಂದು ಆಹಾರ ಭದ್ರತೆಗೆ ಒಳ್ಳೆಯ ನಾಂದಿಯನ್ನು ಆಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ.
0: ಡಾಕ್ಟರ್ ತಿಮ್ಮೇಗೌಡ್ರೆ, ಬರ ಕೇವಲ ಮನುಷ್ಯನನ್ನು ಮಾತ್ರ ಬಾಧೆಗೆ ಈಡು ಮಾಡೋದಿಲ್ಲ, ರೈತನನ್ನೇ ನಂಬ್ಕೊಂಡಿರುವಂತಹ ಜಾನುವಾರುಗಳಿಗೂ ಕೂಡ ಬರದ ಒಂದು ಬಿಸಿ ತಟ್ಟತ್ತೆ. ವಿಶೇಷವಾಗಿ ನಾವು ಸಾಕುವಂತಹ ಏನು ಹೈನು ರಾಸುಗಳಿದ್ದಾವೆ, ಅವು ಮತ್ತು ದುಡಿಯೋ ಎತ್ತುಗಳು, ಕುರಿ, ಮೇಕೆ, ಈ ಜಾನುವಾರುಗಳೇ ರೈತನ ನಿಜವಾದ ಸಂಪತ್ತು. ಈಗ ಮೇವಿನ ಬೆಳೆಗಳನ್ನು ಏನಾದರೂ ಈ ಸಂದರ್ಭದಲ್ಲಿ ಜೋಡಿಸ್ಕೊಂಡು ಒಂಚೂರು ಬೆಳ್ಕೊಂಬಿಟ್ರೆ ಬರೋ ಬೇಸಿಗೆನಲ್ಲಿ ಮೇವಿನ ಕೊರತೆಯನ್ನು ನೀಗಿಸಬಹುದು ಅನ್ನೋದೇ ಆದರೆ ಶ್ಯೂರ್ಡಾಗಿ ಮಳೆ ಬೀಳುವಂಥ ಪ್ರದೇಶ ಅಥವಾ ಇರೋವಂಥ ತೇವಾಂಶವನ್ನು ಸಂರಕ್ಷಣೆ ಮಾಡಿಕೊಂಡು ನಾವು ಸಾಕಿರುವಂತಹ ಜಾನುವಾರುಗಳಿಗೆ ಏನು ಮೇವಿನ ಬೆಳೆಗಳನ್ನು ಬೆಳಕೋಬಹುದು ಅಂತ ತಮಗನ್ಸುತ್ತೆ?
1: ಈಗ ನಾವು ಪ್ರಮುಖವಾಗಿ ಏನು ಬರ ಪರಿಸ್ಥಿತಿ ಖಂಡಿತವಾಗಲೂ ಈ ವರ್ಷ ಬರ ಪರಿಸ್ಥಿತಿ ಆಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಏನು ಬೆಳೆಗಳನ್ನು ಕಟಾವು ಮಾಡಿದ ನಂತರ ಉಳಿದಂಥ ಬಯೋಮಾಸನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕಾಗುತ್ತೆ. ಸೊ ಭತ್ತದ ಹುಲ್ಲಾಗಿರ್ಬೋದು ಅಥವಾ ರಾಗಿ ಹುಲ್ಲಾಗಿರ್ಬೋದು ಅಥವಾ ಮುಸ್ಕಿನ ಜೋಳದ ದಂಟಾಗಿರ್ಬೋದು, ಸೊ ಇವೆಲ್ಲವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಸೊ ಮತ್ತು ಎರಡನೇದಾಗಿ ನಮ್ಮ ಬದುಗಳಲ್ಲಿ ಅಥವಾ ಒಂದಷ್ಟು ಮೇವಿನ ಬೆಳೆಗಳನ್ನು ಬೆಳೆಯೋದಕ್ಕೋಸ್ಕರ ನಾವು ಜಾಗವನ್ನು ಗುರುತು ಮಾಡಬೇಕಾಗುತ್ತೆ. ಓಕೆ, ಸೊ ನಮ್ಮಲ್ಲಿ ಈ ಬರ ನಿರೋಧಕತೆಯನ್ನು ಹೊಂದಿರತಕ್ಕಂತಹ ಈ ಒಂದು ನೇಪಿಯರ್ ಹುಲ್ಲಿರ್ಬೋದು ಅಥವಾ ಗಿನಿ ಹುಲ್ಲಿರ್ಬೋದು. ಓಕೆ, ಸೊ ಇಂಥ ಒಂದು ಹುಲ್ಲುಗಳ ಜೊತೆಗೆ ಸೊ ನಾವು ಈ ಒಂದು ದ್ವಿದಳ ಧಾನ್ಯ ಬೆಳೆಗಳು ಅಲಸಂದೆ, ಅಥವಾ ಅವರೆ. ಸೊ ಇಂಥ ಒಂದು ಬೆಳೆಗಳನ್ನು ಕೂಡ ನಾವು
0: ನಿಮ್ಮಲ್ಲಿ ಮೇವಿನ ಪ್ರಾತ್ಯಕ್ಷಿಕೇನೆ ಇದೆ, ಅದಕ್ಕಾಗಿ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ
1: ಖಂಡಿತವಾಗಲು ಖಂಡಿತವಾಗಲು. ಸರ್ ನಮ್ಮಲ್ಲಿ ಸುಮಾರು 80 ವಿವಿಧ ಮೇವಿನ ಒಂದು ಬೆಳೆಗಳ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದೀವಿ. ಸೊ ಬಹಳಷ್ಟು ತಳಿಗಳು ನಮ್ಮಲ್ಲಿ ಲಭ್ಯವಿದ್ದಾವೆ. ಬಿತ್ತನೆ ಬೀಜ ಮತ್ತು ರೂಟ್ ಸ್ಲಿಪ್ಸ್ ಅಂತ ಏನು ಕರಿತೀವಿ, ಸೊ ಬೇರುಗಳ ತುಂಡುಗಳನ್ನು ಕೂಡ ನಾವು ರೈತ ಬಾಂಧವರಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಸೊ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ನೇಪಿಯರ್ ಹುಲ್ಲಿಗೆ ಬಹಳಷ್ಟು ಬೇಡಿಕೆ ಇದೆ. ಸೊ ನಾವು ನೇಪಿಯರ್ ಹುಲ್ಲಿನ ಜೊತೆಗೆ ನಾವು ಅಂತರ ಬೆಳೆಯಾಗಿ ಒಂದು ಅಲಸಂದೆ ಎರಡು ಜೊತೆಯಲ್ಲಿ ಮಿಕ್ಸ್ ಮಾಡಿ ಅದು 75% ಇದು 25% ಹಾಕೋದ್ರಿಂದ ಸೊ ನಾವು ಜಾನುವಾರುಗಳ ಒಂದು ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು, ಉತ್ತಮ ಪೋಷಣೆಯನ್ನು ಕೂಡ ಮಾಡ್ಕೊಳ್ಬೋದಾಗಿದೆ. ಸೊ ಅದ್ರ ಜೊತೆಗೆ ಸೊ ತುಂಬ ಬರ ಪರಿಸ್ಥಿತಿಯಲ್ಲಿ ಎಸ್ಪೆಷಲಿ ನಮ್ಮ ಕುರಿ ಮತ್ತು ಆಡುಗಳಿಗೆ ಮೇವಾಗಿ ನಮಗೆ ಮರ ಆಧಾರಿತ ಮೇವಿನ ಬೆಳೆಗಳು ಕೂಡ ಇದ್ದಾವೆ. ಸೊ ಅಗಸೆ ಆಗಿರ್ಬೋದು ಅಥವಾ ಛಾಯಾ ಮೇವಿನ ಕಡ್ಡಿ ಆಗಿರ್ಬೋದು,
0: ಛಾಯಾಮಾನಸ
1: ಮತ್ತು ನಮ್ಮಲ್ಲಿ ಈವನ್ನು ಸೊ ಇತ್ತೀಚಿನ ವರ್ಷಗಳಲ್ಲಿ ನುಗ್ಗೆಯನ್ನು ಕೂಡ ಮೇವಿನ ಬೆಳೆಯಾಗಿ ಉಪಯೋಗ ಮಾಡ್ತಕ್ಕಂಥ ಒಂದು ಸಂಶೋಧನೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಒಳ್ಳೆಯ ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ ಒಂದು ಮೇವಿನ ಬೆಳೆಯಾಗಿ ಹೊರಹೊಮ್ಮಿದೆ. ಸೊ ಇವೆಲ್ಲವನ್ನು ಕೂಡ ನಾವು ಬೆಳೆಸ್ಕೊಂಡು ಜಾನುವಾರುಗಳ ಒಂದು ಆರೋಗ್ಯವನ್ನು ಕಾಪಾಡೋ ಕಡೆ ಗಮನವನ್ನು ಕೊಡಬೇಕು.
0: ಈ ಕೃಷಿ ದೇವಿಗೆ ಬಾನಳಿ ಸರಣಿಯನ್ನು ನಾವು ಆರಂಭ ಮಾಡಿದ್ದೆ ನಿಮ್ಮ ಜೊತೆ ಕೃಷಿಯನ್ನು ಕಲ್ತ್ಕೊಳ್ಳಿ ಅಂತ, ಅಂದರೆ ಕೃಷಿ ವಿಜ್ಞಾನಿಗಳ ಜೊತೆ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಗಳ ಜೊತೆ ಬೇಸಾಯವನ್ನು ಕಲೀಲಿ ಅಂತ. ಈಗ ನಿಜವಾಗಲೂ ಕಲಿಕೆಯ ಸಮಯ, ಬರ ಎದುರಿಸೋದಕ್ಕೆ ನೀವು ಕೂಡ ಕಷ್ಟಪಡ್ತಾ ಇದ್ದೀರಿ. ಈಗ ನಿಮ್ಮ ಜೊತೆ ಸೇರ್ಕೊಂಡ್ರೆ ನಮ್ಮ ರೈತರು ಅಂದರೆ ಅವರು ಬೆಳೆ ಬೆಳೆಯೋ ಹಂತದ ಪೂರ್ತಿ ಈಗ ಏನು ಆಗಸ್ಟ್ 15 ನಂತರದಿಂದ ಮುಂದಿನ ಅಕ್ಟೋಬರ್ವರೆಗೆ ಏನೇನು ತಾಂತ್ರಿಕತೆಗಳನ್ನು ಕಲಿಸ್ಕೊಡ್ತೀರಿ ನೀವು ಅವ್ರಿಗೆ?
1: ಈಗ ಮೊದಲನೇದಾಗಿ ನಾವು ಈಗ ಭತ್ತದಲ್ಲಿ ಒಣನೀರ ಬಿತ್ತನೆ ಮತ್ತು ಹಸಿ ನೀರ ಬಿತ್ತನೆ ಅಂದರೆ ಡ್ರಮ್ ಶೀಡರ್ ಮುಖಾಂತರ ನೇರ ಬಿತ್ತನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಇಟ್ಟುಕೊಳ್ತಾ ಇದ್ದೀವಿ ಸರ್. ಸೊ ಮುಂದಿನ ವಾರದಿಂದ ಶುರುವಾಗುತ್ತೆ. ಸೊ ರೈತ ಬಾಂಧವರು ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು. ಸೊ ನೇರ ಬಿತ್ತನೆಯನ್ನು ಮಾಡಿದ ನಂತರ ನಾವು ಆವಾಗಲೇ ಹೇಳಿದಾಗೆ ಕಳೆಗಳ ಒಂದು ನಿಯಂತ್ರಣೆಯನ್ನು ಮಾಡಬೇಕಾಗುತ್ತೆ. ಸೊ ಕಳೆಗಳ ನಿಯಂತ್ರಣವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ಅದರ ಒಂದು ಉಪಯೋಗವನ್ನು ಕೂಡ ರೈತ ಬಾಂಧವರು ಪಡ್ಕೊಳ್ಬೋದು. ಸೊ ಅದಲ್ಲದೆ ಬೀಜವನ್ನು ಹದಗೊಳಿಸ್ತಕ್ಕಂಥದ್ದು, ಸೊ ಮತ್ತು ಏನು ಯಂತ್ರಚಾಲಿತ ನಾಟಿ ಪದ್ಧತಿಯನ್ನು ಮಾಡ್ತಕ್ಕಂಥದ್ದು, ಮತ್ತು ಈ ಒಂದು ಪೋಷಕಾಂಶಗಳನ್ನು ಸಿಂಪರಣೆಯನ್ನು ಮಾಡ್ತಕ್ಕಂಥದ್ದು, ಎಸ್ಪೆಷಲಿ ಡ್ರೋನ್ಗಳನ್ನು ಉಪಯೋಗ ಮಾಡಿಕೊಂಡು ಪೋಷಕಾಂಶಗಳನ್ನು ಸಿಂಪರಣೆಯನ್ನು ಮಾಡ್ತಕ್ಕಂಥದ್ದು. ಸೊ ಇವೆಲ್ಲರ ಒಂದು ಪ್ರಾತ್ಯಕ್ಷಿಕೆ ನಮ್ಮಲ್ಲಿ ಇರ್ತದೆ. ಸೊ ನಮ್ಮಲ್ಲಿ ಪ್ರತಿ ವಾರವೂ ಕೂಡ ಬೇರೆ ಬೇರೆ ಒಂದು ಬೇಸಾಯದ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅನ್ಕೊಳ್ತಾ ಇರ್ತೀವಿ. ಸೊ ರೈತ ಬಾಂಧವರು ನಮ್ಮಲ್ಲಿ ಭೇಟಿ ನೀಡಿದರೆ ಸೊ ಅದರ ಸದುಪಯೋಗವನ್ನು ಪಡ್ಕೊಳ್ಬೋದಾಗಿದೆ.
0: ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದರೆ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ನಿಮ್ಮ ಜೊತೆನೆ ಕಲ್ತ್ಕೊಂಡು ಅದನ್ನು ಅವರ ಜಮೀನಿನಲ್ಲಿ ಅಳವಡಿಸ್ಕೋಬೋದು ಅಲ್ವೇ?
1: ಹೌದು ಹೌದು ಸರ್, ಹೌದು ಸರ್.
0: ಹಾಂ ಹಾಂ, ಇನ್ನೇನಾದರೂ ಮಂಡ್ಯ ಜಿಲ್ಲೆಯ ರೈತ ಬಾಂಧವರಿಗೆ ತಾವು ಸಲಹೆ ಕೊಡೋದು ಇದೆಯಾ?
1: ನಮ್ಮಲ್ಲಿ ನಾನು ರೈತ ಬಾಂಧವರಿಗೆ ಸಲಹೆ ಕೊಡೋದು ಏನಂದರೆ, ಎಸ್ಪೆಷಲಿ ನಮ್ಮಲ್ಲಿ ಕಬ್ಬು ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆ. ಸೊ ಕಬ್ಬನ್ನು ಬೆಳೆಬೇಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಬಟ್ ಬೆಳೀತಕ್ಕಂಥ ವಿಸ್ತೀರ್ಣವನ್ನು ಕಡಿಮೆ ಮಾಡಿ. ಸೊ ಈಗ 2 ಎಕರೆ ಬೆಳೀತಾ ಇರ್ತಕ್ಕಂಥ ರೈತ 2 ಎಕರೆನಲ್ಲಿ ಪ್ರತಿ ಎಕರೆಗೆ 40 ಟನ್ನಂತೆ 80 ಟನ್ ಬೆಳೆಯೋದ್ರ ಬದಲಾಗಿ 1 ಎಕರೆನಲ್ಲೇ 100 ಟನ್ನು ಕಬ್ಬನ್ನು ಬೆಳೆಯೋದ್ರ ಕಡೆ ಗಮನವನ್ನು ಕೊಡಬೇಕಾಗತ್ತೆ. ಸೊ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಆಲ್ರೆಡಿ 100, 120, 130 ಟನ್ನು ಇಳುವರಿಯನ್ನು ದಾಖಲಿಸ್ತಾರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿ ನಮ್ಮಲ್ಲೂ ಕೂಡ ಮಂಡ್ಯದಲ್ಲೂ ನಮ್ಮ VCF 517 ಏನು ತಳಿ ಬಿಡುಗಡೆ ಆಯಿತು, ಪ್ರಾರಂಭದ ದಿನಗಳಲ್ಲಿ 125, 130 ಟನ್ ಕಬ್ಬನ್ನು ನಮ್ಮಲ್ಲೂ ಕೂಡ ಬೆಳೆದಿದ್ದಾರೆ. ಸೊ ಬಟ್ ಇತ್ತೀಚಿನ ವರ್ಷಗಳಲ್ಲಿ ಕಬ್ಬಿನ ಇಳುವರಿ ತುಂಬ ಕಡಿಮೆ ಆಗ್ತಿದೆ. ಸೊ ಹಾಗಾಗಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದಷ್ಟೇ, ವಿಸ್ತೀರ್ಣವನ್ನು ಕಡಿಮೆ ಮಾಡಿ 2 ಎಕರೆ ಬದಲಾಗಿ 1 ಎಕರೆಯಲ್ಲೇ ಬೆಳೀರಿ. ಆದರೆ ಅಲ್ಲಿ 2 ಎಕರೆಗೆ 100 ಟನ್ ತೆಗಿತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ 1 ಎಕರೆಗೆ 100 ಟನ್ನನ್ನು ತೆಗೆದಾಗ ಏನಾಗುತ್ತೆ, ನಮಗೆ ನೀರಿನ ಉಳಿತಾಯ, ಶ್ರಮದ ಉಳಿತಾಯ, ಎಲ್ಲ ಪೋಷಕಾಂಶಗಳ ಉಳಿತಾಯ, ಎಲ್ಲವನ್ನು ಉಳಿತಾಯ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ರೈತರು ಆದಷ್ಟು ಏನು ನಮ್ಮ ಒಂದು VC Forum ಮಂಡ್ಯಕ್ಕೆ ಭೇಟಿ ನೀಡಿ ತಾಂತ್ರಿಕತೆಗಳನ್ನು ತೆಗೆದುಕೊಳ್ಳಿ. ಸೊ ಮಿನಿಮಮ್ 100 ಟನ್ನು ಪ್ರತಿ ಎಕರೆಗೆ ಕಬ್ಬನ್ನು ಬೆಳೆದಿರೋ ಕಡೆ ಗಮನವನ್ನು ಕೊಡಬೇಕು. ಸೊ ಮತ್ತು ಭತ್ತದ ವಿಸ್ತೀರ್ಣ ಕೂಡ ಅಷ್ಟೇ, ನಮ್ಮಲ್ಲಿ ಏನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಭತ್ತವನ್ನು ಬೆಳೀತಿದ್ದೋ ಮುಂದಿನ ದಿನಗಳಲ್ಲಿ ಇದು ತುಂಬ ಕಷ್ಟ ಆಗುತ್ತೆ. ಸೊ ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಇರೋದ್ರಿಂದ ಕಷ್ಟ ಆಗುತ್ತೆ. ಸೊ ಹಾಗಾಗಿ ತಾಂತ್ರಿಕತೆಗಳಾದಂತಹ ನೇರ ಬಿತ್ತನೆ ಆಗಿರ್ಬೋದು ಅಥವಾ ನೀರನ್ನು ನಿಲ್ಲಿಸಿದ ಬದಲಾಗಿ ನಾವು ನೀರು ಒಣಗಿದ ನಂತರ ಇಂಗಿದ ನಂತರ ನೀರನ್ನು ಹಾಯಿಸ್ತಕ್ಕಂಥ ಪದ್ಧತಿಯಾಗಿರ್ಬೋದು, ಇಂಥ ಹೊಸ ಹೊಸ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ಏನಾಗುತ್ತೆ, ಸೊ ನಾವು ನೀರಿನ ಉಳಿತಾಯ ಕಡಿಮೆ ಮಾಡ್ಬೋದು, ಅಟ್ ದಿ ಸೇಮ್ ಟೈಮ್ ನಾವು ಇಳುವರಿ ಮಟ್ಟವನ್ನು ಕೂಡ ಕಾಪಾಡ್ಕೊಂಡು ಹೋಗ್ಬೋದು ಅಂತಕ್ಕಂಥ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಸೊ ಅದೇ ರೀತಿ ಬೇರೆ ಕಡೆ ಬೇರೆ ಆಲ್ಟರ್ನೇಟಿವ್ ಪರ್ಯಾಯ ಬೆಳೆಗಳನ್ನು ಕೂಡ ರೈತ ಬಂದವರು ಹಾಕ್ಕೊಳ್ಬೇಕು. ಸೊ ನಮ್ಮಲ್ಲಿ ಮುಸ್ಕಿನ ಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಮತ್ತು ದ್ವಿದಳ ಧಾನ್ಯ ಎಣ್ಣೆಕಾಳು ಬೆಳೆಗಳಿಗೆ ಭಾಳಷ್ಟು ಬೇಡಿಕೆ ಇದೆ. ಸೊ ಹಾಗಾಗಿ ರೈತ ಬಂದವರು ಆದಷ್ಟು ಪರ್ಯಾಯ ಬೆಳೆಗಳನ್ನು, ಭತ್ತ ಮತ್ತು ಕಬ್ಬಿಗೆ ಪರ್ಯಾಯ ಬೆಳೆಗಳನ್ನು ಬೆಳೆಯೋದ್ರ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
3: ಇದೇ ತಿಂಗಳ 24ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
2: ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಟಿಕೆ ಕೊಪ್ಪಲು ಗ್ರಾಮದ ಕೆಎಸ್ ಹಿರಣ್ಣಯ್ಯ ಹಾಗೂ ಆರ್ಟಿ ರುಕ್ಮಿಣಿ ದಂಪತಿಗಳ ಜಮೀನಿನಲ್ಲಿ.
4: ನಾನು ಕೆಎಸ್ ಹಿರಣ್ಣಯ್ಯ.
5: ನಾನು ಆರ್ಟಿ ರುಕ್ಮಿಣಿ.
4: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡುತ್ತಿದ್ದೇವೆ.
5: ಎಲ್ಲರೂ ತಪ್ಪದೇ ಬನ್ನಿ.

0: ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಸಂಪೂರ್ಣ ರೇಷ್ಮೆ ಕೃಷಿ ತಾಂತ್ರಿಕತೆಗಳ ಪ್ರದರ್ಶನ ಏರ್ಪಾಡಾಗಿದೆ.
1: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
0: ವಿಜ್ಞಾನಿಗಳೊಂದಿಗೆ ಸಂವಾದ,
1: ಕೃಷಿ ಪ್ರಕಟಣೆಗಳ ಮಾರಾಟ,
0: ಸಾವಯವ ಹಾಗೂ ಜೈವಿಕ ಉತ್ಪನ್ನಗಳ ಪ್ರದರ್ಶನ ಈ ಬಾರಿಯ ವಿಶೇಷ.
1: ಬನ್ನಿ
0: ಭಾಗವಹಿಸಿ.
1: ಇದೇ ತಿಂಗಳ 24ರಂದು ಸೋಮವಾರ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಡಿಕೆ ಕೊಪ್ಪಲು ಗ್ರಾಮದಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳೆಗು.
2: ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ತಿಮ್ಮೇಗೌಡ್ರೆ.
3: ನನ್ನ ಮೊಬೈಲ್ ಸಂಖ್ಯೆ 9972760666.
2: ಇನ್ನೊಮ್ಮೆ
3: 9972760666.
2: ಇನ್ನೂ ಒಂದ್ಸರಿ ಹೇಳ್ಬಿಡಿ.
3: 9972760660666.
2: ಒಳ್ಳೆಯದು ಡಾಕ್ಟರ್ ತಿಮ್ಮೇಗೌಡ್ರೆ. ಇದುವರೆಗೂ ಮಂಡ್ಯ ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೂಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ.
3: ನಮಸ್ಕಾರ ಸರ್.
4: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಇದುವರೆಗೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗೆ ಮಂಡ್ಯ ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆಯನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೈಸೂರು ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಂ ಸುನಿಲ್ ಅವರೊಂದಿಗೆ ಸಂದರ್ಶನವಿದೆ.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಆರ್ ಲೋಕೇಶ್ವರಿ.

0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
1: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
7: ಕೇಳುಗರೆ, ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮಿತ ಇಂಗಾಲ ಕೃಷಿ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಬಿಡದಿಯ ಸೀಕ್ರೆಟ್ ಸಂಸ್ಥೆಯ ನಿರ್ದೇಶಕರಾದ ಮೇರಿ ಫಿಲೋಮಿನಾ ಮತ್ತು ಯೋಜನಾಧಿಕಾರಿ ರೀಟಾ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆಗೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ವಾರ್ತೆಗಳ ವಿವರ. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200ಕ್ಕೂ ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವೆಚ್ಚದಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ದ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ, ಪಾಕಿಸ್ತಾನ ಶಸ್ತಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿ ಕ್ಯಾಮರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಅನುಪಾಲನೆ ಮಾಡುವಂತೆ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಗೌಪ್ಯ ಕಾರ್ಯಾಚರಣೆ ವಿನ್ಯಾಸ, ಪ್ರತ್ಯೇಕತಾ ಕೊಠಡಿ ಸೇರಿದಂತೆ ಎಲ್ಲ ನವೀಕರಣ ಪ್ರಕ್ರಿಯೆಗಳನ್ನು ಸಮರೋಪಾದಿಯಲ್ಲಿ ಪೂರ್ತಿಗೊಳಿಸಿ ಅನುಷ್ಠಾನಗೊಳಿಸಬೇಕೆಂದು ಸೂಚಿಸಿದರು. ಎಲ್ಲ ಪರೀಕ್ಷಾ ಪ್ರಕ್ರಿಯೆಗಳ ಪರಿಪೂರ್ಣ ಪರಿಶೋಧನೆ ನಡೆಸಿ ಸರಿಪಡಿಸಲು ಕೈಗೊಳ್ಳಲಾದ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸಲು ಎನ್ಟಿಎಗೆ ಸಚಿವರು ನಿರ್ದೇಶಿಸಿದರು. ಸಂಪೂರ್ಣ ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಎನ್ಟಿಎ ಕೈಗೊಂಡ ಕ್ರಮಗಳನ್ನು ಅಧಿಕಾರಿಗಳು ಸಚಿವರಿಗೆ ವಿವರಿಸಿದರು. 50ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಎನ್ಟಿಎಯಿಂದ ತೆಗೆದುಹಾಕಲಾಗಿದೆ. ವೃತ್ತಿಪರ ನಾಯಕತ್ವದ 10 ಸ್ಥಾನಗಳಿಗಾಗಿ ಜಾಹೀರಾತು ಹೊರಡಿಸಲಾಗಿದ್ದು ಸದ್ಯದಲ್ಲಿ ಭರ್ತಿ ಪ್ರಕ್ರಿಯೆ ನಡೆಯಲಿದೆ. ಸೈಬರ್ ಭದ್ರತೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಾಗೂ ಇತರ ವಿಶೇಷ ವಲಯಗಳಿಗೆ ಸಂಬಂಧಿಸಿದಂತೆ ಖಾಸಗಿ ಕ್ಷೇತ್ರದ ವಿಷಯ ತಜ್ಞರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಹಾಗೂ ಎನ್ಟಿಎ ಮಹಾನಿರ್ದೇಶಕರು ಮತ್ತು ಇತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹೊಸ ರಾಷ್ಟೀಯ ಪದಾಧಿಕಾರಿಗಳ ತಂಡ ಪ್ರಕಟಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಹೊಸ ತಂಡದ ಸದಸ್ಯರ ಹೆಸರುಗಳನ್ನು ಘೋಷಿಸಿದ್ದಾರೆ. ವಸುಂಧರಾ ರಾಜೇ ಸಿಂಧಿಯಾ, ತಿರತ್ ಸಿಂಗ್ ರಾವತ್, ರಾಮ್ ಮಾಧವ್, ಬೈಜಯಂತ್ ಜೆ ಪಾಂಡಾ, ಸರ್ದಾರ್ ಮನ್ಪ್ರೀತ್ ಸಿಂಗ್ ಬಾದಲ್ ಮತ್ತು

0: ರೇಖಾ ವರ್ಮಾ ಸೇರಿದಂತೆ ಒಟ್ಟು 13 ರಾಷ್ಟೀಯ ಉಪಾಧ್ಯಕ್ಷರನ್ನು ನೇಮಿಸಲಾಗಿದೆ. ಕೇಂದ್ರ ಸಚಿವ ಹಾಗೂ ಬಿಜೆಪಿ ನಾಯಕ ಪಿಯೂಷ್ ಗೋಯಲ್ ರಾಷ್ಟೀಯ ಖಜಾಂಚಿಯಾಗಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನು ಸಂಘಟನಾ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಿನೋದ್ ತಾವ್ಡೆ, ಸುನಿಲ್ ಬನ್ಸಾಲ್, ಸ್ಮೃತಿ ಇರಾನಿ, ಬಿಪ್ಲಬ್ ಕುಮಾರ್ ದೇವ್ ಸೇರಿದಂತೆ 8 ಧುರೀಣರನ್ನು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಿಸಲಾಗಿದೆ. ಪಕ್ಷದ ವಿವಿಧ ಮೋರ್ಚಾಗಳಿಗಾಗಿ ಹೊಸ ಮುಖ್ಯಸ್ಥರನ್ನು ಪ್ರಕಟಿಸಲಾಗಿದೆ. ಯುವ ಮೋರ್ಚಾ ಅಧ್ಯಕ್ಷರಾಗಿ ಡಾ ಹೇಮಾಂಗ್ ಜೋಶಿ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ರೂಪ್ಕುಮಾರಿ ಚೌಧರಿ ಹಾಗೂ ಕಿಸಾನ್ ಮೋರ್ಚಾ ಅಧ್ಯಕ್ಷರಾಗಿ ಬನ್ಸಿಲಾಲ್ ಗುರ್ಜಾರ್ ನೇಮಕಗೊಂಡಿದ್ದಾರೆ. ಬಿಜೆಪಿ ಹಿರಿಯ ಧುರೀಣ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ರಾಷ್ಟೀಯ ಪದಾಧಿಕಾರಿ ಹುದ್ದೆಗಳಿಗಾಗಿ ಹೊಸದಾಗಿ ನೇಮಕಗೊಂಡವರನ್ನು ಅಭಿನಂದಿಸಿದ್ದಾರೆ. ಹೊಸ ತಂಡ ಸಾಂಸ್ಥಿಕ ಅನುಭವವನ್ನು ಒಟ್ಟುಗೂಡಿಸಿ ಹೊಸ ಶಕ್ತಿ ಹಾಗೂ ತಳಮಟ್ಟದ ಸಂಪರ್ಕವನ್ನು ತರಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪಕ್ಷವನ್ನು ಬಲಪಡಿಸಲು ಹಾಗೂ ಸಾರ್ವಜನಿಕ ಸೇವೆಯತ್ತ ಗಮನ ಕೇಂದ್ರೀಕರಿಸುವ ಮೂಲಕ ಪದಾಧಿಕಾರಿಗಳು ಉತ್ತಮ ಕೊಡುಗೆ ನೀಡುವರೆಂದು ಪ್ರಧಾನಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿರುವ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತನ್ನ ವಾಣಿಜ್ಯ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ. ನಾಗರಿಕ ವಿಮಾನಯಾನ ಖಾತೆ ಸಚಿವ ಕೆ ರಾಮಮೋಹನ್ ನಾಯ್ಡು ಸಮ್ಮುಖದಲ್ಲಿ ವಾಣಿಜ್ಯ ಕಾರ್ಯಾಚರಣೆ ಉದ್ಘಾಟನೆ ನೆರವೇರಿತು. ಸುಮಾರು 3,800 ಮೀಟರ್ ರನ್ವೇ ಹೊಂದಿರುವ ಈ ವಿಮಾನ ನಿಲ್ದಾಣ ಆರಂಭಿಕವಾಗಿ ವಾರ್ಷಿಕ 60 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 231 ಅರ್ಜಿಗಳಿಗೆ ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ ಅನುಮೋದನೆ ನೀಡಲಾಗಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಒಟ್ಟು 10 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದು ತಯಾರಿಕಾ ಘಟಕಗಳಿಂದ 9,500 ಅಧಿಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನ ಭಾಷಣದಲ್ಲಿ ನೀಡಿದ ಶಕ್ತಿಯ ಸಪ್ತಧಾರ ಪರಿಕಲ್ಪನೆ ದೇಶದ ಗ್ರಾಮೀಣ ಮತ್ತು ಕೃಷಿ ವಲಯಕ್ಕೆ ದಿಕ್ಸೂಚಿಯಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಜನಕೇಂದ್ರಿತ ಕಾರ್ಯಕ್ರಮಗಳ ನಿರೂಪಣೆ ಹಾಗೂ ಪಾರದರ್ಶಕ ಪರಿಣಾಮಕಾರಿ ಜಾರಿ ಮೂಲಕ ಈ ದೂರದೃಷ್ಟಿಯನ್ನು ಸಾಕಾರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ನವದೆಹಲಿಯ ಪೂಸಾ ಆವರಣದಲ್ಲಿ ಆಯೋಜಿಸಲಾಗಿರುವ ಶಕ್ತಿಯ ಸಪ್ತಧಾರ ಸಂಕಲ್ಪ ಕಾರ್ಯಕ್ರಮ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ನಡೆಯಲಿದೆ. 2047 ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ದಿಸೆಯಲ್ಲಿ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ವಲಯಕ್ಕಾಗಿ ಮಾರ್ಗನಕ್ಷೆ ರೂಪಿಸುವುದು ಈ ಸಭೆಯ ಉದ್ದೇಶವಾಗಿದೆ. ಪ್ರಗತಿಪರ ರೈತರು, ಲಖಪತಿ ದೀದಿಗಳು, ಕೃಷಿ ರಫ್ತುದಾರರು ಹಾಗೂ ಆಹಾರ ಸಂರಕ್ಷಣೆಯಲ್ಲಿ ತೊಡಗಿರುವವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಹಾಗೂ ಪಿಂಚಣಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿಂದು 2026 ಸಾಲಿನ ಅನುಭವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪಾಸ್ಪೋರ್ಟ್ ಸೇವಾ ಕೇಂದ್ರ, ಹೊಸ ನಿಯಮಾವಳಿಗಳ ನಿರೂಪಣೆ, ಆಡಳಿತ ಮತ್ತು ಖಾತೆ ನಿರ್ವಹಣೆಗಳಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮೊದಲಾದ ಸರ್ಕಾರಿ ಯೋಜನೆಗಳ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಿದ ಕಾರ್ಯಗಳಿಗಾಗಿ ಈ ಪುರಸ್ಕಾರಗಳನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರಿ ನೌಕರರು, ಸರ್ಕಾರಿ ಸ್ವಾಮ್ಯದ 12 ಬ್ಯಾಂಕ್ಗಳು ಹಾಗೂ ಉದ್ದಿಮೆಗಳ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ತಮ್ಮ ಅನುಭವ ಹಂಚಿಕೊಳ್ಳಲು ಅನುಭವ ವೇದಿಕೆ ರೂಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಚಿವರು ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟವ್ಯಾಪಿ ಡಿಜಿಟಲ್ ಜೀವಿತ ಪ್ರಮಾಣಪತ್ರ ಆಂದೋಲನ 5 ನಿಯಮಾವಳಿಗಳನ್ನು ಬಿಡುಗಡೆ ಮಾಡಿದರು. ಮುಂಬರುವ 2027 ಜನಗಣತಿ ಅಂಗವಾಗಿ ಜಮ್ಮು ಮತ್ತು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಇಂದು ಡಿಜಿಟಲ್ ಸ್ವಗಣತಿ ಪ್ರಕ್ರಿಯೆ ಆರಂಭವಾಯಿತು. ಜಮ್ಮು, ಶ್ರೀನಗರ, ಸಾಂಬಾ ಮತ್ತು ರಜೌರಿ ಹೊರತುಪಡಿಸಿ ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳಲ್ಲಿ ಈ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಮುಖ್ಯ ಪ್ರಧಾನ ಜನಗಣತಿ ಅಧಿಕಾರಿ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆರಂಭವಾದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ

ದಿನವಾದ ಇಂದು ಭಾರತದ ಬೌಲರ್ಗಳು ಶ್ರೀಲಂಕಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 284 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ಆಧಾರದ ಮೇಲೆ 128 ರನ್ಗಳ ಮುನ್ನಡೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಸಮಯ ಸರಿಯಾಗಿ 7:45. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಮುಸ್ಸಂಜೆ ಮಾತು ಚಿತ್ರದ ಗೀತೆ. ಸಾಹಿತ್ಯ ರಾಮನಾರಾಯಣ್, ಸಂಗೀತ ಸಂಯೋಜನೆ ವಿ ಶ್ರೀಧರ್.

ಬಿಜೆಪಿ ಜೆಡಿಎಸ್ ಸದಸ್ಯರು ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದರು. ಇನ್ನೊಂದೆಡೆ ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷಗಳು ಪಟ್ಟು ಹಿಡಿದವು. ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಎನ್ಕೌಂಟರ್ನಂತಹ ಗಂಭೀರ ಪ್ರಕರಣದ ಬಗ್ಗೆ ಸರ್ಕಾರ ಸ್ವಯಂ ಪ್ರೇರಿತ ಹೇಳಿಕೆ ನೀಡಬೇಕಿತ್ತೆಂದು ಆರ್ ಅಶೋಕ ಆಗ್ರಹಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಕೂಡ ಈ ಘಟನೆಯನ್ನು ಖಂಡಿಸಿದ್ದು ತಮಿಳರಿಗೆ ರಕ್ಷಣೆ ಇಲ್ಲ ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾದ ವಿಚಾರವಲ್ಲ ಎಂದು ಹೇಳಿದರು. ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿ ಅರಣ್ಯ ಸಚಿವರು ಘಟನೆಯ ಕುರಿತು ಸ್ವಯಂ ಪ್ರೇರಿತ ಹೇಳಿಕೆ ನೀಡಬೇಕು ಎಂದು ಆಗ್ರಹಿಸಿದರು. ಬಿಜೆಪಿ ಶಾಸಕ ಅರಗ ಜ್ಞಾನೇಂದ್ರ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಇದಕ್ಕೆ ಧ್ವನಿಗೂಡಿಸಿದರು. ಈ ವೇಳೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಮೊದಲು ಪ್ರಶ್ನೋತ್ತರ ಅವಧಿ ಮುಗಿಯಲಿ, ಬಳಿಕ ಸಚಿವರು ಹೇಳಿಕೆ ನೀಡಲಿದ್ದಾರೆ ಎಂದು ತಿಳಿಸಿದರು. ವಿಪಕ್ಷದವರು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಈ ರೀತಿ ಚರ್ಚೆ ನಡೆಸುವುದು ಸರಿಯಲ್ಲ, ಕಲಾಪವನ್ನು ನಿಯಮಾನುಸಾರ ನಡೆಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ಮೃತಪಟ್ಟವರ ಕುಟುಂಬಗಳ ಬಗ್ಗೆ ಸರ್ಕಾರಕ್ಕೂ ಅನುಕಂಪವಿದೆ, ಸರ್ಕಾರ ಉತ್ತರ ನೀಡಲು ಸಿದ್ದವಿದೆ, ಆದರೆ ಯಾವುದೇ ನೋಟಿಸ್ ಇಲ್ಲದೆ ಏಕಾಏಕಿ ವಿಷಯ ಪ್ರಸ್ತಾಪಿಸುವುದು ಸರಿಯಲ್ಲ, ಮೊದಲು ಪ್ರಶ್ನೋತ್ತರ ಅವಧಿ ನಡೆಯಲಿ ಎಂದು ಹೇಳಿದರು. ಈ ವೇಳೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸದನಕ್ಕೆ ಆಗಮಿಸಿದರು. ಸಚಿವರು ಉತ್ತರ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಪಟ್ಟು ಹಿಡಿದರು. ಘಟನೆ ಕುರಿತಂತೆ ರಾಮಲಿಂಗಾರೆಡ್ಡಿ ಹೇಳಿಕೆ ನೀಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾರಿಗೂ ಜೀವಹಾನಿ ಮಾಡುವ ಉದ್ದೇಶ ಇರಲಿಲ್ಲ, ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಲಾಗಿದೆ ಎಂದು ಸಮರ್ಥಿಸಿಕೊಂಡರು. ಸಚಿವರ ಹೇಳಿಕೆಯ ಬಳಿಕ ಪ್ರತಿಪಕ್ಷ ನಾಯಕರು ಸ್ಪಷ್ಟನೆ ಕೇಳಲು ಮುಂದಾದಾಗ ಆಡಳಿತ ಪಕ್ಷದ ಸಚಿವರು ನಿಯಮಗಳ ವಿಚಾರವನ್ನು ಮುಂದಿಟ್ಟರು. ಸಭಾಧ್ಯಕ್ಷರ ಅನುಮತಿಯ ಬಳಿಕ ಸಚಿವರು ಹೇಳಿಕೆ ನೀಡಬಹುದು, ಹೇಳಿಕೆಯ ಮೇಲೆ ಚರ್ಚೆಗೆ ಅವಕಾಶವಿಲ್ಲ, ಸಾರ್ವಜನಿಕ ಮಹತ್ವದ ವಿಚಾರವಾಗಿದ್ದರೆ ಸ್ಪಷ್ಟನೆಗಳನ್ನು ಮಾತ್ರ ಕೇಳಬಹುದು ಎಂದು ವಾದಿಸಿದರು. ಇದಕ್ಕೆ ಪ್ರತಿಪಕ್ಷದ ನಾಯಕರು, ನಾವು ಚರ್ಚೆ ನಡೆಸುತ್ತಿಲ್ಲ, ಕೇವಲ ಸ್ಪಷ್ಟನೆಗಳನ್ನು ಕೇಳುತ್ತಿದ್ದೇವೆ.

ಎಂದು ತಿಳಿಸಿದರು. ಘಟನೆಯ ಬಳಿಕ ಕೆಲವು ದುಷ್ಕರ್ಮಿಗಳು 7 ಬೇಟೆ ಶಿಬಿರಗಳು ಹಾಗೂ 9 ವಸತಿ ಗೃಹಗಳಿಗೆ ಹಾನಿ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ನಷ್ಟ ಉಂಟಾಗಿದ್ದು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಪ್ರಕರಣವನ್ನು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಲಾಗಿದೆ. ತನಿಖೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಯಾವುದೇ ಲೋಪ ಕಂಡುಬಂದರೆ ಅವರ ವಿರುದ್ದವೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವ ರಾಮಲಿಂಗಾರೆಡ್ಡಿ ಸದನದಲ್ಲಿ ಭರವಸೆ ನೀಡಿದ್ದಾರೆ. ಈ ನಡುವೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಪಕ್ಷಗಳು ವಿಧಾನಸಭೆಯಲ್ಲಿ ಘೋಷಣೆ ಕೂಗುತ್ತಾ ಆಗ್ರಹಿಸಿದ್ದರಿಂದ ಗದ್ದಲ ಉಂಟಾಗಿ ಕಲಾಪವನ್ನು ಕೆಲಕಾಲ ಮುಂದೂಡಿದ ಪ್ರಸಂಗವೂ ಜರುಗಿತು. ಭೋಜನ ವಿರಾಮದ ನಂತರ ಮುಂದೂಡಲ್ಪಟ್ಟ ಸದನ ಮತ್ತೆ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಸಮರ್ಪಕವಾದ ಉತ್ತರ ನೀಡಲು ಸಿದ್ದವಿದೆ. ನೀವು ಮೊದಲು ನೋಟಿಸ್ ಕೊಡಿ, ಅದರ ಮೇಲೆ ಸಭಾಧ್ಯಕ್ಷರು ಏನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ತೀರ್ಮಾನ ಮಾಡುತ್ತಾರೆ. ಸದನವು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡಿ ಎಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಸಾಕಷ್ಟು ಪ್ರಚಲಿತ ಸಮಸ್ಯೆಗಳಿದ್ದು ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಪ್ರತಿಪಕ್ಷಗಳು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಸದನವನ್ನು ಮತ್ತೆ ಕೆಲಕಾಲ ಮುಂದೂಡಿದರು. ಪುನಃ ಸದನ ಸೇರಿದಾಗ ಅದೇ ವಿಷಯವನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷದ ಸದಸ್ಯರು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಸದಸ್ಯರ ಗದ್ದಲದ ನಡುವೆ ಸಭಾಧ್ಯಕ್ಷರು ಕಾಗದ ಪತ್ರಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚನೆ ನೀಡಿದರು. ಬಳಿಕ ಕಲಾಪವನ್ನು ಸಭಾಧ್ಯಕ್ಷರು ನಾಳೆಗೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ತಿನ ಮುಂಗಾರು ಅಧಿವೇಶನದ 3ನೇ ದಿನವಾದ ಇಂದು ವಿಧಾನಸಭೆ ವಿಪಕ್ಷಗಳ ಗದ್ದಲ, ಕಲಾಪ ಮುಂದೂಡಿಕೆ ಹಾಗೂ ಪ್ರಶ್ನೋತ್ತರ ಪ್ರಕ್ರಿಯೆಗೆ ಸಾಕ್ಷಿಯಾಯಿತು. ವಿಧಾನ ಪರಿಷತ್ತಿನ ಕಾರ್ಯಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿಷಯ ಪ್ರಸ್ತಾಪಿಸಿದ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹನೂರು ತಾಲೂಕಿನಲ್ಲಿ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ 3 ಮೃತಪಟ್ಟಿದ್ದಾರೆ. ಇದು ಸರ್ಕಾರಿ ಪ್ರಾಯೋಜಿತ ಕೃತ್ಯ, ಇದಕ್ಕೆ ಯಾರು ಹೊಣೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಆಗ ಸಭಾಪತಿ ಸದನದ ನಿಯಮದಂತೆ ಮೊದಲು ಪ್ರಶ್ನೋತ್ತರ ಕಲಾಪ ಮುಗಿಯಲಿ, ಮೊದಲು ಸದನ ನಡೆಯಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಇದಕ್ಕೆ ಒಪ್ಪದ ಛಲವಾದಿ ನಾರಾಯಣಸ್ವಾಮಿ, ಪ್ರಕರಣ ಗಂಭೀರವಾಗಿದ್ದರೂ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿ ಮುಚ್ಚಿಹಾಕುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆಯಿತು. ಸರ್ಕಾರದ ಪರವಾಗಿ ಸಚಿವರಾದ ಶಿವರಾಜ್ ತಂಗಡಗಿ, ಯುಟಿ ಖಾದರ್, ರಾಯರೆಡ್ಡಿ, ಯತೀಂದ್ರ ಮಾತನಾಡಿದರು. ಪ್ರತಿಪಕ್ಷಗಳ ಸಾಲಿನಿಂದ ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್, ಭೋಜೇಗೌಡ, ಶರವಣ ಮತ್ತಿತರರು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಧಾನದ ಸಭೆ ಬಳಿಕ ಕಲಾಪ ಆರಂಭವಾಗುತ್ತಿದ್ದಂತೆ ಬಿಜೆಪಿ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ, ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಬೇಕೆಂದು ಒತ್ತಾಯಿಸಿ ಪ್ರತಿಭಟಿಸಿದರು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ನಾಗೇಂದ್ರ ವಿರುದ್ದ ತನಿಖೆ ನಡೆದು ಆರೋಪ ಪಟ್ಟಿಯು ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಪಡೆಯಲೇಬೇಕು ಎಂದು ವಿಪಕ್ಷ ಸದಸ್ಯರು ಪಟ್ಟು ಹಿಡಿದು ಘೋಷಣೆ ಕೂಗಿದರು. ಈ ಹಂತದಲ್ಲಿ ಪೀಠದಿಂದ ಎದ್ದು ನಿಂತ ಸಭಾಪತಿ ಸಲೀಂ ಅಹಮದ್ ಅವರು ಯಾವುದೇ ಕಡತಕ್ಕೆ ಹೋಗುವುದಿಲ್ಲ ಎಂದು ಗದ್ದಲದಲ್ಲಿಯೇ ಪ್ರಶ್ನೋತ್ತರ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಭೋಜನ ವಿರಾಮದ ನಂತರ ಸದನ ಆರಂಭಗೊಳ್ಳುತ್ತಿದ್ದಂತೆ ಮತ್ತೆ ಬಿಜೆಪಿ ಸದಸ್ಯರು ಪ್ರತಿಭಟನೆಗೆ ಮುಂದಾದರು. ಆಗ ಸಭಾಪತಿ ಸಲೀಂ ಅಹಮದ್ ಅವರು, ಈಗಾಗಲೇ ತಮ್ಮ ಕೊಠಡಿಯಲ್ಲಿ ಸಭೆ ನಡೆಸಲಾಗಿದೆ, ಅಲ್ಲಿ ವಿಪಕ್ಷ ಸದಸ್ಯರು ಸದನ ನಡೆಸಲು ಅವಕಾಶ ಮಾಡಿಕೊಡುವುದಾಗಿ ಹೇಳಿದ್ದಾರೆ, ಈಗ ಮತ್ತೆ ಬದಲಾವಣೆ ಮಾಡಿರುವುದು ಸರಿಯಲ್ಲ, ಪೀಠಕ್ಕೆ ಗೌರವ ನೀಡಿ ಎಂದರು. ಹನೂರು ಗುಂಡಿನ ದಾಳಿ ಪ್ರಕರಣ ಸಂಬಂಧ ಮೇಲ್ಮನೆಯಲ್ಲಿ ಉತ್ತರ ನೀಡಿದ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು, ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಅದರ ವರದಿ ಬರಲಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಅವರ ವಿರುದ್ದವೂ ಕ್ರಮ ಕೈಗೊಳ್ಳಲಾಗುವುದು, ಮೃತರು ಬೇಟೆಗಾರರಾಗಿದ್ದರೆ ಅವರ ವಿರುದ್ದವೂ ಕಾನೂನು ಕ್ರಮ ಜರುಗಲಿ, ಪರಿಹಾರ ನೀಡುವ ಬಗ್ಗೆಯೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ.

ಈ ವೇಳೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಹತ್ತಿರದಿಂದ ಗುಂಡು ಹಾರಿಸಲಾಗಿದೆ, ಅಧಿಕಾರಿಗಳು ಅವರನ್ನು ಬಂಧಿಸಬಹುದಾಗಿತ್ತು, ಆದರೆ ಮೂವರನ್ನು ಸಾಯಿಸುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದರು. ಜೆಡಿಎಸ್ ಸದಸ್ಯ ಭೋಜೇಗೌಡ ಮಾತನಾಡಿ, ತಪ್ಪಿತಸ್ಥರ ಅರಣ್ಯ ಅಧಿಕಾರಿಗಳನ್ನು ಈ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು. ಬಳಿಕ ಈ ವಿಚಾರವಾಗಿ ಸಿಟಿ ರವಿ, ಪುಟ್ಟಣ್ಣ ಸೇರಿದಂತೆ ಆಡಳಿತ ಹಾಗೂ ಪಕ್ಷದ ಸದಸ್ಯರು ಮಾತನಾಡಿ, ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು. ಈ ಹಂತದಲ್ಲಿ ಬಿಜೆಪಿ ಸದಸ್ಯರು ನ್ಯಾಯಾಂಗ ತನಿಖೆ ನಡೆಸಲು ಆಗ್ರಹಿಸಿ ಘೋಷಣೆ ಕೂಗಿದಾಗ ಸದನದಲ್ಲಿ ಮತ್ತೆ ಗದ್ದಲದ ವಾತಾವರಣ ನಿರ್ಮಾಣಗೊಂಡಿತು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಸದನವನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಿದರು. ರಾಜ್ಯ ವಿಧಾನಮಂಡಲ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂದಿತು.

0: ಆಕಾಶವಾಣಿ ಮೈಸೂರು, ಸಮಯ ಸರಿಯಾಗಿ 8 ಗಂಟೆ. ಈಗ ಕೇಳಿ ಯುವವಾಣಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಯುವ ಸ್ನೇಹಿತರೆ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಯುವವಾಣಿಯಲ್ಲಿ ಮೈಸೂರಿನ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ನ ವಿದ್ಯಾರ್ಥಿಗಳಿಂದ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ.
1: ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶ್ರೋತೃಗಳಿಗೆ ಶುಭಾಶಯಗಳನ್ನು ಕೋರುತ್ತಾ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ ಮೈಸೂರು ಇದರ ವಿದ್ಯಾರ್ಥಿನಿಯರು ಇಂದು ಭಾರತ ಸ್ವಾತಂತ್ರ್ಯದ ವೀರ ಮಹಿಳೆಯರು ಎಂಬ ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವ ವಿದ್ಯಾರ್ಥಿನಿಯರು ಕುಮಾರಿ ಮೇಘನಾ, ಕುಮಾರಿ ಹೊನ್ನಿಕಾ, ಕುಮಾರಿ ನಿಶ್ಚಿತಾ, ಕುಮಾರಿ ಯಶಸ್ವಿನಿ, ಕುಮಾರಿ ಬೃಂದಾಶ್ರೀ, ಕುಮಾರಿ ಸಹನಾ ಹಾಗೂ ಶ್ರೀಮತಿ ಶರಣ್ಯ.
2: 1947 ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಘೋಷಿಸಲಾಯಿತು. ಆದ್ದರಿಂದ ಆಗಸ್ಟ್ 15 ನಮ್ಮ ಎಲ್ಲ ಭಾರತೀಯ ನಾಗರಿಕರಿಗೆ ಬಹಳ ಪ್ರಮುಖವಾದ ದಿನ.
3: ಹೌದು ಮೇಘನಾ, ನಮ್ಮ ದೇಶವನ್ನ ಹಲವಾರು ವಿದೇಶಿಯರು ಆಳಿದ್ರು. ಪೋರ್ಚುಗೀಸರು, ಗ್ರೀಕರು, ಡಚ್ಚರು, ಆಂಗ್ಲರು, ಇವರೆಲ್ಲರೂ ಭಾರತವನ್ನ ದಾಸತ್ವದಲ್ಲಿ ನರಳುವಂತೆ ಮಾಡಿದ್ರು.
4: ವ್ಯಾಪಾರಕ್ಕೆ ಅಂತ ಬಂದು ಇವರು ನಮ್ಮಲ್ಲೇ ನೆಲೆ ಊರಿ, ನಮ್ಮಲ್ಲೇ ಹುಡುಕು ಮೂಡಿಸಿ ತಮ್ಮ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದರು, ಅಲ್ವಾ ಹೊನ್ನಿಕಾ?
3: ಹೌದು ನಿಶ್ಚಿತ. ಈ ಎಲ್ಲಾ ವಿದೇಶಿಯರಲ್ಲಿ ಸತತ 200 ವರ್ಷಗಳ ಕಾಲ ಆಳ್ದೋರೇ ಆಂಗ್ಲರು, ನಮ್ಮನ್ನ ದಾಸತ್ವಕ್ಕೆ ನೂಗ್ದೋರೇ ಅವರು.
5: ಭಗತ್ ಸಿಂಗ್, ಲೋಕಮಾನ್ಯ ತಿಲಕ್, ಗಾಂಧೀಜಿ ಇಂತಹ ಹಲವಾರು ಮಹಾನ್ ನಾಯಕರು ತಮ್ಮ ರಕ್ತವನ್ನೇ ಹರಿಸಿ ನಮ್ಮನ್ನು ದಾಸದಿಂದ ಮುಕ್ತಗೊಳಿಸಿದ್ರು. ಬಾಲ್ಗಂಗಾಧರ್ ತಿಲಕರು ಹೇಳಿದ್ದೇನು ಗೊತ್ತಾ?
6: ಹಾ, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದರಲ್ವಾ ಯಶಸ್ವಿನಿ?
5: ಹಾಗೆಯೇ ಸುಭಾಷ್ ಚಂದ್ರ ಬೋಸ್, ನನಗೆ ನಿಮ್ಮ ರಕ್ತ ಕೊಡಿ, ನಿಮಗೆ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ ಎಂದಿದ್ರು.
2: ಇವರೆಲ್ಲರೂ ಸ್ವಾತಂತ್ರ್ಯದ ಮಹಾನ್ ನಾಯಕರಾದ್ರೆ ನಿಮಗೆಲ್ಲ ಗೊತ್ತಿರೋ ವೀರ ಮಹಿಳೆಯರ ಹೆಸರುಗಳನ್ನ ಹೇಳ್ತೀರಾ?
5: ಖಂಡಿತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಹೇಳ್ತಾ ಹೋದ್ರೆ ಇದಕ್ಕೆ ಕೊನೆನೇ ಇಲ್ಲ.
6: ಹೌದು ಯಶು, ಉಳ್ಳಾಳದ ಕರಾವಳಿಯ ತುಳುನಾಡಿನ ರಾಣಿ ಅಬ್ಬಕ್ಕ, ಪೋರ್ಚುಗೀಸರ ವಿರುದ್ಧ ಧೈರ್ಯದಿಂದ ಹೋರಾಡಿದ ತುಳುನಾಡಿನ ಮೊದಲ ರಾಣಿ, ಇದು ಗೊತ್ತಿತ್ತಾ?
2: ಹೌದು, ಇವರೆಲ್ಲರೂ ನಮ್ಮ

0: ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವೀರ ಮಹಿಳೆಯರೇ. ಆದರೆ ಇವರೊಂದಿಗೆ ಧೈರ್ಯ ಸಾಹಸ ತೋರಿದಂಥ ಇನ್ನೂ ಹಲವಾರು ಮಹಿಳೆಯರು ಇದ್ರು. ಇವತ್ತು ಅವರ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಕೇಳುಗರಿಗೂ ತಿಳಿಸಿಕೊಡೋಣ.
1: ಖಂಡಿತ ಮೇಘನ, ನನಗೆ ಗೊತ್ತಿರೋ ಅಂತ ವೀರ ಮಹಿಳೆ ಬಗ್ಗೆ ಹೇಳೋದಾದ್ರೆ ನಾವೆಲ್ಲರೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕಾಲಕ್ಕೆ ಹೋಗ್ಬೇಕಾಗತ್ತೆ.
2: ಏನು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಕಾಲಕ್ಕ?
1: ಹೌದು ನಿಶ್ಚಿತ. ನಾನು ನಿಮಗೆಲ್ಲ ತಿಳಿಸ್ಬೇಕಾಗಿರೋ ಮಹಿಳೆ ಯಾರೆಂದ್ರೆ ಅವರೇ ಝಲ್ಕರಿ ಬಾಯಿ. ಇವರಿಗೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ?
3: ಹಾ ಹೊನ್ನಿಕ, ಇದಕ್ಕೆ ಉತ್ತರ ಹೇಳೋಕೆ ಪ್ರಯತ್ನ ಪಡ್ಲಾ? ಝಲ್ಕರಿ ಬಾಯಿ ನನಗೆ ಗೊತ್ತಿರೋ ಹಾಗೆ ಮಹಿಳಾ ಸೈನ್ಯ ಪಡೆಯಲ್ಲಿದ್ರು. ಇವರು ಝಾನ್ಸಿ ರಾಣಿಯ ಪ್ರಮುಖ ಸಲಹೆಗಾರರಲ್ಲಿ ಒಬ್ಬರಾಗಿದ್ರಂತೆ, ಹೌದಲ್ವಾ?
1: ಸರಿಯಾಗಿ ಹೇಳ್ದೆ ಬೃಂದಾ. 1857 ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿದೋರೆ ಈ ಝಲ್ಕರಿ ಬಾಯಿ.
4: ಶಬಾಷ್, ನೀವಿಬ್ರು ಝಲ್ಕರಿ ಬಾಯಿ ಅವರ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಇದೇ ವಿಷಯದಲ್ಲಿ ಮುಂದುವರಿಯುವ ಮುನ್ನ ನಮ್ಮ ಕೇಳುಗರಿಗೆ ಒಂದು ಸಂಸ್ಕೃತದ ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸೋಣ.
2: ಹಾ, ಹಾಗೆ ಆಗಲಿ ಸಹನ. ಈಗ ಕೇಳಿ ನಮ್ಮ ಭಾರತದ ವೈಶಿಷ್ಟ್ಯತೆಯನ್ನು ಸಾರುವ ಈ ಗೀತೆ. ರಾಗಾದೇಶ್, ತಾಳ ಚತುರಶ್ರ ಏಕ, ರಾಗ ಸಂಯೋಜನೆ ನಮ್ಮ ಗುರುಯಿತ್ರಿಯರಾದ ನಾಟ್ಯ ವಿದುಷಿ ಶ್ರೀಮತಿ ಆರತಿ ಅರುಣ್.

0: ಶರಣ್ಯ, ಬೃಂದ ಹಾಗೂ ಸಹನ ಹಾಡಿದ ಈ ಗೀತೆ ಎಷ್ಟು ಮಧುರವಾಗಿತ್ತಲ್ವಾ?
1: ಈಗ ನಾವು ಮಾತನಾಡ್ತಿದ್ದ ವಿಷಯದ ಬಗ್ಗೆ ಮುಂದುವರಿಯೋಣ. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ಪದ್ಮಜಾ ನಾಯ್ಡು ಇವರ್ಯಾರು?
2: ಪದ್ಮಜಾ ನಾಯ್ಡುನ ನನಗೆ ಗೊತ್ತಿಲ್ಲ, ನಿಮ್ಮಲ್ಲಿ ಯಾರಿಗಾರು ಗೊತ್ತಾ?
3: ಗೊತ್ತಿಲ್ಲ, ನೀನೇ ಹೇಳು.
1: ನಿಮಗೆಲ್ಲ ಆಶ್ಚರ್ಯ ಆಗಬಹುದು, ಪದ್ಮಜಾ ನಾಯ್ಡು ನಮ್ಮ ಭಾರತದ ಅತ್ಯಂತ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಪ್ರತಿಭಾವಂತ ಕವಯತ್ರಿ ಹಾಗೂ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆಯಾಗಿದ್ದು ಭಾರತದ ಕೋಗಿಲೆ ಎಂದೇ ಪ್ರಸಿದ್ಧರಾದ ಸರೋಜಿನಿ ನಾಯ್ಡು ಅವರ ಸುಪುತ್ರಿ.
4: ಹೌದಾ, ನಮ್ಗೆ ಇದ್ರ ಬಗ್ಗೆ ತಿಳಿದೇ ಇರಲಿಲ್ಲ.
1: ಇವರು ಸಹ ತಮ್ಮ ತಾಯಿಯಂತೆ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಇವರು ಪಶ್ಚಿಮ ಬಂಗಾಳದ ರಾಜ್ಯಪಾಲರೂ ಆಗಿದ್ರು.
4: ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆದ್ರೆ ಇವತ್ತು ಅವರ ಸುಪುತ್ರಿಯಾದ ಪದ್ಮಜಾ ನಾಯ್ಡು ಅವ್ರ ಬಗ್ಗೆ ತಿಳ್ಕೊಂಡ ಹಾಗಾಯ್ತು.
5: ನಿಮಗೆಲ್ಲ ಭಗತ್ ಸಿಂಗ್ ಯಾರು ಅಂತ ಹೇಳಬೇಕಾಗಿಲ್ಲ, ಆದ್ರೆ ಇವರ ಕ್ರಾಂತಿಕಾರಿ ದಿನಗಳಲ್ಲಿ ಇವರಿಗೆ ಸುರಕ್ಷಿತ ದಾರಿಯನ್ನ ತೋರಿಸಿಕೊಟ್ಟಂತಹ ವೀರ ಮಹಿಳೆ ಯಾರು ಗೊತ್ತಾ?
2: ಹಾ, ನಾನಿದಕ್ಕೆ ಉತ್ತರ ಹೇಳಲಾ? ನಾನು ಇವ್ರ ಬಗ್ಗೆ ಯಾವಾಗ್ಲೂ ಓದಿದ ನೆನಪು. ಇವ್ರ ಹೆಸರು ದುರ್ಗಾವತಿ ದೇವಿ ಅಲ್ವಾ?
5: ಸರಿಯಾಗಿ ಹೇಳ್ದೆ ಶರಣ್ಯ.
2: ಆದ್ರೆ ಅವ್ರ ಹೆಸರು ಬಿಟ್ರೆ ಇನ್ನೇನೂ ವಿಷಯ ಗೊತ್ತಿಲ್ಲ. ನಿಂಗೆ ಗೊತ್ತಿರೋದನ್ನ ನಮ್ಗೆ ಹೇಳು ಹೊನ್ನಿಕ.
5: ಹಾ ಕೇಳಿ, ದುರ್ಗಾವತಿ ದೇವಿ ಭಗತ್ ಸಿಂಗ್ನ ಸಹಚರರಾದ ಭಗವತಿ ಚರಣ್ ಮೋಹ್ರಾ ಅವರ ಪತ್ನಿ. ಇವರು ಭಾರತೀಯ ಕ್ರಾಂತಿಕಾರಿ ವಲಯಗಳಲ್ಲಿ ದುರ್ಗಾಭಾಭಿ ಎಂದೇ ಪ್ರಸಿದ್ಧರಾಗಿದ್ರಂತೆ.
0: ಅಂದ್ರೆ ಹೊನ್ನಿಕಾ, ಭಗತ್ ಸಿಂಗ್ ಅವರು ಲಾಹೋರ್ ರಹಸ್ಯ ಪಲಾಯನದಲ್ಲಿ ಸಹಾಯ ಮಾಡಿದ ಮಹಿಳೆ ಇವರೇನಾ?
5: ಹೌದು ನಿಶ್ಚಿತ, ಇವರೇ. ಕ್ರಾಂತಿಕಾರಿಗಳು ಇವರನ್ನ ಹಿರಿಯಣ್ಣನ ಪತ್ನಿ ಎಂಬರ್ಥದಲ್ಲಿ ಇವರನ್ನ ಭಾಭಿ ಎಂದು ಕರೀತಿದ್ರಂತೆ.
6: ಕ್ರಾಂತಿಕಾರಿ ಮಹಿಳೆ ದುರ್ಗಾವತಿ ದೇವಿಯವರ ಬಗ್ಗೆ ತಿಳ್ಕೊಂಡ ನಾವು ಈಗ ಒಂದು ಕ್ರಾಂತಿಕಾರಿ ಗೀತೆಯನ್ನ ನಮ್ಮ ಕೇಳುಗರಿಗೆ ಕೇಳಿಸೋಣ.
4: ಹಾ, ಈಗ ಕೇಳೋಣ ರಾಗ ರೇವತಿ ಹಾಗೂ ತಾಳ ಚತುರಶ್ರಯ ಏಕದಲ್ಲಿ ಇರುವ ಈ ಗೀತೆಯನ್ನು.

0: ಅಬ್ಬಾ, ಈ ಗೀತೆಯನ್ನ ಕೇಳ್ತಾ ಇದ್ರೆ ಎಂಥವ್ರಿಗಾದ್ರೂ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚುವಂತಿದೆ. ಅದ್ಭುತವಾದ ಗೀತೆ ಅಲ್ವಾ?
1: ಹೌದು ನಿಶ್ಚಿತ. ಭಗ್ಗನೆ ಬಂಧನ ಭೇದಿಸುವ ಕೆರಳಿದ ಜ್ವಾಲೆಯಲ್ಲಿ ಅನ್ನೋ ಸಾಲೇ ಸಾಕು. ನೀನು ಹೇಳೋ ಹಾಗೆ ಯಾವ ದೇಶ ಪ್ರೇಮಿಯಲ್ಲಾದರೂ ಕಿಚ್ಚನ್ನ ಹಚ್ಚಿಸುವಂಥದ್ದೇ.
2: ಈಗ ನಾನು ನಿಮಗೆಲ್ಲ ತುಂಬ ಆಶ್ಚರ್ಯ ಆಗುವಂತಹ ಸಂಗತಿಯನ್ನ ಹೇಳ್ತೀನಿ, ಕೇಳಿ. 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಬಾಂಬೆಯಲ್ಲಿ ಕಾಂಗ್ರೆಸ್ ರೇಡಿಯೋ ಅನ್ನೋ ಭೂಗತ ರೇಡಿಯೋ ಸ್ಟೇಷನ್ ಅನ್ನು ಸ್ಥಾಪಿಸಿದ ಹೆಗ್ಗಳಿಕೆ ಯಾರದು ಗೊತ್ತಾ?
3: ಏನು, ಭೂಗತ ರೇಡಿಯೋ ಸ್ಟೇಷನ್ನ ಕಾಂಗ್ರೆಸ್ ರೇಡಿಯೋ? ಯಾರದು?
2: ಹ್ಞೂ, ಹೇಳ್ತೀನಿ ಕೇಳಿ. ಆ ದಿಟ್ಟ ಮಹಿಳೆಯ ಹೆಸರು ಉಷಾ ಮೆಹ್ತಾ ಅಂತ. ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಬ್ರಿಟಿಷರ ಕಣ್ಣಿಗೆ ಸಿಗದಂತೆ ರೇಡಿಯೋ ಪ್ರಸಾರ ಮಾಡಿ ಸ್ವಾತಂತ್ರ್ಯ ಸಂದೇಶಗಳನ್ನು ಹರಡಿದ ಧೀರ ಮಹಿಳೆ ಇವರು.
0: ಅಬ್ಬಾ, ಎಂತ ಸಾಹಸ!
2: ಹೌದು, ಬ್ರಿಟಿಷ್ ಸರ್ಕಾರದ ನಿಷೇಧದ ನಡುವೆಯೂ ಯಾವುದೋ ಒಂದೆಡೆಯಿಂದ 42.34 ತರಂಗಾಂತರದ ಮೇಲೆ ಕಾಂಗ್ರೆಸ್ ರೇಡಿಯೋ ಪ್ರಸಾರವಾಗುತ್ತಿತ್ತಂತೆ. ಬ್ರಿಟಿಷ್ ಪೊಲೀಸರಿಗೆ ಸಿಗದಂತೆ ರೇಡಿಯೋ ಉಪಕರಣಗಳನ್ನು ಬೇರೆ ಬೇರೆ ಫ್ಲಾಟ್ಗಳಿಗೆ

0: ಬಗ್ಗೆ ಬದಲಾಯಿಸುತ್ತಿದ್ದರಂತೆ.
1: ಎಷ್ಟು ದಿಟ್ಟತನದ ಮಹಿಳೆಯವರು! ಇವರೆಲ್ಲರ ತ್ಯಾಗವೇ ನಮಗೆ ಇಂದು ನೆಮ್ಮದಿಯಿಂದ ಬದುಕುವ ದಾರಿ ತೋರಿಸಿದೆ ಅಲ್ವಾ?
0: ಹೌದು ಶರಣ್ಯ, ಈ ಎಲ್ಲ ಮಹನೀಯರ ತ್ಯಾಗ ನಮ್ಮ ಬದುಕಿಗೂ ದಾರಿದೀಪ.
2: ಅದಂತೂ ನಿಜ. ಈಗ ನಮ್ಮ ಭಾರತದ ಮಹತ್ವವನ್ನು ಸಾರುವ ಗೀತೆಯನ್ನು ನಮ್ಮ ಕೇಳುಗರಿಗೆ ಪ್ರಸ್ತುತಪಡಿಸೋಣ. ಈ ಗೀತೆಯನ್ನ ರಚಿಸಿ ರಾಗ ಸಂಯೋಜನೆ ಮಾಡಿರುವವರು ನಮ್ಮ ಗುರುವಿತ್ರಿಯವರಾದ ನಾಟ್ಯ ವಿದೂಷಿ ಶ್ರೀಮತಿ ಆರತಿ ಅರುಣ್, ರಾಗ ಹಂಸಾನಂದಿ, ತಾಳ ಚತುರಶ್ರ ಏಕಾ.

0: ಸುಶ್ರಾವ್ಯವಾಗಿ ಹಾಡಿದ್ರಲ್ವಾ?
1: ಹೌದು, ಈ ಗೀತೆಯಿಂದ ನಮ್ಮ ಭಾರತಕ್ಕೆ ಸಂಬಂಧಿಸಿರುವ ಮುಖ್ಯವಾದ ಮಾಹಿತಿಗಳನ್ನು ತಿಳ್ಕೊಂಡಂಗಾಯಿತು.
2: ನಾವು ಇಂದು ರಾಣಿ ಅಬ್ಬಕ್ಕ ಸೇರಿದಂತೆ ಝಲ್ಕರಿ ಬಾಯಿ, ಪದ್ಮಜಾ ನಾಯ್ಡು, ದುರ್ಗಾವತಿ ದೇವಿ ಹಾಗೆ ಉಷಾ ಮೆಹ್ತಾ ಈ ಎಲ್ಲ ಧೀರ ಮಹಿಳೆಯರ ಬಗ್ಗೆ ತಿಳ್ಕೊಂಡು ಕೇಳುಗರಿಗೂ ತಿಳಿಸ್ಕೊಟ್ವಿ ಅಲ್ವಾ?
1: ಇಂದಿನ ಇಡೀ ಕಾರ್ಯಕ್ರಮದ ರೂಪುರೇಷೆಯೊಂದಿಗೆ ಗೀತೆಯನ್ನು ರಚಿಸಿ, ರಾಗ ಸಂಯೋಜಿಸಿ, ಗೀತೆಗಳಿಗೆ ಸಹಕಾರ ನೀಡಿದವರು ನಮ್ಮ ಗುರುಯಿತ್ರಿಯವರಾದ ನಾಟ್ಯವಿದೂಷಿ ಶ್ರೀಮತಿ ಆರತಿ ಅರುಣ್, ಹಾಗೂ ಹಿನ್ನೆಲೆ ಸಂಗೀತದಲ್ಲಿ ಕೊಳಲಿನ ಸಹಕಾರ ನೀಡಿದವರು ಕುಮಾರಿ ಮೇಘನಾ.
3: ಮತ್ತೊಮ್ಮೆ ನಮ್ಮ ಪ್ರೀತಿಯ ಕೇಳುಗರಿಗೆ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಜೈ ಹಿಂದ್, ಮೇರಾ ದೇಶ್ ಮಹಾನ್, ಭಾರತ್ ಮಾತಾ ಕೀ ಜೈ.
4: ಇದುವರೆಗೆ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮೈಸೂರಿನ ಶ್ರೀ ಗಣೇಶ ಸಂಗೀತ ನೃತ್ಯಾಲಯ ಚಾರಿಟಬಲ್ ಟ್ರಸ್ಟ್ನ ವಿದ್ಯಾರ್ಥಿಗಳು. ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಇದೇ ಶನಿವಾರ ಆಗಸ್ಟ್ 22ನೇ ತಾರೀಖು ರಾತ್ರಿ 8 ಗಂಟೆಗೆ ಕೇಳಿ ಕಥಾನಾಟಕ ಮಾರಿಕೊಂಡವರು. ಬಾನುಲಿಗೆ ಅಳವಡಿಸಿದ್ದಾರೆ ಮಧುರಾಣಿ ಎಚ್ಎಸ್.
3: ನಂಜನಗೂಡ ಅಲ್ಲ, ನಂಜನಗೂಡಿಗಿಂತ ಮುಂಚೆ ಹೇಳಿದ್ ಬಿಟ್ರೆ ಬಿಟ್ಬಿಡಕ್ಕಾಗತ್ತೇನಯ್ಯ? ದುಡ್ಡು ಕಟ್ಟೋ ಇಲ್ಲ, ಮುಂದೊಂದು ಸ್ಟೇಷನ್ ಇಳ್ಕೋ. ನಮ್ಗೆ ಈ ತಲೆನೋವು ಇದ್ದದ್ದೇ ದಿನ.
4: ಏನಿದು ಗಲಾಟೆ? ಹೋಗ್ಲಿ ಬಿಡಿ ಪಾಪ, ಬಡವರು ದುಡ್ಡಿಲ್ಲ ಅಂತಾರೆ. ಇಬ್ಬರ ಟಿಕೆಟ್ ನಾನೇ ಕೊಡ್ತೀನಿ.

0: ಏನು ಹೆಸರು ಇಬ್ಬರದು? ಯಾರು ನೀವು? ನಂಜನಗೂಡಿನಾಗೆ ನೆಂಟರು ಪಂಟರು ಯಾರು ಅವರೋ ಇಲ್ಲ ಹೆಂಗೆ?
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
2: ಯಾವನೂರಿಗೆ ಡಾಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
1: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ವಿಜೇತರಾದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕೆಂಚುಗರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಆಗಿನ ಪರಿಸ್ಥಿತಿ ನಮ್ಮೂರಿಗೆ ಒಂದೇ ಬಸ್ ಇದ್ದಿದ್ದು ಸರ್, ಅದು 3:30 ಕರೆಕ್ಟ್ ಆಗಿ ಒಂದ್ ಬಸ್ ಬರೋದು ಕೆ ಆರ್ ನಗರದಿಂದ, ಅದು ಬಿಟ್ಟರೆ ಬಸ್ಸೇ ಇರಲಿಲ್ಲ. ನನ್ನಾಗಿರೋ ಪರಿಸ್ಥಿತಿಲಿ ಪಾಪ ಅವರಿಗೂ ನನ್ನ ಕರ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ. ಸೊ ಅವರಿಗೆ ಹೆಂಗ ಅನುಕೂಲ ಇತ್ತು, ಪಾಪ ನನ್ನ ಎಜುಕೇಶನ್ ಮಾಡಿಸಿದ್ದಾರೆ.
0: ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:30 ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಇದೀಗ ಆಲಿಸೋಣ. ಮೊದಲಿಗೆ ಕೇಳಿ ದೇವದಾಸ್ ಚಿತ್ರದ ಗೀತೆ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 9:30:13. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ಸರಸ್ವತಿಯವರ ವೀಣಾವಾದನ ಪ್ರಸಾರವಾಗಲಿದೆ. ಇವರೊಂದಿಗೆ ಮೃದಂಗದಲ್ಲಿ ಸಹಕಾರ ನೀಡಿದ್ದಾರೆ ತುಮಕೂರು ಬಿ ರವಿಶಂಕರ್. ಕಾರ್ಯಕ್ರಮದ ಆರಂಭಕ್ಕೆ ತ್ಯಾಗರಾಜರ ಒಂದು ಪಂಚರತ್ನ ಕೃತಿ ಜಗದಾನಂದಕಾರಕ ನಾಟರಾಗ ಆದಿತಾಳದಲ್ಲಿ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ಸರಸ್ವತಿಯವರ ವೀಣಾವಾದನ ಆಲಿಸಿದಿರಿ. ಇವರೊಂದಿಗೆ ಮೃದಂಗದಲ್ಲಿ ಸಹಕಾರ ನೀಡಿದವರು ತುಮಕೂರು ಬಿ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಶವಚಂದ್ರ ಅವರ ವೇಣುವಾದನ ಆಲಿಸಬಹುದು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಮತ್ತು ಯು ರಾಜೇಶ್ ಅವರ ಯುಗಳ ಮ್ಯಾಂಡೋಲಿನ್ ವಾದನವನ್ನು ನೀವು ಆಲಿಸಬಹುದು.

0: ಕೇಳುಗರೆ, ಸಮಯ ಸರಿಯಾಗಿ 10 ಗಂಟೆ.
1: ಆಕಾಶವಾಣಿ ಮೈಸೂರು. ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ರಾಜರಾಜೇಶ್ವರಿ ಸ್ವರೂಪವನ್ನು ಹಿಂದೋಳ ವಸಂತ ರಾಗದಲ್ಲಿ ದರ್ಶಿಸಿರುವ ರೀತಿ ಅನುಪಮ. ರಾಜರಾಜೇಶ್ವರಿಯನ್ನು ಕುರಿತು ಇನ್ನೂ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಈ ಪ್ರಸ್ತುತ ಕೃತಿಯ ವಿಶೇಷತೆ ಎಂದರೆ ಸುಜನ ಮನೋರಥ ಪೂರ್ಣ ಕರೀಂ ಶ್ರೀವಿದ್ಯಾಧೀಶ್ವರೀಂ, ಈ ಸಾಲಿನ ಅಂತರಾರ್ಥ ಹಾಗೂ ಸಂದೇಶ ರಾಜರಾಜೇಶ್ವರಿ ಮಾತೆ, ನಾವು ಮೊದಲು ಸುಜನರಾಗಿ ನಡೆದುಕೊಂಡರೆ ಸಾಕು, ತಾಯಿ ತಾನಾಗಿಯೇ ನಮ್ಮ ಇಚ್ಛೆಯನ್ನು ಪೂರೈಸುತ್ತಾಳೆ ಎಂದು. ಆ್ಯಸ್ ಯು ಸೋ ಶೆಲ್ ಯು ರೀಪ್, ಅಂದರೆ ಬಿತ್ತಿದಂತೆ ಬೆಳೆ ಎಂಬುದಾಗಿ ಆಂತರಿಕ ರೂಪವನ್ನು ಕೂಡ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ.
0: ಈ ರೀತಿ ಲೌಕಿಕಾರ್ಥಗಳನ್ನು ಸಂದೇಶದಂತೆ ಭಕ್ತಿ ಸಾಹಿತ್ಯಗಳ ಮೂಲಕ ಮಹಾರಾಜರಾಗಿದ್ದರೂ ಕೂಡ ಸಾಮಾನ್ಯ ಜನರಿಗೂ ತಿಳಿಸುವ ಜಾಣ್ಮೆ ಕಲೆ ವಿಸ್ಮಯವಾದುದು, ಹಾಗೂ ಇದೊಂದು ರೀತಿಯ ಮಜಲು ಎಂದೇ ಹೇಳಬಹುದು. ಕೃತಿ ಸಾಹಿತ್ಯ ಮಾಡುತ್ತಿದ್ದಾಗ ಒಡೆಯರ್ ಮನಸ್ಸು ಆಧ್ಯಾತ್ಮದೆಡೆಗೆ ಬಂದು ಈ ಕೃತಿ ಸಾಹಿತ್ಯದ ಕೊನೆಯ ಸಾಲು ಉನ್ನತ ಮಟ್ಟದ ವಿಚಾರವಾದ ನಿರ್ವಿಕಲ್ಪ ಸವಿಕಲ್ಪ ಸಮಾಧಿಸ್ಥಾಂ ವರ ಹಿಂದೋಳ ವಸಂತ ರಾಗ ರಾಗಾನ್ವಿತಾಂ ಎಂಬಲ್ಲಿಗೆ ಅವರ ಸ್ಥಾಯಿ ಭಾವಕ್ಕೆ ಬಂದು ನಿಲ್ಲುತ್ತಾರೆ ಒಡೆಯರವರು. ರಾಜತ್ವ ಮತ್ತು ರಾಜವಿದ್ಯೆಯಂತಹ ವಿಚಾರಗಳನ್ನು ಭಕ್ತಿ ಅಂಚಿನಲ್ಲಿ ಸಮನ್ವಯಿಸಿ ಎರಡನ್ನೂ ಕೃತಿ ಸಾಹಿತ್ಯದಲ್ಲಿ ನಿರೂಪಿಸುವ ಮಹಾಜ್ಞಾನಿ ಒಡೆಯರವರು.

0: ಒಡೆಯರವರ ಕೃತಿಗಳಲ್ಲಿ ಅಳವಡಿಸಲಾಗಿರುವಂತಹ ರಾಗಗಳ ವಿಶೇಷತೆಯನ್ನು ವಿದ್ವಾನ್ ವಿ ನಂಜುಂಡಸ್ವಾಮಿಯವರು ಹೀಗೆ ವಿಶ್ಲೇಷಣೆ ಮಾಡಿದ್ದಾರೆ.
1: ತಮಗೆಲ್ಲ ಗೊತ್ತು, ಜಯಚಾಮರಾಜೇಂದ್ರ ಒಡೆಯರು ಸಂಸ್ಕೃತದಲ್ಲಿ 94 ರಚನೆಗಳನ್ನು ರಚಿಸಿದ್ದಾರೆ ಅಂದರೆ, ಆದರೆ ಅದರ ರಾಗಗಳ ಹೆಸರಿನಲ್ಲಿ ವಿಶೇಷತೆ ಇದೆ. ಉದಾಹರಣೆಗೆ ನೋಡಿ, ಹಿಂದೋಳ, ಇದು ಚಿಂತೆಯಾಮಿ ಜಗದಂಬ, ಇದಲ್ಲದೇ ಹಿಂದೋಳ ದೇಶಿಕ ಪಾಹಿ ಮಾಂ ಸತತಂ ಅಂತ ಒಂದು ಕೃತಿ, ಹಿಂದೋಳ ದರ್ಬಾರ್ ಪಾಯಿ ಮಾಂ ಶ್ರೀ ಪರಮೇಶ್ವರಿ, ಹಿಂದೋಳ ವಸಂತ ರಾಜರಾಜೇಶ್ವರೀಂ ಆಶ್ರಯೇಂ, ಮಾರ್ಗ ಹಿಂದೋಳ ಭುವನೇಶ್ವರಿ ಪರಿಪಾಯಿ ಮಾಂ. ಇನ್ನು ವಸಂತ ಅನ್ನೋ ಹೆಸರಿನಲ್ಲಿ, ವಸಂತ ಅನ್ನೋದರಲ್ಲೇ ಕಾಮಾಕ್ಷೀಂ ವರಲಕ್ಷ್ಮೀಂ, ಕಲ್ಯಾಣ ವಸಂತ ಶ್ರೀರಂಗನಾಥ ಪಾಯಿ ಮಾಂ, ವಿಜಯ ವಸಂತ ವಿಮಲಾಂಬಿಕೆ ಪರಿಪಾಯಿ ಮಾಂ, ಭೋಗ ವಸಂತ ಅಂಬಾ ಶ್ರೀ ರಾಜರಾಜೇಶ್ವರಿ, ಹಿಂದೋಳ ವಸಂತ ರಾಜರಾಜೇಶ್ವರಿ ಆಶ್ರಯೇಹಂ, ವಸಂತ ಭೈರವಿ ವಂದೇ ಜಗದಂಬಿಕೆ, ವೀರ ವಸಂತ ಚಿಂತೆಯಾಮಿ ಸತತಂ ಹಸ್ತಿವದನಂ. ಈ ಎಲ್ಲ ಕೃತಿಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ, ಆದರೆ ಆ ರಾಗಗಳ ಹೆಸರನ್ನು ಎಷ್ಟು ಚೆನ್ನಾಗಿ ಮಹಾರಾಜರು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ. ಇದಲ್ಲದೇ ಈ 32 ರಚನೆಗಳಲ್ಲಿ ಋಷಿಮುನಿಗಳನ್ನು ಸ್ಮರಣೆ ಮಾಡಿದ್ದಾರೆ. ಉದಾಹರಣೆಗೆ ಕಪಿಲ ಮುನಿ, ಗರ್ಗ ಮುನಿ, ಅಗಸ್ತ್ಯ ಮುನಿ, ದೂರ್ವಾಸರು, ವಸಿಷ್ಠ, ಗೌತಮ ಈ ರೀತಿ. ಇನ್ನು ಲಲಿತ ರಾಗದ ಬಗ್ಗೆ, ಲಲಿತ ಇದು ಶ್ರೀ ರಾಜರಾಜೇಶ್ವರಿ ಆಶ್ರಯಾಮಿ, ಶುದ್ಧ ಲಲಿತ ರಾಗದಲ್ಲಿ ಶ್ರೀ ಚಕ್ರಪುರ ನಿವಾಸಿನಿ ಅಂಬಾ, ಲಲಿತ ಪಂಚಮ ಶ್ರೀ ವಿದ್ಯೆ ಪಾಹಿಮುದಂ ದೇವಿ. 15 ಕೃತಿಗಳಲ್ಲಿ ರಾಜರಾಜೇಶ್ವರಿ ಪ್ರಯೋಗ ಮಾಡಿದ್ದಾರೆ. ಶ್ರೀಕಾರ ಪ್ರಯೋಗ 94 ರಚನೆಗಳಲ್ಲಿ ನಾನು ಎಣಿಕೆ ಮಾಡಿದಾಗ 300 ಹೆಚ್ಚು ಸಾರಿ ವಿವಿಧ ಅರ್ಥಗಳಲ್ಲಿ ಸಾಂದರ್ಭಿಕವಾಗಿ ಇದನ್ನು ಒಂದು ಲಲಿತಾ ತ್ರಿಶತಿ, ಜಯಚಾಮರಾಜೇಂದ್ರರೊಡೆಯರವರ ಲಲಿತಾ ತ್ರಿಶತಿ ಎಂದರೆ ಹೇಳಿದರೂ ಅದು ಅತಿಶಯೋಕ್ತಿಯಾಗುವುದಿಲ್ಲ. ಅಷ್ಟು ಶ್ರೀಕಾರ ಪ್ರಯೋಗವನ್ನು ಮಾಡಿದ್ದಾರೆ ಅರ್ಥಪೂರ್ಣವಾಗಿ. ಆದರ್ಶ ಸಂಸ್ಕೃತ ವಾಗ್ಗೇಯಕಾರರು, ಆದರ್ಶ ಶ್ರೀವಿದ್ಯಾ ವಿಶಾರದ ವಾಗ್ಗೇಯಕಾರರು ಎಂದೆಲ್ಲ ನಾವು ಇವುಗಳ ಮೂಲಕ ಕರೆಯಬಹುದು.
0: ಒಡೆಯರವರಿಗೆ ರಾಗ ಹಿಂದೋಳ ಮತ್ತು ಆ ಪದದ ಬಳಕೆ ಬಹಳ ಪ್ರಿಯವಾದದ್ದು. ಹೀಗಾಗಿ ಹಿಂದೋಳ, ಹಿಂದೋಳ ದೇಶಿಕ, ಹಿಂದೋಳ ದರ್ಬಾರ್, ಹಿಂದೋಳ ವಸಂತ ಮತ್ತು ಈಗ ನೀವು ಆಲಿಸಲಿರುವ ಮಾರ್ಗ ಹಿಂದೋಳ ಈ ರಾಗದ ರಚನೆಗಳನ್ನು ಮಾಡಿದ್ದಾರೆ. ಪಲ್ಲವಿಯ ಆರಂಭ ಭುವನೇಶ್ವರಿ ಪರಿಪಾಹಿ ಮಾಂ, ಭಕ್ತವಶಂಕರಿ ಶ್ರೀಹರಿ ಸೋದರಿ ಶಿವಶಂಕರೀಂ ಎಂಬುದಾಗಿ ಆರಂಭವಾಗಿದೆ.
2: ಆಧ್ಯಾತ್ಮಿಕ ಭಾವಾರ್ಥಗಳು ಎಲ್ಲರ ಅರಿವಿಗೂ ತಕ್ಷಣ ಬರುವುದು ಸ್ವಲ್ಪ ಕಷ್ಟ ಎಂಬುದು ಒಡೆಯರವರಿಗೂ ತಿಳಿದಿತ್ತು. ವ್ಯಕ್ತಿಯಾಗಿ ವೈಯಕ್ತಿಕವಾದ ಕೆಲವು ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭಗಳಲ್ಲಿ ಮನುಷ್ಯನ ಯೋಚನೆ ಹೇಗಿರುತ್ತದೆ ಎಂಬುದರ ಪರಿಜ್ಞಾನವೂ ಕೂಡ ಅವರಿಗೆ ಇತ್ತು. ಈ ರೀತಿ ವರಿ ಹರಿ ಕರಿ ಮನುಷ್ಯನನ್ನು ಕಾಡುವುದು ಸಹಜ ಎಂಬ ಅರಿವಿತ್ತು ಒಡೆಯರವರಿಗೆ. ಅದಕ್ಕೆ ಪದಮೈತ್ರಿ ಮೂಲಕ ಏಕೈಕ ಪರಿಹಾರ ಎಂದರೆ ಭುವನೇಶ್ವರಿ. ಎಷ್ಟೋ ವೇಳೆ ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ಸಮಸ್ಯೆ ಎದುರಾದಾಗ ಆತ್ಮಪೂರಕವಾಗಿ ನಾವೆಲ್ಲ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಾಗಿದೆ, ಆ ಎಲ್ಲ ವರಿಯನ್ನು ಭುವನೇಶ್ವರಿಗೆ ಬಿಟ್ಟು ಬಿಡೋಣ ಎಂದೆನಿಸುತ್ತದೆ ಅಲ್ಲವೇ? ಈ ರೀತಿ ಕೆಲವು ರಚನೆಗಳು ಕವಿ ಹೃದಯವಿದ್ದ ಒಡೆಯರವರಿಗೆ ಸಹಜವಾಗಿ ಬಂದಿರಬಹುದು. ಹಾಗೆಯೇ ನಾವು ಈ ಮಾರ್ಗ ಹಿಂದೋಳರಾಗದ ರಚನೆಯನ್ನು ಆಲಿಸಿ ನಮ್ಮ ನಮ್ಮ ಸಮಸ್ಯೆಗೆ ವರಿ ಮಾಡಿಕೊಳ್ಳದೆ ಒಳ್ಳೆಯ ಮಾರ್ಗಗಳನ್ನು ಕಂಡುಕೊಳ್ಳೋಣ ಅಲ್ಲವೇ?

0: 28ನೇ ಮೇಳಕರ್ತರಾಗ ಹರಿ ಕಾಂಬೋಜಿಯಲ್ಲಿ ವಿಂಧ್ಯಾಚಲ ನಿವಾಸಿನಿ ಪಾಹಿಮಾಮ್ ಎಂದು ಬೇಡುತ್ತಾರೆ ಒಡೆಯರವರು. ಆ ದೇವಿಯನ್ನು ಕಂಡ ರೀತಿ ವೀಣಾ ಪುಸ್ತಕಧಾರಿಣಿ ಜಗನ್ಮೋಹಿನಿ ಎಂಬ ರೂಪ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬ ಉಕ್ತಿ ಸ್ವತಃ ವಿದ್ವಾಂಸರಾದ ಒಡೆಯರವರಿಗೆ ತಿಳಿದಿತ್ತು. ವಿದ್ಯೆಯ ಬೆಲೆ ಅವರಿಗೆ ಅರಿವಿತ್ತು. ಅದರಲ್ಲೂ ಎಲ್ಲ ಲಲಿತ ಕಲೆಗಳ ಬಗ್ಗೆ ಲಲಿತಾ ಮಾತೆ ಉಪಾಸಕರಾಗಿ ಭಕ್ತಿಯಿಂದ ಅಧ್ಯಯನವನ್ನು ಮಾಡಿ ಆನಂದಪಟ್ಟ ಪುಣ್ಯಜೀವಿ ಒಡೆಯರವರು. ಹೀಗಾಗಿ ಸಂಗೀತ, ಆಪಾತ ಮಧುರ, ಸಾಹಿತ್ಯ, ಆಲೋಚನಾಮೃತ ಎಂಬುದನ್ನೆಲ್ಲ ಚೆನ್ನಾಗಿಯೇ ಅರಿತು ಸಂಸ್ಕೃತದಲ್ಲಿ 94 ಕೃತಿಗಳನ್ನು ರಚಿಸಿದ ಮಹಾತ್ಮ ಒಡೆಯರವರಿಗೆ ನಾದ ಬ್ರಹ್ಮೋಪಾಸಿತ ಪರಿಪಾಲಿನಿ ಎಂಬ ಸಾಹಿತ್ಯ ಸ್ಫುರಿಸಿರುವುದು ಸಹಜವೇ ಆಗಿದೆ.
1: ನಹಿ ಜ್ಞಾನೇನ ಸದೃಶಂ ಎಂಬ ಧ್ಯೇಯವಾಕ್ಯ ಮೈಸೂರು ವಿಶ್ವವಿದ್ಯಾನಿಲಯದ ಲಾಂಛನದಲ್ಲಿರುವುದು, ಆ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿ ಹಾಗೂ ಅವರ ಹಿರಿಯರು ಸ್ಥಾಪಿಸಿದ್ದು ಎಂಬುದನ್ನೆಲ್ಲ ಮನನ ಮಾಡಿಕೊಂಡು ಜ್ಞಾನಕ್ಕೆ ಮಿತಿ ಮತಿ ಎಂಬುದು ಇಲ್ಲವೇ ಇಲ್ಲ, ಜ್ಞಾನ ಅನಂತಾನಂತ ಎಂಬುದನ್ನೆಲ್ಲ ವಿವರಿಸಿರುವ ಹರಿಕಾಂಬೋಜಿ ರಾಗದ ಕೃತಿಯನ್ನು ಕೇಳಿ ವಿಂಧ್ಯಾಚಲ ನಿವಾಸಿನಿಯಲ್ಲಿ ಜ್ಞಾನವನ್ನು ನಾವು ಕೂಡ

0: ಮೈಸೂರು ಸಂಸ್ಥಾನದ ಗೀತೆ ಕಾಯೌ ಶ್ರೀಗೌರಿ ಈ ರಚನೆಯನ್ನು ಕುರಿತಾಗಿ ವಿದ್ವಾನ್ ವಿ ನಂಜುಂಡಸ್ವಾಮಿಯವರ ಅಭಿಪ್ರಾಯ ಹೀಗೆ.
1: ಅರಮನೆಯ ನಾಡಗೀತೆ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯಾಜಾಕ್ಷಿ ಶಂಕರೀಶ್ವರಿ, ಇದರ ಸಾಹಿತ್ಯ ರಚನೆ ಬಸಪ್ಪ ಶಾಸ್ತ್ರಿಗಳು, ಸಂಗೀತ ಸಂಯೋಜನೆ ವೀಣಾ ವೆಂಗಡಗಿಯಪ್ಪನವರು. ಇದನ್ನು ಕರ್ನಾಟಕ ಬ್ಯಾಂಡ್ನಲ್ಲಿ ಅರಮನೆಯಲ್ಲಿ ನಡೆಯುವ ಎಲ್ಲ ಶುಭ ಸಮಾರಂಭಗಳಲ್ಲಿ ನುಡಿಸ್ತಾರೆ. ರಾಗ ಶಂಕರಾಭರಣ. ಹಿಂದೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಸ್ಕೂಲುಗಳಲ್ಲಿ ರಚನೆ ಪ್ರಾರ್ಥನೆ ಗೀತೆ ಕೂಡ ಆಗ್ತಾಯಿತ್ತು. ಈಗ ಕೊನೆಯ ಸಾಲನ್ನು ಆಯಾ ಕಾಲದ ರಾಜರ ಹೆಸರನ್ನು ಬದಲಾಯಿಸುವ ಅಂದರೆ ಒಂದು ಪೊಯೆಟಿಕ್ ಲೈಸೆನ್ಸ್ ತಗೊಂಡು, ಉದಾಹರಣೆಗೆ ಚಾಮುಂಡಿಕೆ ಆದ ಮೇಲೆ ಬೇಕಾದರೆ ಈಗಿನ ಮಹಾರಾಜರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಮಾಂಕಿತ ಭೂಮೀಂದ್ರ ಲಲಾಮನ ಮುದದೆ ಎಂದು ಕೂಡ ಹೇಳಬಹುದು.

ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ, ನಾಳೆ ರಾತ್ರಿ 10 ಗಂಟೆಗೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಾಳೆ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10 ಸಾಧಕರ ಸೋಪಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. ನಾಳೆ ಸಂಜೆ 4:00 ಕಥಾ ಕಾಲಕ್ಷೇಪದಲ್ಲಿ 3.5 ವಜ್ರಗಳು. ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು.

ನಾಳೆ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಂಸ್ಕೃತ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆನಂದ ಸಿಂಹನ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ, ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಇದೇ ಕಾರ್ಯಕ್ರಮದ ಎರಡನೇ ಭಾಗ ಸಂಜೆ 5:40 ಪ್ರಸಾರವಾಗುವುದು.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ಸಮಯ 10:30. ಇದೀಗ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ನಾರಿ ಮುನಿದರೆ ಮಾರಿ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಯಲ್ಲಾರೀಶ್ವರಿ. ಸಾಹಿತ್ಯ ಗೀತಪ್ರಿಯ, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

labirinto.

ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.

ಇನ್ನು ಮುಂದೆ ಪಿಬಿ ಶ್ರೀನಿವಾಸ್ ಹಾಗೂ ಬಿ ವಸಂತ ಅವರು ಹಾಡಿರುವ ಭಲೆ ಭಾಸ್ಕರ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಸತ್ಯಂ.

ಇನ್ನು ಮುಂದೆ ಮಾಲತಿ ಮಾಧವ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಎಲ್ಲಾರೀಶ್ವರಿ ಹಾಗೂ ಎ ಎಲ್ ರಾಘವನ್.

ಇನ್ನು ಮುಂದೆ ಟಿಆರ್ ಜಯದೇವ್, ಸ್ವರ್ಣಲತಾ ಅವರು ಹಾಡಿರುವ ಮಾವನ ಮಗಳು ಚಿತ್ರದ ಗೀತೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜನೆ ಟಿ ಚಲಪತಿ ರಾವ್.

ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಪಿ ನಾಗೇಶ್ವರ ರಾವ್ ಅವರು ಧ್ವನಿಯಾಗಿರುವ ಚಂದ್ರಕುಮಾರ ಚಿತ್ರದ ಗೀತೆ. ಸಾಹಿತ್ಯ ಎಸ್ ಕೆ ಕರೀಂ ಖಾನ್, ಸಂಗೀತ ಸಂಯೋಜನೆ ಟಿ ಚಲಪತಿ ರಾವ್ ಹಾಗೂ ಎಂ ವೆಂಕಟರಾಜು.

ಜಿವಿ ಅಯ್ಯರ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಇಮ್ಮಡಿ ಪುಲಿಕೇಶಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಮೋತಿ ಹಾಗೂ ಪಿ ಸುಶೀಲಾ.

ನಾಗೇಂದ್ರ ಹಾಗೂ ರಾಣಿಯವರು ಹಾಡಿರುವ ರತ್ನಮಂಜರಿ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.

ಯಾರು ಯಾರು ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ಯಾವೂರು

ಅಯ್ಯಯ್ಯ ಯಾರು ಯಾರು ನೀನು ಯಾರು ಎಲ್ಲಿರುವೆ ಬಂದು ಮುಖ ತೋರು ಯಾಕೆಲ್ಲಿ ಜನರು ಬಂದುಳಿಯಲಾರು ಯಾಕೆಲ್ಲಿ ಜನರು ಬಂದುಳಿಯಲಾರು ಏನಿದರ ಗುಟ್ಟು ಸಾರು

0: ರುಂಡ ಮುಂಡಾನ ಯಾಕೆ ಸೇರಿಸೋದು?
1: ಆ ಕೈನಲ್ಲಿರೋ ಉಂಗುರ ತಗೊಂಡು ಘುಂಗುಡಿ ಸೇರ್ಕೊಳ್ಳುತ್ತೆ.
0: ಗುಂಗುಡತ್

0: ಎಲ್ಲಿಂದ ಬಂದೆ ಯಾವರು?
1: ಬದುಕಿದ್ದ ಜನರು ಹೆದರೋಡುತ್ತಿದ್ರು, ಬದುಕಿದ್ದ ಜನರು ಹೆದರೋಡುತ್ತಿದ್ರು,
0: ಇನ್ನಿವರು ಹೆದರಲಾರರು.
2: ಕಾರ್ಯಕ್ರಮದ ಕೊನೆಗೆ ನವಜೀವನ ಚಿತ್ರದ ಗೀತೆ. ಸೂರತ್ ಅಶ್ವಥ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಜೋಡಿಯ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ನಾಗೇಂದ್ರ ಹಾಗೂ ಎಲ್ ಆರ್ ಈಶ್ವರಿ.

ಇದುವರೆಗೂ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ: ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ.

ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಂಸ್ಕೃತ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆನಂದ ಸಿಂಹನ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 7:30ಕ್ಕೆ ಸೇವಾ ವಾಹಿನಿ, ಬೆಳಿಗ್ಗೆ 7:45, ಮಧ್ಯಾಹ್ನ 2:40, ಸಂಜೆ 5:30 ಹಾಗೂ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳು. ಬೆಳಿಗ್ಗೆ 8:30 ಕರೆಗೊಂದು ಗೀತೆ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕೇಶವಚಂದ್ರ ಅವರ ವೇಣುವಾದನ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಆರ್ ಲೋಕೇಶ್ವರಿ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ಮಧ್ಯಾಹ್ನ 12:05 ವನಿತಾ ವಿಹಾರ. ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಮಾಲಾ ಬಿ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಕೆ ನೇತ್ರ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಭಕ್ತಿಗೀತೆಗಳು. 12:45ಕ್ಕೆ ಆಧುನಿಕ ಕನ್ನಡ ಕವಿತೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಿತ್ರಣಗಳು, ಈ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಮಾ ರಾಮಕೃಷ್ಣ. ಮಧ್ಯಾಹ್ನ 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20ಕ್ಕೆ ಭಾವಗೀತೆಗಳು, ಹಾಡಿದ್ದಾರೆ ಮುಕ್ತಾ ಮುರಳಿ. ಮಧ್ಯಾಹ್ನ 1:30ಕ್ಕೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪದಲ್ಲಿ 3.5 ವಜ್ರಗಳು, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. ಸಂಜೆ 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ತಲೆನೋವು ಮತ್ತು ಮೈಗ್ರೇನ್. ಭಾಗವಹಿಸುತ್ತಾರೆ ಹಿರಿಯ ನರರೋಗ ತಜ್ಞರು ಹಾಗೂ ಪಾರ್ಶ್ವವಾಯು ವಿಭಾಗದ ನಿರ್ದೇಶಕರಾದ ಡಾ ಆಮಿರ್ ಮೋಯಿನ್. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಸಂಜೆ 5:40ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಂಸ್ಕೃತ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆನಂದ್ ಸಿಂಹನ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50ಕ್ಕೆ ಕೃಷಿ ರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ನಾವು ನಮ್ಮೂರು, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ, ವಿಷಯ ಮಿತ ಇಂಗಾಲ ಕೃಷಿ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಬಿಡದಿಯ ಸೀಕ್ರೆಟ್ ಸಂಸ್ಥೆಯ ನಿರ್ದೇಶಕರಾದ ಮೇರಿ ಫಿಲೋಮಿನಾ ಮತ್ತು ಯೋಜನಾಧಿಕಾರಿ ರೀಟಾ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45ಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು. 8:30ಕ್ಕೆ ರಂಗಗೀತೆಗಳು, ಹಾಡಿದ್ದಾರೆ ಚಿನ್ನಯ್ಯ. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಯು ಶ್ರೀನಿವಾಸ್ ಮತ್ತು ಯು ರಾಜೇಶ್ ಅವರ ಯುಗಳ ಮ್ಯಾಂಡೋಲಿನ್ ವಾದನ. 10:00